ಆಕಾಶವಾಣಿ ಕಾರವಾರ. ಇಂದು 2026 ಇಸ್ವಿ ಜುಲೈ ತಿಂಗಳ 21 ತಾರೀಕು ಮಂಗಳವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಕಿನ ಪ್ರಸಾರ ಕಾರ್ಯ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶೀತಲ್ ಮೇಘಿಳುವ ನಮಸ್ಕಾರಗಳು. ಈಗ ಸಮಯ 5:58 ಸೆಕೆಂಡುಗಳು.

ಆಕಾಶವಾಣಿ ಕರ್ವರ ಸಮಯ 6:34 ನಿಲಯದಿಂದ ಇಂದು ಬಿತ್ತರಿಸುವ ಕಾರ್ಯಕ್ರಮಗಳ ಪರಿಚಯ.

ಕೇಳುಗರೆ, ಇನ್ನು ಮುಂದೆ 6:10 ಕರುನಾಡು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಬಿಂದಿಗಾನವೆಲೆ ಭಾಗವನ್ ಅವರಿಂದ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನ ಸುಧೆ, 7:15 ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀ ರಾಮಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್. 7:45 ಕನ್ನಡ ಚಿತ್ರಗೀತೆಗಳು.

ಈ ಬೆಳಗ್ಗೆ 8:30 ಮಂಜುಳ ಗಾನ, 8:50 ಕಗ್ಗದ ಸಿರಿ, ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:15 ಭಾವಗೀತೆಗಳು, 9:15 ಮಾತೃಭಾಷೆ ಉಳಿಯುವಿಕೆಗೆ ನನ್ನ ಪಣ, ಮಾತನಾಡುತ್ತಾರೆ ಭಾರತಿ ದೊರ್ಗಲ್. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಾಂತಿರಾವ್ ಮತ್ತು ಟಾಮಿ ಮೆನರಸ್ ಅವರಿಂದ ವೀಣೆ ಮತ್ತು ಕೀಬೋರ್ಡ್ ವಾದನ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

0: ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ರೂಪಕ ಜನ್ನಿಯರ ಚಿತ್ತ ಜಾನಪದದತ್ತ ನಡೆಸಿಕೊಡುತ್ತಾರೆ ಮಂಡ್ಯದ ಜಾನಪದ ಜನ್ನಿಯರು ತಂಡದವರು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. IVF ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರಿವಳಿಕೆಯ ಪ್ರಾಮುಖ್ಯತೆ ಕುರಿತು ಅರಿವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. ಪಿಎಂ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 3:00 ಸಖಿ ಸಹೇಲಿ. ಇನ್ನು ಸಂಜೆ 5:00 ಯುವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವಿಶ್ವದರ್ಶನ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 5:30 ಸಂದೇಶ ಸಂಗಮ. ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ವಿಷಯ ನೀವು ಮೋಸ ಹೋದ ಘಟನೆ. 6:30 ಅವಲೋಕನ. 6:50 ಕಿಸನ್ವಾಣಿ ಕಾರ್ಯಕ್ರಮದಲ್ಲಿ ಪರಿಸರ ಅಧ್ಯಯನ ಮತ್ತು ಜನಜಾಗೃತಿ ಕುರಿತು ದಾಂಡೇಲಿಯ ಅರಣ್ಯ ವಸತಿ ವಿಹಾರ ಧಾಮಗಳ ಸಂಸ್ಥೆಯ ಹಿರಿಯ ಪರಿಸರ ತಜ್ಞರಾದ ಪ್ರಮೋದ್ ಡಿ ನಾಯಕ್ ಅವರೊಂದಿಗೆ ಸಂದರ್ಶನ. 7:45 ಗಜಲ್ಸ್. 9:15 ಹಿಂದಿ ಚಿತ್ರಗೀತೆಗಳು. 8:15 ಪಾರ್ಲಿಮೆಂಟರಿಯು. 9:30 ಮನಿಟಾಕ್. ನಂತರ ಮಂಥನ. 10:00 ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದಿಂದ. ಕೆಲವರು ಇದುವರೆಗೂ ನಮ್ಮ ನಿಲಯದಿಂದ ಇಂದು ಬಿತ್ತರಿಸುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಕಾರವಾರ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.
1: President Draupadi Murmu will hold talks with the North Macedonian counterpart Gordana Siljanovska Dathkova in Skopje today. President Murmu is also scheduled to meet Prime Minister Hristijan Mikoski and Speaker of the Assembly Arim Gashi and address the Parliament. She will also address the India-North Macedonia Business Forum. President Murmu arrived in North Macedonia on a 2-day state visit as part of a 3-nation tour of Moldova, North Macedonia and Romania. She is the first Indian president to visit North Macedonia.

0: ಕರುಣಾಳು ಬಾ ಬೆಳಕೆ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜ ಕರ್ಜಿಗಿ.
1: ವಾನ್ ಹ್ಯೋ ಅಂತನೋನು 7ನೇ ಶತಮಾನದಲ್ಲಿದ್ದಂತ ದೊಡ್ಡ ಝೆನ್ ಗುರು. ಅವನು ಜ್ಞಾನ ಪಡಿಬೇಕು ಅಂತ ಅಪೇಕ್ಷೆಯಿಂದ ತನಕಿಂತ ದೊಡ್ಡ ಗುರುಗಳನ್ನು ಹುಡುಕೊಂಡು ಹೊರಟಿದ್ದ. 100 ದಾರಿ ಒಬ್ಬನೇ ಹೊರಟಿದ್ದಾನೆ, ಹೆಚ್ಚು ಸಾಮಾನು ತಗೊಂಡು ಹೋಗಕ್ಕಾಗಲ್ಲ. ಸಂತ ಆದ್ರಿಂದ ಅಗತ್ಯಕ್ಕಿಂತ ಹೆಚ್ಚು ವಸ್ತು ಸಂಗ್ರಹ ಮಾಡೋ

0: ಇಲ್ಲ ಅವನು. ಹ್ಯೋ ನಡ್ಕೊಂಡು ನಡ್ಕೊಂಡು ಗುರುವಿನ ಸ್ಥಳ ಆರಿಸ್ಕೊಂಡು ಹೊರಟಿದ್ದಂತೆ. ಯಾರೇನು ಹೇಳಿದ್ರು ಅಲ್ಲಿ ಹೋಗೋನು, ಗುರುಗಳನ್ನು ನೋಡೋನು. ಬುದ್ಧಂತರು ಎಲ್ಲರೂ, ಸಾಕಷ್ಟು ಜನ ಸಿಕ್ಕರು ಗುರುಗಳು ಅಂತ ಅನ್ನೋರು, ಎಲ್ಲರೂ ಬುದ್ಧಂತರೇ. ಎಲ್ರಿಗೆಲ್ಲ ಝೆನ್ ಸೂತ್ರ ಬಾಯಲ್ಲೇ ಬರ್ತವೆ. ಬುದ್ಧನ ಮಾತನ್ನು ಇಷ್ಟು ಚೆಂದಾಗಿ ಅಚ್ಚುಕಟ್ಟಾಗಿ ಹೇಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಆದರೆ ಯಾಕೋ ಹೇಗೆ ಅವ್ರ ಮಾತು ತುಟಿಯಿಂದ ಬಂದದ್ದು, ಅನುಭವದಿಂದ ಆಳದಿಂದ ಬಂದದ್ದು ಅಂತ ಅನಿಸ್ಲಿಲ್ಲ. ದಿನ ಕಳೆದ ಹಾಗೆ ಈ ಹ್ಯೋನ್ ಮನಸ್ಸು ಆರ್ತತೆ ಹೆಚ್ಚಾಯಿತು. ಗುರುವನ್ನು ಹೆಂಗಾದರೂ ಪಡಿಬೇಕು, ನಿಜವಾದ ಗುರು ಬೇಕು, ಬರೀ ಬಾಯ್ಪಾಟು ಗಿಳಿಪಾಠ ಹೇಳುವಂಥ ಗುರುಗಳು ಬೇಡ ನನಗೆ. ಇದು ಅದ್ಭುತ ಘಟನೆ ಸ್ನೇಹಿತರೆ, ನಿಮ್ಮ ಕಣ್ಣು ಮುಂದೆ ಬರಬೇಕು ನಾನು ಹೇಳುವಾಗ ಇದನ್ನು. ಒಂದು ಬಾರಿ ಮರುಭೂಮಿಯಲ್ಲಿ ಹೋಗ್ತಾ ಇದ್ದ, ಈ ಘಟನೆ ಎಷ್ಟು ಸಲ ಹೇಳಿದ ನನಗೆ ಒಂಥರ ಗಾಬರಿ ಆದಂಗೆ ಆಗ್ಬಿಟ್ಟಿದೆ. ಮರುಭೂಮಿಯಲ್ಲಿ ಹೋಗ್ತಾ ಇದ್ದಾನೆ, ಮಧ್ಯಾಹ್ನದ ಬಿಸಿಲು, ಬೆಂದು ಹೋಗ್ಬಿಟ್ಟ, ಕೊಡೆ ಇಲ್ಲ, ಕಾಲಲ್ಲಿ ಪಾದರಕ್ಷೆ ಇಲ್ಲ, ಪಾದದ ಮೇಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿದ್ದಾವೆ, ಹಸಿವು ಆಗಿ ಆಗಿ ತಲೆನೇ ಓಡ್ತಾ ಇಲ್ಲ, ಒಂದು ಹನಿ ನೀರು ಸಿಕ್ಕರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ. ರಾತ್ರಿ ಆಗ ಹೊತ್ತಿಗೆ ಸ್ವಲ್ಪ ಹಸಿರು ಕಾಣಿಸ್ತು, ಜನರು ಯಾರೂ ಇಲ್ಲ ಅಲ್ಲಿ, ಒಂದೆರಡು ಸಣ್ಣ ಮರಗಳು, ಸ್ವಲ್ಪ ತಂಪಾದಂಗೆ ಅನಿಸ್ತು. ದಣಿದ ದೇಹ ಎಷ್ಟು ದಣಿದಿತ್ತು ಅಂದರೆ, ಅಯ್ಯೋ ತಲೆಗಿಟ್ಟರೆ ತಲೆ ಇಟ್ಟರೆ ಸಾಕು ಅನಿಸ್ತು. ಕತ್ಲೆ ಆಯಿತು, ಬಲ್ಕೊಂಡ, ತಕ್ಷಣ ನಿದ್ರೆ ಬಂದ್ಬಿಡ್ತು. ಹೊಟ್ಟೆ ಹಸಿದು ಕಂಗಾಲಾಗಿದ್ದಾನೆ, ನೀರಿಡಿಕೆ ಆಗಿ ತುಟಿ ಒಣಗೋಗಿದೆ. ಮಧ್ಯರಾತ್ರಿ ಹೊತ್ತಿಗೆ ಸ್ವಲ್ಪ ಎಚ್ಚರ ಆಯ್ತಂತೆ, ಏನೂ ಕಾಣಿಸಲ್ಲ, ಏನೇನೂ ಕಾಣಿಸಲ್ಲ. ಕತ್ಲೆ ಅಂದರೆ ಕಾಳು ರಾತ್ರಿ, ಏನು ಉಜ್ಕೊಂಡು ಉಜ್ಜಿಕೊಂಡ್ರು ಏನೂ ಕಾಣಿಸಲ್ಲ, ಗಂಟಲು ತುಟಿ ಒಣಗಿ ಹೋಗಿದ್ದಾವೆ, ನೀರು ಸಿಕ್ಕಿತೇನೋ ಅಂತ ನೋಡಿದ, ಏನೂ ಕಾಣಿಸೋದೇ ಇಲ್ಲಲ್ಲ. ಮೊಳಕಾಲು ಊರಿ ಪ್ರಾಣಿ ಹಾಗೆ ಕೈ ಊರ್ಕೊಂಡು ನಡೆಯೋಕ್ಕೆ ಶುರು ಮಾಡಿದ. ಕೈ ಆಡಿಸ್ತಾ ಇದೆ, ಏನಾದ್ರು ಸಿಕ್ಕಿತ ಕೈಗೆ ಅಂತ. ಆಗ ಎಡಗೈ ಟಕ್ ಅಂತೇನೋ ಬಡ್ದಂಗಾಯ್ತು, ಕೈ ಆಡಿಸ್ ನೋಡ್ತಾನೆ, ಅಗಲವಾದ ಪಾತ್ರೆ ಇದ್ದಂಗಿತ್ತು, ಬೆರಳು ಹಾಕಿದ, ಒಂಚೂರು ಹಸಿ ಇದ್ದಂಗಿತ್ತು, ನೀರು ಇದ್ದಂಗಿತ್ತು ಒಳಗಡೆ, ಅಯ್ಯೋ ಯಾವುದೋ ಪಾತ್ರೆ ನೀರಿದೆ, ಎಂಥದೋ ನೀರು ಕುಡಿಬೇಕು ಅಂತ ಹ್ಯೋ ಎತ್ತಿ ಕುಡ್ದ. ಆ ನೀರು ಅಮೃತ, ಅಮೃತವೇ ಅಮೃತ, ಏನು ರುಚಿ ಆ ನೀರಿಂದು, ಜೀವ ಬಂದಂಗಾಯ್ತು. ಆಕಾಶ ಕಡೆ ಮುಖ ಮಾಡಿ ಮಲ್ಕೊಂಡ, ಭಗವಂತ ಎಷ್ಟು ಕರುಣಾಮಯ್ಯಪ್ಪ ನೀನು, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಮರುಭೂಮಿಯಲ್ಲಿ ನಾನು ಮಲ್ಕೊಂಡ ಜಾಗದಲ್ಲಿ ಇಷ್ಟು ಒಳ್ಳೆ ನೀರನ್ನು ನನಗಿಟ್ಟಿದ್ದೀಯಲ್ಲಪ್ಪ, ಜೀವ ಉಳಿಸ್ಬಿಟ್ಟೆ ನಂದು ಅಂತ ಕೃತಜ್ಞತೆ ಹೇಳಿ ಮತ್ತೆ ನಿದ್ದೆ ಮಾಡಿದ. ಮರುದಿನ ಚೆನ್ನಾಗಿ ಬೆಳಕಾಗಿತ್ತು, ತಾ ನೀರು ಕುಡಿದಿದ್ನಲ್ಲ ಪಾತ್ರೆ ಅಲೆ ಪಕ್ಕದಲ್ಲೇ ಬಿದ್ದಿತ್ತು, ಎದ್ದು ನೋಡ್ದ, ವಾಂತಿ ಮಾಡ್ಕೊಂಬಿಟ್ಟ, ಕರುಳು ಕಿತ್ತು ಬಂದಂಗಾಯ್ತು. ಅದೇನಿತ್ತು ಗೊತ್ತಾ ಸ್ನೇಹಿತರೆ, ಪಾತ್ರೆ ಅಲ್ಲ ಅದು, ಯಾವುದೋ ಒಡೆದು ಚೂರಾದ ಮನುಷ್ಯನ ತಲೆಬುರುಡೆ, ಯಾವುದೋ ಪ್ರಾಣಿ ಕೊಂದು ಹಾಕಿರ್ಬೇಕು ಅವನ್ನ, ಆ ಬುರುಡೆಗೆ ಅಲ್ಲಲ್ಲೇ ಮಾಂಸ ಅಂಟ್ಕೊಂಡಿದೆ, ಕೂದಲು ಅಂಟ್ಕೊಂಡಿದೆ, ಆ ಬುರುಡೆಯಲ್ಲಿ ಒಂದು ಸ್ವಲ್ಪ ನೀರು ಉಳ್ಕೊಂಡಿದೆಯಲ್ಲ, ವಿಚಿತ್ರವಾದ ಹುಳುಗಳು ಓಡಾಡ್ತಾ ಇದ್ದಾವೆ. ಛೇ ಛೇ ಛೇ ಛೇ, ಇದನ್ನು ಕುಡಿದ್ಬಿಟ್ಟ ನಾನು, ಅಯ್ಯೋ ಪಾಪಿ ಎಂಥದು, ಏನೇನು ಕುಡಿದ್ನಪ್ಪ ನಾನು ಅಂತ ಒದ್ದಾಡ್ಬಿಟ್ಟ. ಅವನು ಅನ್ಕೊಂಡು, ನಿನ್ನೆ ಕಣ್ಣು ಕಾಣಿಸ್ತಿರ್ಲಿಲ್ಲಲ್ಲ ನನಗೆ, ಇದೇ ನೀರು ಅಮೃತ ಅಂದೆ, ಭಗವಂತನ ಕೃತಜ್ಞತೆ ಹೇಳಿದೆ. ಆದರೂ ಕಣ್ಣು ಕಂಡಾಗ ಕೊಳಕು, ಕಣ್ಣು ಮುಚ್ಚಿದಾಗ ಅಮೃತ ಆಗಿದ್ದು, ಕಣ್ಣು ತೆಗೆದಾಗ ಕೊಳಕಾಯ್ತು. ಅವನು ತಕ್ಷಣ ಹೇಳ್ತಾನೆ, ಈ ಕೊಳಕು ಶುಚಿ ಅನ್ನೋದು ನಾವು ಕಾಣೋದ್ರಲ್ಲಿದೆ ಸ್ವಾಮಿ, ನಮ್ಮ ಚಿಂತನೆಯಲ್ಲಿದೆ. ಅವನು ಹೇಳ್ತಾನೆ, ಗುರುಗಳನ್ನು ಹುಡ್ಕೊಂಡು ಹೋಗೋದೆ ಬೇಡ, ನಾನೇ ಗುರು ಆಗ್ಬಿಡ್ತೀನಿ ಅಂದ. ನನಗೆ ಒಳ್ಳೆಯದು ಕೆಟ್ಟದು ಅನ್ನೋದು ನೋಡುವಂಥ ವಸ್ತುವಿನಲ್ಲಿಲ್ಲ, ನನ್ನ ಮನಸ್ಸಲ್ಲಿದೆ. ದಯವಿಟ್ಟು ಗಮನಿಸಿ, ಹೋಟೆಲಲ್ಲಿ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿದೆ ಅಂತ ಬಾಯಿ ಚಪ್ಪರಿಸೋ ನಾವು, ಅಡುಗೆ ಮನೆಯೊಳಗೆ ಹೋಗಿ ಅದನ್ನು ಮಾಡೋದನ್ನು ಗಮನಿಸಿದ್ರೆ ಮೆಚ್ಕೋತಿದ್ವೋ ಇಲ್ಲೋ ಅನ್ನೋದು ಅನುಮಾನ. ಆದ್ದರಿಂದ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಅನ್ನುವಂಥದ್ದು ನಾವು ನೋಡೋ ರೀತಿಯಲ್ಲಿದೆ, ನೋಡೋ ಸ್ಥಳದಲ್ಲಿದೆ, ನೋಡೋ ಕಾಲದಲ್ಲಿದೆ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ಕಾರವಾರ. ಈಗ ವೃಂದಗಾನದಲ್ಲಿ ಕೆಲವು ಭಕ್ತಿಗೀತೆಗಳು. ಮೊದಲಿಗೆ ಘನಶ್ಯಾಮ ಮಠಯೋ ಶಿವಯೋಗಿ ರಚಿತ ಗೀತೆ, ಪಾಹಿ ಮಹೇಶ ಪಾಪ ವಿನಾಶ.

0: ಇದುವರೆಗೂ ಭಕ್ತಿಗೀತೆಗಳನ್ನು ಕೇಳಿದಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಚಿಂತನ ಬೆಂಡಿಗನವಿಲೆ ಭಗವಾನ್ ಅವರಿಂದ.
1: ಮೊನ್ನೆ ಬೆಳಗ್ಗೆ ತರಕಾರಿ ತರಲು ಮಾರುಕಟ್ಟೆಗೆ ಹೊರಟೆ. ಅಲ್ಲೊಂದು ಕಡೆ ರಸ್ತೆ ಗುಂಡಿ ಬಿದ್ದಿದೆ. ವಿಪರೀತ ವಾಹನಗಳ ಸಂಚಾರದಿಂದ ಹಾಗೆ ಆಗಿರಬಹುದು. ಹೇಳಿ ಕೇಳಿ ಅದು ಸಾರ್ವಜನಿಕ ರಸ್ತೆ, ಎಲ್ಲರೂ ಬಳಸುವ ಮಾರ್ಗ, ಅಂದರೆ ಅದರ ನಿರ್ವಹಣೆಯೂ ಎಲ್ಲರದು. ಅದು ದುರಸ್ತಿ ಕಾಣುವ ತನಕವಾದರೂ ಒಂದಷ್ಟು ಕಾಂಕ್ರೀಟು, ಮಣ್ಣು, ಕಟ್ಟಿಗೆ, ಇಟ್ಟಿಗೆ ತುಂಬಿಸುವುದು ಕಷ್ಟವಾಗಬಾರದಲ್ಲವೇ? ಪ್ರತಿನಿತ್ಯ ಎಲ್ಲರ ಕಣ್ಣೆದುರು ಏನೇ ವಾಹನಗಳು, ಅದರಲ್ಲೂ ವಿಶೇಷವಾಗಿ ದ್ವಿಚಕ್ರ ವಾಹನಗಳು ಮುಗ್ಗರಿಸುತ್ತವೆ. ಹಿಂದೆ ಬರುವ ವಾಹನಗಳು ನಿಯಂತ್ರಣ ತಪ್ಪುತ್ತವೆ. ವಿಪರ್ಯಾಸವೆಂದರೆ ಗುಂಡಿಯ ಸಮೀಪದಲ್ಲೇ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡಿದ ಗಣ್ಯರೊಬ್ಬರ ಪ್ರತಿಮೆ ಇದೆ. ಪ್ರತಿಮೆಗೆ ಆಗಾಗ ಹಾರಾರ್ಪಣೆಯಾಗುತ್ತದೆ, ಸರಿಯೇ. ಪ್ರಶ್ನೆಯೆಂದರೆ ಪ್ರತಿಮೆಯ ಆರಾಧಕರು ಗುಂಡಿಯನ್ನು ಮುಚ್ಚುವ ಮನಸ್ಸು ಮಾಡಿದ್ದರೆ ನಿಜಕ್ಕೂ ಗಣ್ಯರಿಗೆ ಸಲ್ಲುವ ಗೌರವ ಮತ್ತೂ ಹೆಚ್ಚುತ್ತಿತ್ತು.

0: ಮಹಾನ್ ಸಮಾಜ ಸುಧಾರಕ ಬಸವಣ್ಣನವರು 900 ವರ್ಷಗಳ ಹಿಂದೆಯೇ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದರು. ಸರಳತೆ ಧೀಮಂತರಲ್ಲಿ ಪುಟಿದೇಳುತ್ತದೆ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವರು ಬೆರೆಯುತ್ತಾರೆ. ಮಹರ್ಷಿ ವಾಲ್ಮೀಕಿ ರಾಮಾಯಣ ಕೃತಿಯ ಆರಂಭದಲ್ಲಿ ಇದು ರಾಮನೆಂಬ ಒಬ್ಬ ಮನುಷ್ಯನ ಕಥೆಯಷ್ಟೇ ಎನ್ನುತ್ತಾರೆ. ಶ್ರೀರಾಮನನ್ನು ಯಾರು ದೈವದಂತೆ ಭಾವಿಸುವ ಅಗತ್ಯವಿಲ್ಲ ಎನ್ನುವುದು ಅವರ ಪರೋಕ್ಷ ನುಡಿ. ಮಹಾತ್ಮರೆಲ್ಲರೂ ನೋಂಡು ಬೆಳೆದವರೇ ಹೊರತು ಒಮ್ಮೆಗೆ ದೊಡ್ಡವರಾಗಿ ರೂಪುಗೊಂಡವರಲ್ಲ. ಅವರು ತಮ್ಮ ಬದುಕಿನಲ್ಲಿ ಎದುರಿಸಿದ ಸಂಕಷ್ಟಗಳು, ಸವಾಲುಗಳು, ತೋರಿದ ಧೈರ್ಯ, ಸಂಪನ್ನತೆ ನಮಗೆ ದಾರಿದೀವಿಗೆ ಆಗಬೇಕಲ್ಲವೇ? ನನ್ನನ್ನು ಗಾಂಧೀಜಿಯನ್ನಿ, ಬಾಪೂಜಿಯನ್ನಿ, ಆದರೆ ಮಹಾತ್ಮ ಎಂದು ಕರೆಯಬೇಡಿ ಎನ್ನುತ್ತಿದ್ದರು ಗಾಂಧೀಜಿಯವರು. ತಮ್ಮ ಪಾದಗಳನ್ನು ಮುಟ್ಟಲು, ತೊಳೆಯಲು ಅಭಿಮಾನಿಗಳಿಗೆ ಎಂದೂ ಅವರು ಆಸ್ಪದ ಕೊಟ್ಟವರಲ್ಲ. ತಮ್ಮನ್ನು ಯಾರೇ ಆಗಲಿ ವೈಭವೀಕರಿಸುವುದನ್ನು ಗಾಂಧೀಜಿ ಇಷ್ಟಪಡಲಿಲ್ಲ. ನನ್ನ ಸುತ್ತ ಕೆಲಸವಿಲ್ಲದೆ ನಿಲ್ಲಬೇಡಿ, ಇಲ್ಲಿಂದ ಹೋಗಿ ಬನ್ನಿ ಎಂದು ಅವರು ನಿಷ್ಠುರವಾಗಿಯೇ ಸೂಚಿಸುತ್ತಿದ್ದರು. ಸೇವಾಶ್ರಮದಲ್ಲಿ ಅವರು ಮೊದಲಿಗೆ ತಾವೇ ಅಲ್ಲಿನ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿ ಮಾದರಿಯಾದರು. ಇತಿಹಾಸದಾದ್ಯಂತ ಧೀಮಂತರೆಲ್ಲರೂ ಕಾಯಕಕ್ಕೆ ಅಗ್ರ ಆದ್ಯತೆ ನೀಡಿದವರೇ. ಕಾಯಕವೇ ಕೈಲಾಸ. ವಿಶ್ವಕವಿ ರವೀಂದ್ರನಾಥ ಟ್ಯಾಗೂರ್ ದೇವರನ್ನು ಕಲ್ಲು ಒಡೆಯುವ ಶ್ರಮಿಕ, ಉಳುವ ರೈತನಲ್ಲಿ ಕಾಣಿ ಎಂದರು. ನಿನಗೆ ಪರರು ಏನು ಮಾಡಬಾರದೆಂದು ನೀನು ಇಷ್ಟಪಡುತ್ತೀಯೋ ಅದನ್ನು ನೀನು ಪರರಿಗೆ ಮಾಡಬೇಡ. ಇದೇ ನಮ್ಮ ಪಾಲಿಗೆ ಧರ್ಮವಾದರೆ ಅದೆಷ್ಟು ಸೊಗಸು. ಭಾರತದ ಗವರ್ನರ್ ಜನರಲ್ ಆಗಿದ್ದ ಶ್ರೀ ಚಕ್ರವರ್ತಿ ರಾಜಾಜಿಯವರು ತಮ್ಮ ಬಟ್ಟೆಗಳನ್ನು ತಾವೇ ಒಗೆದುಕೊಳ್ಳುತ್ತಿದ್ದರು. ಸ್ವಾವಲಂಬಿಯಾದ ಅವರು ಒಮ್ಮೆ ತಮ್ಮ ಬೂಟುಗಳಿಗೆ ಪಾಲಿಶು ಹಾಕಿಕೊಳ್ಳುತ್ತಿದ್ದರು. ಅವರ ಆಪ್ತರೊಬ್ಬರು ಇದನ್ನು ಗಮನಿಸಿ, ಇದೇನು ಸರ್, ನಿಮ್ಮ ಬೂಟುಗಳಿಗೆ ನೀವೇ ಪಾಲಿಶು ಹಾಕುವುದೇ ಎಂದು ಕೇಳಿದರು. ತಟ್ಟೆನ ರಾಜಾಜಿ, ಹೌದು, ನೀವು ಯಾರ ಬೂಟಿಗೆ ಪಾಲಿಶು ಹಾಕುತ್ತೀರಿ ಎಂದರಂತೆ. ಅಂತೆಯೇ ಮನೆಯ ಅಟ್ಟವನ್ನು ಶುಚಿಗೊಳಿಸಲು ಸ್ವತಃ ರಾಜಾಜಿಯವರೇ ಏಣಿಯಿಂದ ಅಟ್ಟ ಏರುತ್ತಿದ್ದರು. ಯಾರನ್ನಾದರೂ ಹತ್ತಿಸಿದರೆ ಅವರು ಜಾರಿ ಬೀಳುವ ಸಂಭವವಲ್ಲ ಅನ್ನುವುದು ಅವರ ತರ್ಕವಾಗಿತ್ತು. ಓಡೌಸ್ ಪ್ರಸಿದ್ಧ ಆಂಗ್ಲ ಪ್ರಬಂಧಕಾರ. ಒಮ್ಮೆ ಅವರು ಗ್ರಂಥಾಲಯದ ಮಹಡಿ ಏರುತ್ತಿದ್ದರು. ಒಬ್ಬ ವ್ಯಕ್ತಿ ಅತ್ತ ಕಡೆಯಿಂದ ಮೆಟ್ಟಲು ಇಳಿಯುತ್ತಿದ್ದರು. ಜಾಗ ಇಕ್ಕಟ್ಟು ಬೇರೆ, ಅದೇಕೆ ಹಾಗೆ ಓಡೌಸ್ರನ್ನು ರೇಗಿಸಬೇಕಿತ್ತೋ ಕಾಣೆ. ಹಾದಿ ಬಿಡುವುದಿಲ್ಲ ಎನ್ನುವುದೇ? ಓಡೌಸ್ ಕೊಂಚವೂ ವಿಚಲಿತರಾಗದೆ ಮೆಲುಧ್ವನಿಯಲ್ಲಿ, ನಾನು ಹಾಗಲ್ಲ, ಹಾದಿ ಬಿಡುತ್ತೇನೆ ಎಂದರಂತೆ. ಶ್ರೇಷ್ಠತಮ ಎಂದರೆ ಹಾಗೆಯೇ, ನೇರ, ಸರಳ, ಸತ್ಯದ ನಡೆ. ಪ್ರಾಧ್ಯಾಪಕರು ತಡವಾಗಿ ತರಗತಿಗೆ ಬರುವ ವಿದ್ಯಾರ್ಥಿಗಳನ್ನು ಹಂಗಿಸುವ ಬದಲು, ಸ್ವಾಗತ, ಬನ್ನಿ, ಆದರೆ ಮುಂದಿನ ಪೀರಿಯಡ್ಗೆ ಬೇಗ ಬಂದಿರಲ್ಲ ಎನ್ನುವುದು ಪರಿಣಾಮಕಾರಿ. ಏಕಕಾಲಕ್ಕೆ ನೀತಿ, ನಗೆ ಎರಡರ ಬೋಧನೆಯೂ ಆಯಿತು. ಗಂಭೀರ ಹಾಸ್ಯ ಪ್ರವೃತ್ತಿ ಧೀಮಂತಿಕೆಯ ಭಾಗವಾದರೆ ವ್ಯಕ್ತಿತ್ವಕ್ಕೆ ಕಳಶವಿಟ್ಟಂತೆ.
1: ಇದುವರೆಗೆ ಬೆಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ
2: ಆಕಾಶವಾಣಿ ಕಾರವಾರ ರೈತರಿಗೆ ಸಲಹೆ.
3: ಕೊಟ್ಟಿಗೆ ಗೊಬ್ಬರ ಅಥವಾ ಹಟ್ಟಿ ಗೊಬ್ಬರವನ್ನು ಕೃಷಿಯಲ್ಲಿ ನಾವು ಯಥೇಚ್ಛವಾಗಿ ಬಳಕೆ ಮಾಡ್ತೀವಿ. ಹೀಗೆ ಮಾಡುವುದರಿಂದ ಅನೇಕ ಅನುಕೂಲತೆಗಳಿವೆ. ಮುಖ್ಯವಾಗಿ ಮಣ್ಣಿನ ಗುಣಧರ್ಮ ಸುಧಾರಣೆಯಾಗ್ತದೆ. ಕೊಟ್ಟಿಗೆ ಗೊಬ್ಬರದಿಂದ ಮಣ್ಣಿನ ಆರೋಗ್ಯ ರಕ್ಷಣೆಯಾಗ್ತದೆ, ಜೊತೆಗೆ ಭೌತಿಕ ಗುಣಧರ್ಮಗಳು ಕೂಡ ಸುಧಾರಿಸ್ತವೆ. ಮಣ್ಣಿನ ಕಣಗಳ ರಚನೆಯಲ್ಲಿ ಸುಧಾರಣೆಯಾಗಿ ಹರಳು ರೂಪದ ಉತ್ತಮ ಕಣಗಳು ಕೊಟ್ಟಿಗೆ ಗೊಬ್ಬರದಿಂದ ಮಾತ್ರವೇ ಸಮರ್ಥವಾಗಿ ರಚನೆಯಾಗುವುದಕ್ಕೆ ಸಾಧ್ಯವಾಗ್ತದೆ. ಹರಳು ಮಿಶ್ರಿತ ಉಸುಕು ಜಮೀನುಗಳ ವಿಚಾರಕ್ಕೆ ಬಂದರೆ ವಿವಿಧ ಕಣಗಳ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ. ಇಷ್ಟೇ ಅಲ್ಲ, ಕೊಟ್ಟಿಗೆ ಗೊಬ್ಬರವನ್ನು ಹಾಕುವುದರಿಂದ ಭೂಮಿಯ ನೀರು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚುತ್ತದೆ. ಮಣ್ಣಿನಲ್ಲಿರುವ ರಂಧ್ರಗಳ ಪ್ರಮಾಣದಲ್ಲಿ ಗಣನೀಯ ಹೆಚ್ಚಳ ಕಂಡುಬರುತ್ತದೆ. ಇದರಿಂದಾಗಿ ಮಣ್ಣು ನುಸುಳಾಗ್ತದೆ, ಗಾಳಿಯ ಸಂಚಾರ ಹೆಚ್ಚಾಗ್ತದೆ ಹಾಗೂ ಬೇರುಗಳು ಸದೃಢವಾಗಿ ಬೆಳೆಯುವುದಕ್ಕೆ ಅನುಕೂಲವಾಗ್ತದೆ. ಇನ್ನು ರಾಸಾಯನಿಕಗಳ ವಿಚಾರಕ್ಕೆ ಬಂದರೆ ಮಣ್ಣಿನ ರಸಸಾರದ ಏರಿಳಿಕೆಯಲ್ಲಿ ಗಣನೀಯ ಬದಲಾವಣೆಯನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ರಸಸಾರವು ಸ್ಥಿರವಾಗಿರುವಲ್ಲಿ ಕೊಟ್ಟಿಗೆ ಗೊಬ್ಬರವು ಸಹಕಾರಿಯಾಗಿದೆ. ಇದರ ಜೊತೆಗೆ ಮಣ್ಣಿನ ಪೋಷಕಾಂಶ ವಿನಿಮಯ ಸಾಮರ್ಥ್ಯದ ಹೆಚ್ಚಳವಾಗ್ತದೆ. ಬಳ್ಳಿಗೆ ಎಲ್ಲ ಬಗೆಯ ಪೋಷಕಾಂಶಗಳು ಲಭ್ಯವಾಗುವ ಹಾಗೆ ಮಾಡಬಹುದು. ಪೋಷಕಾಂಶವು ನಿಧಾನವಾಗಿ ಬಿಡುಗಡೆಯಾಗುವುದರಿಂದ ಅನಗತ್ಯವಾಗಿ ಪೋಷಕಾಂಶಗಳ ಸೂರ್ಯ

0: ಕೂಗುವಿಕೆ ನಿಲ್ಲುತ್ತದೆ. ಇದರಿಂದ ಪೋಷಕಾಂಶಗಳ ಕೊರತೆಯ ಸಾಧ್ಯತೆ ಕಡಿಮೆಯಾಗ್ತದೆ. ಕೊಟ್ಟಿಗೆ ಗೊಬ್ಬರವನ್ನು ಹಾಕುವುದರಿಂದ ಕ್ಷಾರಯುಕ್ತ ಹಾಗೂ ಸವಳು ಮಣ್ಣುಗಳನ್ನು ಅಭಿವೃದ್ಧಿಯಾಗ್ತದೆ. ಧನ ಮತ್ತು ಋಣ ವಿದ್ಯುದೀಕರಣ ಗುಣ ಹೊಂದಿರುವಂತಹ ಪೋಷಕಾಂಶಗಳ ವಿನಿಮಯದಲ್ಲಿ ಹೆಚ್ಚಳ ಉಂಟಾಗ್ತದೆ. ರಂಜಕ ಸ್ಥಿರೀಕರಣದಲ್ಲಿ ಇಳಿಕೆಯಾಗ್ತದೆ. ಸಾರಜನಕದ ನಿಧಾನವಾದ ಪೂರೈಕೆಯಾಗಿ ಮಣ್ಣಿನ ಫಲವತ್ತತೆಯೊಂದಿಗೆ ಒಟ್ಟಾರೆ ಉತ್ಪಾದಕತೆಯಲ್ಲಿ ಹೆಚ್ಚಳವನ್ನು ನಿರೀಕ್ಷಿಸಬಹುದು. ಹಾಗೆಯೇ ಹೆಚ್ಚು ಹೆಚ್ಚು ಹಟ್ಟಿ ಗೊಬ್ಬರವನ್ನು ಬಳಸುವುದರಿಂದ ಜೈವಿಕ ಗುಣಧರ್ಮಗಳು ಉತ್ತಮವಾಗ್ತವೆ. ಸಾರಜನಕ ಸ್ಥಿರೀಕರಿಸುವ ಮತ್ತು ಗಂಧಕ ಕರಗಿಸುವಂತಹ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗ್ತದೆ. ರೈತರಿಗೆ ಉಪಕಾರಿಯಾದ ಜೀವಿಗಳಾದ ಎರೆಹುಳುಗಳ ಸಂಖ್ಯೆಯಲ್ಲಿ ಹೆಚ್ಚಳ ಉಂಟಾಗ್ತದೆ. ಈ ಸೂಕ್ಷ್ಮಜೀವಿಗಳು ಸಾವಯವ ವಸ್ತುಗಳ ಕಳಿವಿಕೆಯ ಪ್ರಮಾಣ ಮತ್ತು ವೇಗವನ್ನು ಹೆಚ್ಚಿಸುತ್ತವೆ. ಇದರಿಂದ ಪೋಷಕಾಂಶಗಳ ಖನಿಜೀಕರಣ ಪ್ರಮಾಣ ಉತ್ತಮಗೊಂಡು ಪೋಷಕಾಂಶಗಳು ನಿಧಾನವಾಗಿ ಬೆಳೆಗಳಿಗೆ ಸಿಗುವ ಹಾಗೆ ಆಗ್ತದೆ. ಮಾತ್ರವಲ್ಲ, ಭೂಮಿಯಲ್ಲಿನ ಅರೆಕಳಿತ ಸಾವಯವ ಪದಾರ್ಥಗಳು ಬೇಗನೆ ಕಳೀತವೆ. ಸಮ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಜಮೀನಿಗೆ ಹಾಕುವುದರಿಂದ ಸಸ್ಯಗಳ ಬೇರು ಬಿಡುವಿಕೆಯ ಪ್ರಮಾಣದಲ್ಲಿ ಹೆಚ್ಚಳ ಉಂಟಾಗ್ತದೆ. ಮಣ್ಣಿನ ಮೇಲ್ಪದರು ಕೊಟ್ಟಿಗೆ ಗೊಬ್ಬರದ ಹರಡುವಿಕೆಯಿಂದಾಗಿ ಸಡಿಲಗೊಂಡು ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಮತ್ತು ಹವೆಯಾಡುವಿಕೆಯ ಕಾರ್ಯವನ್ನು ಸರಳಗೊಳಿಸುತ್ತದೆ. ಬೇರು ಬೆಳವಣಿಗೆಯ ತೇವಾಂಶ ಕ್ರಿಯೆಯು ವೇಗಗೊಳ್ಳುವುದೇ ಅಲ್ಲದೆ ಬೇರುಗಳು ಹೆಚ್ಚಿನ ಆಳಕ್ಕೆ ಹೋಗುವಲ್ಲಿ ಸಹಕಾರಿಯಾಗ್ತದೆ. ಹೀಗಾಗಿ ಬಲಿಷ್ಠ ಬೇರುಗಳು ಅಭಿವೃದ್ಧಿ ಹೊಂದುವುದರಿಂದ ಹೆಚ್ಚು ಆಳದಿಂದ ನೀರನ್ನು ಹೀರಿಕೊಳ್ಳುವುದಕ್ಕೆ ಅನುಕೂಲವಾಗ್ತದೆ. ಬೇಸಿಗೆಯಲ್ಲಿ ಇದು ಸಹಾಯಕ್ಕೆ ಬರುತ್ತದೆ. ಇವಲ್ಲದೆ ಹೆಚ್ಚು ಹೆಚ್ಚು ಹಟ್ಟಿ ಗೊಬ್ಬರವನ್ನು ಬಳಕೆ ಮಾಡುವುದರಿಂದ ಇಳುವರಿಯ ಗುಣಮಟ್ಟ ಹೆಚ್ಚಾಗ್ತದೆ. ಹಾಗೆಯೇ ಹೆಚ್ಚು ಹೆಚ್ಚು ಬಾಹ್ಯ ಒಳಸುರಿಗಳನ್ನು ಖರೀದಿಸಿ ಬಳಸುವಂತಹ ಪ್ರಮೇಯ ಬರುವುದಿಲ್ಲ. ಹಾಗಾಗಿ ಖರ್ಚು ಕೂಡ ಉಳಿಯುತ್ತದೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರವು ಅತ್ಯಂತ ಪರಿಸರ ಪೂರಕವಾದಂತಹ ಅಂಶವನ್ನು ಹೊಂದಿದೆ. ವಾಯು ಮಲಿನತೆ, ಜಲ ಮಲಿನತೆ ಹಾಗೂ ಮಣ್ಣು ಮಾಲಿನ್ಯವಾಗುವುದನ್ನು ತಡೆಗಟ್ಟಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಕರ್ವರ ಗಾನ ಸುದೆ ಕೇಳಿ. ಗೋಪಾಲದಾಸರು ರಚಿತ ಗೀತೆ, ಹಾಡಿದ್ದಾರೆ ಮುದ್ದು ಮೋಹನ್.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: Mysore Sandal.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಈಗ ಕೇಳಿ, ವಿಜಯದಾಸರು ರಚಿತ ಗೀತೆ, ಹಾಡಿದ್ದಾರೆ ಜಯಶ್ರೀ ರಂಗನಾಥ್.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಈಗ ಕೇಳಿ ಅಕ್ಕಮಹಾದೇವಿಯವರ ವಚನ. ಹಾಡಿದ್ದಾರೆ ಅನುರಾಧ ಧಾರೇಶ್ವರ್.

ಇದುವರೆಗೂ ಗಾನ ಸುದ್ದಿ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಸಮಯ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗಲಿ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೀಡಿ.

ಆಕಾಶವಾಣಿ ಕಾರವಾರ, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳಿದೆ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@gmail.com.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು.
1: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು ನಮ್ಮ ಕನ್ನಡ ನಾಡು.

ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರೂಪಕ ಜನ್ನಯ್ಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುವರು ಮಂಡ್ಯದ ಜಾನಪದ ಜನ್ನಯ್ಯರ ತಂಡದವರು. ಇದು ಮೈಸೂರು ಕೇಂದ್ರದ ಕೊಡುಗೆ.

0: ಕ್ಷೇತ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಈಗ ವಾರ್ತೆಗಳ ವಿವರ. ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಿದ್ದು, ರಾಜ್ಯದಲ್ಲಿ ಸುಮಾರು 5.5 ಕೋಟಿ ಮತದಾರರ ಪೈಕಿ 3.5 ಕೋಟಿ ಮತದಾರರ ಪರಿಶೀಲನಾ ಕಾರ್ಯ ಪೂರ್ಣಗೊಂಡಿದೆ. ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಸಾರ್ವಜನಿಕರು ಸಹಕರಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಸುಮಾರು 500 ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಮಾನವ ಸರಪಳಿ ಉದ್ಘಾಟಿಸಿ ಅವರು ಮಾತನಾಡಿದರು. 18 ವರ್ಷ ವಯಸ್ಸು ಪೂರ್ಣಗೊಳಿಸಿದ ಯುವ ಮತದಾರರು ಈ ಅಭಿಯಾನದ ಪ್ರಯೋಜನ ಪಡೆದು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು. ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು.

0: ಎಲ್ಲ 18 ವಯಸ್ಸು ಆದವ್ರು ಯಾರ್ಯಾರು ಇದ್ದೀರಿ, ಕೂಡಲೇ ಪ್ರಾಸೆಸ್ ಮುಗಿಯೊಳಗೆ ತಾವೆಲ್ಲರೂ ಫಾರ್ಮ್ 6 ನ ಅಪ್ಲೈ ಮಾಡಬೇಕು ನಾನು ನಿಮ್ಮಲ್ಲಿ ಕೋರ್ತೀನಿ. ಮತ್ತೆ ಯಾವತ್ತೆಲ್ಲ ತಾವು 18 ವಯಸ್ಸು ಪೂರ್ತಿ ಮಾಡ್ತೀರಿ ಆವಾಗ ಖಂಡಿತವಾಗಿ ಫಾರ್ಮ್ 6 ಅನ್ನು ಅಪ್ಲೈ ಮಾಡಬೇಕು. ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ ಏನಂದ್ರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ವೋಟರ್ ಲಿಸ್ಟ್ ಅಂತ. ಹಂಗಾದ್ರೆ ಪ್ರತಿಯೊಂದು ಅರ್ಹ ಮತದಾರರು ಸಮೇತ ನಮ್ಮ ವೋಟ್ ಲಿಸ್ಟ್ ಹೆಸರು ಇರಬೇಕು, ಅವರು ನೋಂದಣಿ ಆಗಬೇಕೆಂಬುದೇನೆ. ಅದರಿಂದ ಈಗಾಗಲೇ ಯಾರು ಮತದಾರ ಇದ್ದಾರೆ ಅವರಿಗೆ ಎಸ್ ಆರ್ ಫಾರ್ಮ್ ಕೊಟ್ಟು ಅವರು ತುಂಬಿಸಿಕೊಂಡು ನಾವು ಅವ್ರಿಗೆ ನೋಂದಣಿ ಮಾಡ್ತೀವಿ. ಆದ್ರೆ 18 ವಯಸ್ಸು ಯಾರ್ಯಾರೆಲ್ಲ ಪೂರ್ತಿ ಮಾಡ್ತಾರೋ ಅವ್ರಿಗೂ ಸಮೇತ ಈ ಅಭಿಯಾನ ಅನುಕೂಲ ಆಗಲಿ, ಈ ಅಭಿಯಾನ ಮುಖಾಂತರ ಅವ್ರಿಗೂ ಮಾಹಿತಿ ಬರಲಿ. ಮತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಕಾರ್ಪೊರೇಷನ್ ಕಮಿಷನ್ ಎಲ್ಲರಿಗೂ ನಾನು ಮತ್ತೆ ಧನ್ಯವಾದ ಅರ್ಪಿಸ್ತೀನಿ. ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲಾ ಅರ್ಹ ಮತದಾರರಿಗೂ ಮತ್ತೊಮ್ಮೆ ಮಾಹಿತಿ ಕೊರತೆ ಏನಿದೆ ಏನು ಆಗದಂತೆ ನೋಡಿಕೊಂಡು ಎಲ್ಲರಿಗೂ ಮಾಹಿತಿ ಕೊಡುವ ಕ್ರಮ ಆಗಲಿ ಅಂತ. ಮತ್ತು ನಗರ ಪ್ರದೇಶದಲ್ಲಿ ಹೆಚ್ಚಿನ ಇನ್ನೂ ಜಾಗೃತಿ ಮೂಡಿಸುವ ಅವಕಾಶ ಇದ್ರೆ ಅದನ್ನ ಕಾರ್ಪೊರೇಷನ್ ಕಮಿಷನ್ ಮತ್ತು ಅವರ ತಂಡಗಳು ದಯವಿಟ್ಟು ಮಾಡಬೇಕೆಂದು ಕೋರ್ತೀನಿ.
1: ಚುನಾವಣಾ ಆಯೋಗದ ಆದೇಶದಲ್ಲಿನ ಮಾರ್ಗಸೂಚಿಗಳು ಮತ್ತು ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಯಾವುದೇ ರೀತಿಯ ಲೋಪ ಅಥವಾ ತಪ್ಪುಗಳಿಗೆ ಅವಕಾಶ ನೀಡದೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುವ ಹಾಗೂ ಗಣಕೀಕರಣದ ಕುರಿತು ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು, ಪರಿಷ್ಕರಣಾ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು, ಸಭೆಯಲ್ಲಿ ಪಡೆದ ಸಲಹೆ ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಾಮನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹಣೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳನ್ನು ಸುಲಭವಾಗಿ ಸಂಪರ್ಕಿಸಲು ಅನುಕೂಲವಾಗುವಂತೆ ವಾರಾಂತ್ಯಗಳಲ್ಲಿ ವಿಶೇಷ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು 150 ಕ್ಯಾಂಪ್ಗಳನ್ನು ಆಯೋಜಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯವು ಕೊಡಗು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು ಈಗಾಗಲೇ 100%ರಷ್ಟು ಗಣತಿ ನಮೂನೆ ವಿತರಿಸಲಾಗಿದೆ. ಆ ನಿಟ್ಟನಲ್ಲಿ ಗಣತಿ ನಮೂನೆ ಡಿಜಿಟಲೀಕರಣ ಕಾರ್ಯವೂ ನಡೆಯುತ್ತಿದ್ದು ಇದರಲ್ಲೂ ಸಹ 100%ರಷ್ಟು ಪ್ರಗತಿ ಸಾಧಿಸಲು ಎಲ್ಲರೂ ಕೈಜೋಡಿಸಲು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಮನವಿ ಮಾಡಿದ್ದಾರೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟ 2025-26 ಸಾಲಿನ ಕೇಂದ್ರೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆಯ ಪ್ರಕಾರ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಲೋಕಸಭೆಗೆ ತಿಳಿಸಿದ್ದಾರೆ. ಲಿಖಿತ ಉತ್ತರದಲ್ಲಿ ಅವರು ದೇಶಾದ್ಯಂತ ನಿವ್ವಳ ದಾಖಲಾತಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ಹಂತಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಜತೆಗೆ ಹೆಣ್ಣು ಮಕ್ಕಳ ದಾಖಲಾತಿಯಲ್ಲೂ ಏರಿಕೆಯಾಗಿದ್ದು ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ಸೌಲಭ್ಯ ಸೇರಿದಂತೆ ಕಂಪ್ಯೂಟರ್ ಹಾಗೂ ಅಂತರ್ಜಾಲದ ಸೇವೆಗಳನ್ನು ಕಲ್ಪಿಸಲಾಗಿದೆ. 2020ರ ಶೈಕ್ಷಣಿಕ ನೀತಿಯ ಮಾದರಿ ಶಾಲೆಗಳಾಗಿ ಪಿಎಂಶ್ರೀ ಶಾಲೆಗಳನ್ನು ಸ್ಥಾಪಿಸಲಾಗುತ್ತಿದೆ. ದೇಶದಲ್ಲಿ ಪ್ರಸ್ತುತ 13,000 ಪಿಎಂಶ್ರೀ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸಂಸದ ಗೋವಿಂದ ಕಾರಜೋಳ್ ಅವರ ಸತತ ಪ್ರಯತ್ನದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ಯಾಕೇಜ್ 1 ವಿದ್ಯುತ್ ಗೋಪುರಗಳ ನಿರ್ಮಾಣಕ್ಕೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ತಾತ್ವಿಕ ಅನುಮೋದನೆ ನೀಡಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದಲ್ಲಿ ತುಂಗಾ ಜಲಾಶಯದಿಂದ 17.54 ಟಿಎಂಸಿ ನೀರನ್ನು ಭದ್ರಾ ಜಲಾಶಯಕ್ಕೆ ತುಂಬಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಈ ಅನುಮೋದನೆಯಿಂದಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗೆ ಮತ್ತಷ್ಟು ವೇಗ ದೊರೆಯಲಿದೆ.

0: ಬರ ಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಪ್ರಮುಖ ಮೈಲಿಗಲ್ಲಾಗಲಿದೆ. ವಿಶ್ವ ಪರಂಪರಾ ತಾಣವಾದ ಹಂಪಿಯಲ್ಲಿ ನಿರುಪಯುಕ್ತ ನೀರಿನ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪುರಾತತ್ವ ಇಲಾಖೆಗಳು ಜಂಟಿಯಾಗಿ ಮಹತ್ವದ ಹೆಜ್ಜೆ ಇರಿಸಿವೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ರಮೇಶ್ ಭಟ್ಕಲ್ ಹೇಳಿದ್ದಾರೆ.
1: ರಾಜ್ಯ ಮಟ್ಟದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಯುಕ್ತರು CSR ಅನುದಾನ ಕೊಟ್ಟಿದ್ದಾರೆ. ಸ್ಪೆಷಲಿ ಹಂಪೆ ಸುತ್ತಮುತ್ತ ಆಗ್ತಾ ಇರತಕ್ಕಂತ ಪೆಟ್ ಬಾಟಲ್ ಪೊಲ್ಯೂಷನ್ ಗಳನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ನಮಗೆ 20 ಲ್ಯಾಕ್ಸ್ ರೂಪೀಸ್ ದುಡ್ಡು ಕಳಿಸಿದ್ದಾರೆ. ಮತ್ತೆ ಒಂದು 40 ಲ್ಯಾಕ್ಸ್ ಒಂದು ಕಳಿಸಿದ್ದಾರೆ. ಆ 20 ಲ್ಯಾಕ್ಸ್ ಅಲ್ಲಿ ಬ್ಯಾಟರಿ ವೆಹಿಕಲ್ ತಗೋಬೇಕು ಅಂತ ಒಂದು ಪ್ಲಾನ್ ಆಗಿದೆ. ಅದೇ ರೀತಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಸಲುವಾಗಿ ಆಮೇಲೆ ವೇಸ್ಟ್ ಪೆಟ್ ಬಾಟಲ್ ಎಲ್ಲ ಕಡೆ ಸ್ಥಳದಲ್ಲಿ ಬೀಳಲಾರ್ದಂಗೆ ಕಂಟ್ರೋಲ್ ಮಾಡೋ ಸಲುವಾಗಿ 40 ಲ್ಯಾಕ್ಸ್ ಕೊಟ್ಟಿದ್ದಾರೆ. ನಾವು ಈಗ ಸದ್ಯದ ಮಟ್ಟಿಗೆ 3 ಮಿಷಿನ್ ಗೆ ಟೆಂಡರ್ ಕರೆದಿದ್ದೀವಿ. ಈಚ್ ಮಿಷಿನ್ ಕಾಸ್ಟ್ ನಿಯರ್ ಅಬೌಟ್ 12 ಲ್ಯಾಕ್ಸ್ ತನ ಇದೆ. ಅದರಲ್ಲಿ ನಮ್ಮ ಇರತಕ್ಕಂತ ನೀರು ಕುಡಿದು ಖಾಲಿ ಆದಂತ ಈ ಪೆಟ್ ಬಾಟ್ಲು ಬಿಸ್ಲರಿ 2 ಬಾಟ್ಲು ಹಾಕಿದ್ರೆ ಯು ವಿಲ್ ಗೆಟ್ ದ 1 ರೂಪಿ ಕಾಯಿನ್ ರಿಟರ್ನ್ ಆಗಿ. ಇದರಿಂದ ಜನರು ಎಲ್ಲಿ ಬೇಕಲ್ಲಿ ತಮ್ಮ ಪ್ಲಾಸ್ಟಿಕ್ ಬಾಟ್ಲ್ ಗಳನ್ನ ಹಾಕೋದು ತಪ್ಪುತ್ತೆ. ಮತ್ತೆ ಅದು ಮಿಷಿನ್ ನಲ್ಲಿ ಒಯ್ದು ಹಾಕೋದ್ರಿಂದ ಅದು ವೆಂಡಿಂಗ್ ಪೌಡರ್ ಆಗ್ತದೆ. ಆ ಪೌಡರ್ ಅನ್ನ ಕೆಲವೊಂದು ಕಂಪನಿಗಳು ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಟಾರ್ ಯೂಸ್ ಮಾಡ್ತಕ್ಕಂಥವ್ರು, ಬ್ಯಾಗ್ಸ್ ಮಾಡೋರು, ಅವರೆಲ್ಲ ಪೌಡರ್ ಆದಂತ ಪೆಟ್ ಬಾಟ್ಲ್ ಗಳನ್ನ ತಗೊಂಡೋಗಿ ಪರ್ ಕೆಜಿ 25 ರೂಪೀಸ್ ಹಂಗೆ ಪರ್ ಕೆಜಿ ನಮಗೆ ಉಲ್ಟಾ ರಿಟರ್ನ್ ದುಡ್ಡು ಕೊಟ್ಟು ಹೋಗ್ತಾರೆ. ಇದನ್ನ ಕಂಪನಿಯವರು 1 ವರ್ಷ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಸಹ ಕೂಡ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಒಂದು ಅಗ್ರಿಮೆಂಟ್ ಕೂಡ ಮಾಡಿಕೊಂಡು ಇಲ್ಲಿ ಆದಷ್ಟು ಹಂಪೆ ಸುತ್ತಮುತ್ತ ಏರಿಯಾಗಳಲ್ಲಿ ಬಾಟಲ್ಗಳಿಂದ ಆಗ್ತಕ್ಕಂಥ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಬೇಕಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಪ್ರಾಧಿಕಾರದ ವತಿಯಿಂದ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಸಾರ್ವಜನಿಕರು ಯಾವುದೇ ರೀತಿಯ ಪೆಟ್ ಬಾಟಲ್ಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಡದೆ ಆ ಒಂದು ವೆಂಡಿಂಗ್ ಮಿಷಿನ್ ನಲ್ಲಿ ಕೊಟ್ಟು ಅದರಿಂದ ತಮಗೂ ಲಾಭ ಆಗ್ತದೆ, ತಮಗೆ ತಾವು ಮಾಡಿದಂತ ಒಂದು ಇದರಲ್ಲಿಂದ 1 ರೂಪಾಯಿ ಕಾಯಿನ್ ಬರ್ತದೆ, 2 ಪೆಟ್ ಬಾಟಲ್ನ ಕ್ರಶ್ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದಕ್ಕಿಂತ ಕೂಡ ಕಸದಿಂದ ರಸ, ಆ ರೀತಿ ನಾವು ಪೆಟ್ ಬಾಟಲ್ನಿಂದ ಮುಂದೆ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಮಾಡಬಹುದಾಗಿದೆ.
0: ಕೋಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು ಸಂಸ್ಥೆಯಿಂದ CSR ನಿಧಿಯಡಿಯಲ್ಲಿ ನಿರ್ಮಿಸಿದ ಟ್ರಾಮಾ ಕೇರ್ ಸೆಂಟರ್ನ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಅನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹಾಗೂ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಶಸ್ತ್ರ ಚಿಕಿತ್ಸಾ ಕೊಠಡಿಯನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿರ್ದೇಶಕ ರಜನೀಶ್ ಶರ್ಮಾ ಉದ್ಘಾಟಿಸಲಿದ್ದು ಶಾಸಕ ದಿನಕರ್ ಕೆ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮಭೂಷಣ ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜಗುರು ಅವರ 35ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 9:30ಕ್ಕೆ ಧಾರವಾಡದ ಹೊಸ ಯಲ್ಲಾಪುರದಲ್ಲಿರುವ ಪಂಡಿತ್ ಬಸವರಾಜ್ ರಾಜಗುರು ಅವರ ಸಮಾಧಿ ಸ್ಥಳದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್, ಭಾರತೀ ದೇವಿ ರಾಜಗುರು, ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಟ್ರಸ್ಟ್ ಸಮಿತಿಯ ಸದಸ್ಯರು, ಪಂಡಿತ್ ಬಸವರಾಜ್ ರಾಜಗುರು ಅವರ ಶಿಷ್ಯಂದಿರು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗ.
3: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 90ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್.
5: ಮುಂದೆ 13ನೇ ಆಶ್ವಾಸ ಆರಣ್ಯಕ ಮುನಿದರ್ಶನಂ

0: ಪುಷ್ಕಲಾದಿ ಸುಭಟರ್ ಕುದುರೆಯ ಬೆಂಬಳಿಗೊಂಡು ನಡೆಯುತ್ತಿರಲ್ಲೊಡಮಗಳ್.
1: ತನ್ನ ಪ್ರೀತಿಯ ಮಡದಿಯಾದ ಮನೋರಮೆಗೆ ಮುದ್ದಣ ಹೇಳುತ್ತಾನೆ, ಎಲೆ ಎನ್ನ ಮೋಹದ ಗಿಳಿಯೇ. ಈ ಮೂಲಕ ಕಥೆಯ ನವ ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಮುಂದುವರಿಯುತ್ತಿರುವಂತಹ ಸೇನಾ ನಾಯಕನಾದ ಶತ್ರುಘ್ನನಿಗೆ ಅಲ್ಲಲ್ಲಿ ಅಲ್ಲಲ್ಲಿ ಅನೇಕ ಮಂದಿ ಪ್ರಸಿದ್ಧರಾದಂತಹ ಬಲಾಢ್ಯರಾದ ಸಾಮಂತ ರಾಯರುಗಳು ಬಂದು ನಮಸ್ಕರಿಸ್ತಾ ಇದ್ದರು. ಹೀಗೆ ನಮಸ್ಕರಿಸ್ತಾ ಇದ್ದ ಆ ಅರಸರ ಕಿರೀಟದ ಮುತ್ತಿನ ಗೊಂಡೆಯ ಪೂರ್ಣ ಪ್ರಕಾಶದಿಂದ ಈ ಶತ್ರುಘ್ನನ ಪಾದಗಳು ಬೆಳಕಿನಿಂದ ಕೂಡಿದ್ವಂತೆ. ಹೀಗೆ ತನ್ನ ಅಡಿದಾವರೆಯ ಮೃದುವಾದ ಕಾಂತಿಯಿಂದ ಶತ್ರುಘ್ನನು ಆ ಸಾಮಂತರಾಜರಾದವರ ಪತ್ನಿಯರ ಮಾಂಗಲ್ಯದ ಬಣ್ಣವನ್ನು ಹೆಚ್ಚಿಸ್ತಾ ಇದ್ದನಂತೆ. ಅರ್ಥಾತ್ ಒಂದು ಅವರು ನಮಿಸುವಾಗ ಇವನ ಕಾಲಿನ ಪ್ರಕಾಶದಿಂದ ಅವರ ಮಾಂಗಲ್ಯ ಬೆಳಗುತ್ತಾ ಇತ್ತು ಅನ್ನುವುದಾದರೆ, ಇನ್ನೊಂದು ಅವರ ಮಾಂಗಲ್ಯವನ್ನು ತಾನು ಉಳಿಸುವ ಅವರ ಗಂಡಂದಿರನ್ನು ರಕ್ಷಿಸುವ ಕಾರ್ಯವನ್ನು ಶತ್ರುಘ್ನ ಮಾಡಿದ ಅಂತ ಅರ್ಥ. ಹೀಗೆ ಸಾಗುತ್ತಾ ಇದ್ದಂತಹ ಶತ್ರುಘ್ನನ ಜೊತೆಯಲ್ಲಿ ಗೆಲ್ಲವೆಣ್ ಅರ್ಥಾತ್ ಜಯಲಕ್ಷ್ಮಿಯು ಜೊತೆಯಾದಳು. ಮಾತ್ರವಲ್ಲ, ಈ ಜಯಲಕ್ಷ್ಮಿಯೊಂದಿಗೆ ಮತ್ಸರದಿಂದ ಇನ್ನೊಬ್ಬಳು ಹೆಣ್ಣು ಸ್ಪರ್ಧಿಸ್ತಾ ಇದ್ದಳು ಅನ್ನುತ್ತಾನೆ ಕವಿ. ಅದು ಯಶೋಲಕ್ಷ್ಮಿ ಈ ಜಯಲಕ್ಷ್ಮಿಯೊಂದಿಗೆ ಸ್ಪರ್ಧಿಸ್ತಾ ಇದ್ದಳಂತೆ. ಶತ್ರುಘ್ನ ಹೋದಲ್ಲೆಲ್ಲ ಗೆಲ್ಲುತ್ತಾ ಇದ್ದರೆ ಇವನು ಗೆದ್ದ ಕೀರ್ತಿಯನ್ನು ಪಸರಿಸುವ ಯಶೋಲಕ್ಷ್ಮಿಯು ಇವಳನ್ನು ಮೀರಿ ಮುಂದೆ ಮುಂದೆ ಮುಂದೆ ಮುಂದೆ ಸಾಗುತ್ತಾ ಇದ್ದಳಂತೆ. ಅವಳಿಗೆ ಈ ದೃಶ್ಯವನ್ನು ತೋರಿಸ್ತಾ ಶತ್ರುಘ್ನ ಮುಂದೆ ಹೋಗುತ್ತಾ ಇದ್ದ. ಹೀಗೆ ಬರ್ತಾ ಇದ್ದಂತಹ ಶತ್ರುಘ್ನನಿಗಿಂತಲೂ ಮುಂದೆ ಅಲ್ಲಿಯವರೆಗೆ ಅವನಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸಿ ಅನೇಕ ಮಂದಿ ಅರಸರು ಅರ್ಪಿಸಿದ ಕಾಣಿಕೆಯ ರಾಶಿ ರಾಶಿಗಳೇ ಸಾಗುತ್ತಾ ಇದ್ದು. ಪೆಟ್ಟಿಗೆಗಳ ತುಂಬ ಚಿನ್ನದ ಆಭರಣಗಳ ನಾಣ್ಯಗಳ ಸಾವಿರ ಸಾವಿರ ಲೆಕ್ಕದ ಹೊರೆಗಳನ್ನು ಹೊತ್ತು ಆನೆಗಳು ಒಂಟೆಗಳು ಎತ್ತುಗಳು ಸಾಲು ಸಾಲಾಗಿ ಮುಂದೆ ಸಾಗುತ್ತಾ ಇದ್ದುವಂತೆ. ಅದರ ಜತೆಯಲ್ಲಿ ತಮ್ಮ ಸೇನೆಯನ್ನು ಕೂಡಿಕೊಂಡು ಅನೇಕ ಮಂದಿ ಅರಸರು ಪುಷ್ಕಲಾದಿಗಳೊಂದಿಗೆ ಮುಂದೆ ಸಾಗುತ್ತಾ ಇದ್ದರು. ಹೀಗೆ ಹೋಗುತ್ತಿರುವ

0: ಹೀಗೆ ಸಾಗುತ್ತಾ ಇರುವಂತಹ ಸೈನ್ಯಕ್ಕೆ ಮಳೆ ಎದುರಾಗುತ್ತದೆ. ಅದನ್ನು ಕವಿ ವಿವರಿಸ್ತಾನೆ, ನೀಲಮೇಘಂ ಸುರಿವ ಅಂಜನವೃಷ್ಟಿಯ ಒಬ್ಬುಳಿಯೋ, ಕಪ್ಪಾದಂತಹ ಮೋಡಗಳು ಸುರಿಯುತ್ತಿರುವಂತಹ ಕಾಡಿಗೆಯ ಮಳೆಯ ರಾಶಿಯೋ ಅಲ್ಲ. ಆ ಕಾಲಕ್ಕೆ ಹಿಂದೆ ದೇವತೆಗಳೊಂದಿಗೆ ಹೋರಾಟ ಮಾಡಿ ಅಳಿದು ಹೋದ ರಕ್ಕಸರ ಮನಸ್ಸಿನಲ್ಲಿದ್ದಂತಹ ಪಾಪದ ಮೊತ್ತವೋ ಎನ್ನುವ ಹಾಗೆ ಸುತ್ತಲೂ ಇದ್ದಕ್ಕಿದ್ದ ಹಾಗೆಯೇ ಕಗ್ಗತ್ತಲೆ ಕವಿದು ಮುಸುಕಿತು. ಈ ಕಾರಣದಿಂದ ನಡೆಯುತ್ತಿದ್ದಂತಹ ಆನೆಗಳು ತಮ್ಮ ನಡೆಯನ್ನೇ ಕೆಡಿಸಿಕೊಂಡವು, ಕುದುರೆಗಳಿಗೆ ದಾರಿ ಕಾಣದೇ ಹೋಯಿತು. ಪದಾತಿಯು ಮುಂದೆ ನಡೆಯುವುದು ಹೇಗೆ ಎನ್ನುವುದನ್ನು ತಿಳಿಯದೆ ಕಂಗಾಲಾಯಿತು. ರಥಗಳು ದಿಕ್ಕು ತಪ್ಪಿದವು. ಹೀಗೆ ಮುಂದೆ ಸಾಗುತ್ತಿದ್ದಂತಹ ಸೈನ್ಯದ ಮೊತ್ತವೇ ಕಣ್ಣು ಕಾಣಿಸದಂತೆ ಮತಿಗೆಟ್ಟವರಂತೆ ಸೇನಾಧಿಕಾರಿಗಳು ಹಾಗೂ ಸೈನ್ಯವು ದಿಗ್ಭ್ರಮೆಗೆ ಒಳಗಾಯಿತು.
1: ಅನಿತ

ಹೀಗೆ ಕವಿದ ಕತ್ತಲೆ ಮಳೆಯ ಕತ್ತಲೆಯಾಗಿರಲಿಲ್ಲ, ಬದಲಾಗಿ ಯಾವುದೋ ಒಂದು ಮಾಯೆಯ ಕತ್ತಲೆಯೇ ಮುಸುಕಿದ್ದಾಗಿತ್ತು. ಕಂಗೆಟ್ಟ ಸೈನ್ಯವು ಆ ಕಡೆ ಈ ಕಡೆ ಸಾಗುವುದಕ್ಕೆ ಅನುವಿಲ್ಲದೇ ಇದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಕವಿದಂತಹ ಈ ಕಪಟದ ಕತ್ತಲೆ ಕಣ್ಮರೆಯಾಗಿ ಲೋಕದ ಹುಚ್ಚು ಭ್ರಮೆಯನ್ನು ಕಳಕೊಂಡಂತಹ ಯೋಗಿಯ ಮನಸ್ಸಿನಂತೆ, ಅರ್ಥಾತ್ ಜ್ಞಾನಿಯ ಮನಸ್ಸಿನಂತೆ ನಿರ್ಮಲವಾಗಿ ದಿಕ್ಕುಗಳು ಕಾಣಿಸಿದವು. ಅಂದರೆ ಕವಿದ ಕತ್ತಲೆ ಮರೆಯಾಗಿ ಹೋಯಿತು. ಈಗ ನಿದ್ರೆಯಿಂದ ಎದ್ದವರಂತೆ ಈ ಕಣ್ಣುಕಟ್ಟಿನಿಂದ ಮಾಯೆಯಿಂದ ಹೊರಬಂದಂತಹ ಸೈನ್ಯವೆಲ್ಲವೂ ತಮ್ಮಲ್ಲಿ ಈ ಮಾಯೆಯ ಮಾಟವನ್ನು ಮಾತನಾಡುತ್ತಾ, ಇದ್ದಕ್ಕಿದ್ದಂತೆಯೇ ಕವಿದ ಕತ್ತಲೆಯ ಕುರಿತಾಗಿ ಮಾತನಾಡುತ್ತಾ, ತಾವು ಹಿಂಬಾಲಿಸಿ ಬಂದಂತಹ ಕುದುರೆಯನ್ನು ಕಾಣದೇ ಇದ್ದಾಗ ಮತ್ತೊಮ್ಮೆ ದಿಗ್ಭ್ರಮೆಗೆ ಒಳಗಾದರು. ಅಲ್ಲಲ್ಲಿ ಅಲ್ಲಲ್ಲಿ ಹೆಜ್ಜೆ ಹೆಜ್ಜೆಗೆ ಈ ಕುದುರೆಯ ಸುಳಿವನ್ನು ಹುಡುಕುವುದಕ್ಕಾಗಿ ಪ್ರಯತ್ನಿಸಿದರು. ಕಂಗೆಟ್ಟರು ಸಿಕ್ಕಿದವರನ್ನೆಲ್ಲ ಪ್ರಶ್ನಿಸಿದರು, ಎಲ್ಲೆಲ್ಲೋ ತಿರುಗಾಡಿದರು. ಆ ಕುದುರೆಯ ಇರುವಿಕೆ ಎಲ್ಲಿದೆ ಎನ್ನುವುದನ್ನು ಹುಡುಕುತ್ತಾ ಹುಡುಕುತ್ತಾ ಸಂಧಿಗೊಂದಿಗಳಲ್ಲಿ ಅದನ್ನು ಅರಸುತ್ತಾ ಇರುವ ಕಾಲಕ್ಕೆ ಕೊಳಗಳನ್ನು ಕದಡಿದರು, ಕಾಡಿನ ಪೊದರುಗಳನ್ನು ಶೋಧಿಸಿದರು. ಆದರೂ ಕುದುರೆಯನ್ನು ಕಾಣದೇ ಇದ್ದಾಗ ಶತ್ರುಘ್ನ ಸಿಟ್ಟುಗೊಳ್ಳುತ್ತಾನೆ.

0: ಸೂರ್ಯವಂಶದ ಪೂರ್ಣಚಂದ್ರನಂತೆ, ಅರ್ಥಾತ್ ಸೂರ್ಯವಂಶ ಎನ್ನುವ ಸಮುದ್ರಕ್ಕೆ ಪೂರ್ಣ ಚಂದ್ರನಂತೆ ಭರತವನ್ನು ತಂದುಕೊಡಬಹುದಾದ ಶ್ರೀರಾಮನ ಈ ಯಜ್ಞತುರಗವನ್ನು ಯಾವನೇ ಕದ್ದೊಯ್ದಿರಲಿ ಅವನನ್ನು ಅರಮನೆಯ ಅಂಗಳಕ್ಕೆ ಮೆಂಟಿಯನ್ನಾಗಿಸುವೆ, ಅರ್ಥಾತ್ ಧಾನ್ಯವನ್ನು ಒಕ್ಕುವ ಅಂಗಳದಲ್ಲಿ ನಟ್ಟ ಕಂಬವನ್ನಾಗಿಸ್ತೇನೆ ಎಂದು ಹೂಂಕರಿಸಿ ಧನುಷ್ಪಾಣಿಯಾಗಿ ಬೀದಿಗಳಲ್ಲಿ ನಡೆಯುತ್ತಾ ಶತ್ರುಘ್ನ ಹೊರಗೆ ಹೊರಡುತ್ತಾನೆ.
1: ಅನಿತರುಳ್ ಈ ಲವಣಾಂತಕನ ಪೆಂಪಿನ ಕೆಂಪಿನ ಬೀರ

ಬೆಸರ ರಕ್ಕಸನ ಪೆರುವಡೆ ತುಬ್ಬಾದತ್ತು. ಇಂತಾಗಲೊಡಂ ಬಲ್ಪಿನ ತೋಳ ತೋಟಿಯ ಪಡೆವಳರೆಲ್ಲರೂ ತಂತಮಗೆ ಹುಂ

ಹೀಗೆ ಶತ್ರುಘ್ನನು ತನ್ನ ಪೌರುಷವನ್ನು ಪ್ರಕಟಿಸುತ್ತಾ ಮುನ್ನುಗ್ಗಿ ಸಾಗುತ್ತಿರುವ ಕಾಲಕ್ಕೆ ಇವನ ಈ ಶೌರ್ಯದ ದರ್ಪಕ್ಕೆ ಕಂಗೆಟ್ಟು ಆಕಾಶದತ್ತ ಸಾಗಿ ಹೋದ ಈ ಕಪಟದ ಕಳವಿನ ಬಲ್ಪಡೆಯೋ ಎನ್ನುವ ಹಾಗೆ ಮಾಯಾ ವಿಡಂಬನದಿಂದ ಕುದುರೆಯನ್ನು ಕದ್ದೊಯ್ಯುತ್ತಾ ಇದ್ದಂತಹ ವಿದ್ಯುನ್ಮಾಲೆಯ ಸೇನೆಯು ಉಳಿದವರ ಕಣ್ಣುಗಳಿಗೆ ಕಾಣಿಸಿತು. ಅರ್ಥಾತ್ ಕಳವಿನ ಮಾಯದ ಮೊತ್ತವು ಬಯಲಾಗಿ ಸತ್ಯದ ದರ್ಶನವಾಗುವಂತೆ ಈ ವಿದ್ಯುನ್ಮಾಲೆಯ ಹಿರಿದಾದ ಸೈನ್ಯವು ಶತ್ರುಘ್ನಾದಿಗಳಿಗೆ ಗೋಚರಿಸಿತು. ಹೀಗೆ ಕಂಡ ಕ್ಷಣವೇ ಅಲ್ಲಿದ್ದಂತಹ ಬಾಹುಬಲದಿಂದ ಪ್ರಸಿದ್ಧರಾದ ಯೋಧರೆಲ್ಲ ತಮ್ಮ ತಮ್ಮೊಳಗೆ ಹೂಂಕರಿಸಿ ಶತ್ರು ಪಡೆಯನ್ನು ಘಾತಿಸುವ ಧೈರ್ಯದಿಂದ ವಿಮಾನವನ್ನೇರಿ ಕುದುರೆಯನ್ನು ಒಯ್ಯುತ್ತಿದ್ದಂತಹ ಈ ಮಾಯಾವಿಯಾದ ರಾಕ್ಷಸನನ್ನು ತಡೆದು ಅವನ ನಾಶಕ್ಕೆ ಸಿದ್ಧವಾದಂತಹ ಸೈನ್ಯವನ್ನು ಕೊಂದು ಬರಿದಾಗಿಸುವ ಹವಣನ್ನು ಕಾಣಿಸುತ್ತಾ ತಮ್ಮ ಅರಸನಾದ ಶತ್ರುಘ್ನನ ಆಜ್ಞೆಯನ್ನು ನಿರೀಕ್ಷಿಸುತ್ತಾ ಇರ್ತಾರೆ. ಈ ಕಾಲಕ್ಕೆ ಮಧುಪುತ್ರ ಶತ್ರುವಾದ ಶತ್ರುಘ್ನ, ಅರ್ಥಾತ್ ಮಧು ರಾಕ್ಷಸನ ಮಗನಾದ ಲವಣಾಸುರನನ್ನು ಕೊಂದ ಶತ್ರುಘ್ನನು ತನ್ನವರನ್ನು ನೋಡಿ ತನ್ನ ಆಜ್ಞೆಗಾಗಿ ಇವರು ಕಾಯುತ್ತಿರುವುದನ್ನು ಗಮನಿಸಿ ಮಾತನಾಡುತ್ತಾನೆ ತಮ್ಮವರಲ್ಲಿ, ಹೀಗಿರುವ ಮಾಯಗಾರನನ್ನು ಕಪಟಿಯಾದ ರಾಕ್ಷಸನನ್ನು ಕುದುರೆಯನ್ನು ಹಿಂದೆ ತರಬೇಕು ಅಂತಾದರೆ ಅವನನ್ನು ಸೋಲಿಸಬೇಕಾಗಿದೆ. ಅಂತಹ ಯೋಗ್ಯತೆ ಉಳ್ಳ ಕಲಿಯು ಪರಾಕ್ರಮಿಯು ಯಾವನಿದ್ದಾನೆ, ತನ್ನೆದಿರಿಗೆ ಬರಲಿ ಎನ್ನುವುದಾಗಿ ಹೇಳುತ್ತಾನೆ.

0: ಅಷ್ಟರಲ್ಲೇ ಈ ಶತ್ರುಘ್ನನನ್ನು ಹಿಂಬಾಲಿಸಿ ಬಂದ ಪ್ರಸಿದ್ಧರಾದ ಆಯುಧಪಾಣಿಗಳಾದ ಯೋಧರಲ್ಲಿಯೇ ವೀರನೆನಿಸಿಕೊಂಡ ಪುಷ್ಕಲನ್ ಅರ್ಥಾತ್ ಶತ್ರುಘ್ನನ ಅಣ್ಣನಾದ ಭರತನ ಮಗನವ, ಅವನು ಶತ್ರುಘ್ನನಲ್ಲಿ ಹೇಳ್ತಾನೆ, ಬಪ್ಪ ಅರ್ಥಾತ್ ಅಪ್ಪ ಚಿಕ್ಕಪ್ಪ ಅನ್ನುವ ಧ್ವನಿಯಿಂದ, ತಾನು ಆ ವಿರೋಧಿಯಾದ ರಾಕ್ಷಸನನ್ನು ಸಂಧಿಸಿ ಅವನೊಂದಿಗೆ ಹೋರಾಟವನ್ನು ಮಾಡಿ ಶುಕ್ರನ ಮಾಯಾಚಾರದ ಈ ರಾಕ್ಷಸನ ಪಡೆಯನ್ನು ಎದುರಿಸಿ ಅವರನ್ನು ಸೋಲಿಸದೆ ಹಿಂದೆ ಬಂದೆ ಅಂತಾದರೆ, ಬೆಂಗೊಟ್ಟೆನಾದರೆ ಫಳವಾತಂ ಅರ್ಥಾತ್ ಹಳೆಯ ಮಾತುಗಳೆನಿಸಿಕೊಂಡ ವೇದಗಳನ್ನು ಜರೆಯುವ ಕೂಳನಾದವನ ಒಬ್ಬನ ಗತಿಯು ತನಗಾಗಲಿ ಎಂದು ಪ್ರತಿಜ್ಞಾಬದ್ಧತೆಯನ್ನು ಪ್ರಕಟಿಸ್ತಾನೆ. ಅರ್ಥಾತ್ ತಾನವನನ್ನು ಗೆದ್ದು ಬರ್ತೇನೆ, ಬಾರದೇ ಇದ್ರೆ ವೇದನಿಂದಕನ ಸ್ಥಿತಿ ತನಗೆ ಪ್ರಾಪ್ತವಾಗಲಿ ಎನ್ನುವುದರ್ಥ.
1: ಕಾವ್ಯಯಾನ ಕವಿ ಮುದ್ದಡನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಕಾರವಾರ. ಇದೊಂದು ಪ್ರಕಟಣೆ. ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆ ಹಳಿಯಾಳ ಇವರು ತಮ್ಮ ತರಬೇತಿ ಸಂಸ್ಥೆಯಲ್ಲಿ 18-50 ವಯಸ್ಸಿನ ಗ್ರಾಮೀಣ ಭಾಗದ ನಿರುದ್ಯೋಗ ಯುವತಿ ಯುವತಿಯರಿಗಾಗಿ ಆಗಸ್ಟ್ ತಿಂಗಳಲ್ಲಿ ಕುರಿ ಸಾಕಾಣಿಕೆ ಮತ್ತು ಫಾಸ್ಟ್ ಫುಡ್ ಸ್ಟಾಲ್ ಉದ್ಯಮಿ ಉಚಿತ ತರಬೇತಿಗಳು ಪ್ರಾರಂಭವಾಗಲಿದೆ.

ಪತಿಗಳು ತಮ್ಮ ಹೆಸರು ವಿಳಾಸಗಳನ್ನು ನೋಂದಾಯಿಸಲು ಕೊನೆಯ ದಿನಾಂಕ 30 ಜುಲೈ 2026. ಈ ತರಬೇತಿಗಳು ಊಟ ವಸತಿಯೊಂದಿಗೆ ಸಂಪೂರ್ಣ ಉಚಿತವಾಗಿದ್ದು ಸ್ವಉದ್ಯೋಗ ಮಾಡಲು ಅನುಕೂಲವಾಗಲಿದೆ ಎಂದು ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳ್ತೀರಿ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಸಲುವಾಗಿಯೇ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ, ನಿಂಗೂ ಬಂತಾ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು. ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
3: ಇದು ಚಕ್ರವ್ಯೂಹ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಮೂರು ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ಮೂರು ರಾಷ್ಟಗಳ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಉತ್ತರ ಮ್ಯಾಸಿಡೋನಿಯಾಗೆ ತಲುಪಿದ್ದಾರೆ. ಭಾರತದ ರಾಷ್ಟಪತಿಯ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ರಾಷ್ಟಪತಿಗಳು ಉತ್ತರ ಮ್ಯಾಸಿಡೋನಿಯಾದ ಅಧ್ಯಕ್ಷರಾದ ಗೋರ್ಡಾನ ಸಿಲ್ಜಾನೋವ್ಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರೊಂದಿಗೆ ಪ್ರಧಾನಮಂತ್ರಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಅಸೆಂಬ್ಲಿಯ ಸ್ಪೀಕರ್ ಅಫ್ರಿಮ್ ಗಾಸಿ ಅವರನ್ನು ಭೇಟಿಯಾಗಲಿರುವ ಅವರು ಉತ್ತರ ಮ್ಯಾಸಿಡೋನಿಯಾದ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನಂತರ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಅವಧಿಯಲ್ಲಿ ರಾಷ್ಟಪತಿಗಳು ಸೆಂಟ್ ಸ್ಪಾಸ್ ಚರ್ಚ್ಗೆ ಭೇಟಿ ನೀಡಲಿದ್ದು ಮ್ಯಾಸಿಡೋನಿಯಾದ ಪ್ರಸಿದ್ಧ ಕ್ರಾಂತಿಕಾರಿ ಗೋಚೆ ಡೆಲ್ಚೇವ್ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಲ್ ಮಿಲನ್ ಇಂದು ಬೆಳಗ್ಗೆ ಸಂಸತ್ ಭವನದಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕವಾಗಿ ಸಂಸತ್ತಿನ ಅಧಿವೇಶನಗಳ ಸಮಯದಲ್ಲಿ ಮಂಗಳವಾರದಂದು ಮೈತ್ರಿಕೂಟದ ಸಂಪೂರ್ಣ ಏಕ

ಪ್ರಗತಿಯನ್ನು ಪ್ರದರ್ಶಿಸುವ ಉದ್ದೇಶದಿಂದ ಸಭೆಗಳನ್ನು ನಡೆಸಲಾಗುತ್ತದೆ. ಭಾರತದ ಮೊದಲ ಡೆಂಗ್ಯೂ ಲಸಿಕೆಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಡಿಸಿಜಿಐ ಮಾರುಕಟ್ಟೆ ಅನುಮೋದನೆ ನೀಡಿದ್ದು, ಟಕೇಡಾ ಬಯೋಫಾರ್ಮಸ್ಯೂಟಿಕಲ್ಸ್ ಇಂಡಿಯಾ ಅಭಿವೃದ್ಧಿಪಡಿಸಿರುವ ಕ್ಯೂಡೆಂಗಾ ಲಸಿಕೆ ದೇಶದಲ್ಲಿ ಬಳಕೆಗೆ ಅನುಮೋದನೆ ಪಡೆದಿದೆ. ಈ ಅನುಮೋದನೆಯು ಡೆಂಗ್ಯೂ ವಿರುದ್ದದ ಭಾರತದ ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕಂಪನಿ ತಿಳಿಸಿದೆ. 4-60 ವರ್ಷ ವಯಸ್ಸಿನವರು ಈ ಲಸಿಕೆಯನ್ನು ಪಡೆಯಬಹುದಾಗಿದ್ದು, ಈ ಹಿಂದೆ ಡೆಂಗ್ಯೂ ಸೋಂಕು ತಗುಲಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಅಗತ್ಯವಿಲ್ಲ. ಇತರ ಕೆಲವು ಡೆಂಗ್ಯೂ ಲಸಿಕೆಗಳಿಗಿಂತ ಭಿನ್ನವಾಗಿ ಕ್ಯೂಡೆಂಗಾ ಲಸಿಕೆ ಪಡೆಯುವ ಮೊದಲು ಸೋಂಕಿನ ಪೂರ್ವ ಪರೀಕ್ಷೆ ಕಡ್ಡಾಯವಿಲ್ಲ. ನಗರೀಕರಣ, ಹವಾಮಾನ ಬದಲಾವಣೆ, ಸೊಳ್ಳೆಗಳ ವಾಸಸ್ಥಾನದ ಬದಲಾವಣೆ ಹಾಗೂ ಜನಸಂಖ್ಯೆ ಹೆಚ್ಚಳದಿಂದ ಕಳೆದ 2 ದಶಕಗಳಲ್ಲಿ ಭಾರತದಲ್ಲಿ ಡೆಂಗ್ಯೂ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಅನುಮೋದನೆ ಮಹತ್ವ ಪಡೆದುಕೊಂಡಿದೆ. ಕ್ಯೂಡೆಂಗಾ 4 ವಿಧದ ಡೆಂಗ್ಯೂ ವೈರಸ್ಗಳ ವಿರುದ್ದ ರಕ್ಷಣೆ ನೀಡುವ ಲೈವ್ ಅಟೆನ್ಯೂಟೇಟೆಡ್ ಟೆಟ್ರಾವಾಲೆಂಟ್ ಲಸಿಕೆಯಾಗಿದೆ. ಈ ಲಸಿಕೆಗೆ ಈಗಾಗಲೇ ಐರೋಪ್ಯ ಒಕ್ಕೂಟ, ಬ್ರಿಟನ್, ಬ್ರೆಜಿಲ್, ಇಂಡೋನೇಷ್ಯಾ, ಅರ್ಜೆಂಟೀನಾ ಸೇರಿದಂತೆ 40 ಕ್ಕೂ ಹೆಚ್ಚು ದೇಶಗಳಲ್ಲಿ ಅನುಮೋದನೆ ದೊರೆತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪೂರ್ವ ಅರ್ಹತಾ ಮಾನ್ಯತೆಯನ್ನು ಈ ಲಸಿಕೆ ಪಡೆದಿದ್ದು, ಯುನಿಸೆಫ್ ಮತ್ತು ಪ್ಯಾನ್ ಅಮೆರಿಕನ್ ಹೆಲ್ತ್ ಆರ್ಗನೈಸೇಷನ್ನಂತಹ ಜಾಗತಿಕ ಸಂಸ್ಥೆಗಳು ಇದನ್ನು ಖರೀದಿಸಲು ಅರ್ಹವಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಪನಾಮಾ ವಿದೇಶಾಂಗ ಸಚಿವ ಝೇವಿಯರ್ ಎಡ್ವರ್ಡೊ ಮಾರ್ಟಿನೆಸ್ ಆಚಾ ವಾಸ್ಕೇಜ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಜೈಶಂಕರ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ವಲಯಕ್ಕೆ ಪನಾಮಾ ಪ್ರಮುಖ ಹೆಬ್ಬಾಗಿಲಾಗಿದ್ದು, ಅದರೊಂದಿಗಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಭಾರತಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರತಿಪಾದಿಸಿದರು. ಉಭಯ ನಾಯಕರು ಉದ್ಯಮ, ಅಭಿವೃದ್ಧಿ, ನೌಕಾಪಡೆ, ಆರೋಗ್ಯ, ಕೃಷಿ, ಶಿಕ್ಷಣ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರ ವೃದ್ಧಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ್ದ ಕಾಣಿಕೆಗಳ ದುರುಪಯೋಗದ ಆರೋಪದ ಕುರಿತು ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವ ಸಾಧ್ಯತೆ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಲಯಕ್ಕೆ ಮಾಹಿತಿ ನೀಡುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜೊತೆಗೆ ಈ ವಿಚಾರವನ್ನು ರಾಜಕೀಯಗೊಳಿಸದಂತೆ ಅರ್ಜಿದಾರರಿಗೆ ಎಚ್ಚರಿಕೆ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ಪೀಠ ಉತ್ತರ ಪ್ರದೇಶ ಸರ್ಕಾರದ ಪರ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಎಫ್ಐಆರ್ ದಾಖಲಿಸುವ ಮೊದಲು ಪ್ರಕರಣವನ್ನು ಪರಿಶೀಲಿಸಿದ್ದ ಎಸ್ಐಟಿಗೆ ಸ್ಥಳೀಯ ಪೊಲೀಸರ ಬದಲಾಗಿ ತನಿಖೆಯ ಹೊಣೆ ನೀಡಬಹುದೇ ಎಂಬ ಬಗ್ಗೆ ಸರ್ಕಾರದ ಸೂಚನೆ ಪಡೆದು ತಿಳಿಸುವಂತೆ ನಿರ್ದೇಶಿಸಿದೆ. ಈ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ ತಿಂಗಳ 27ರಂದು ಮುಂದುವರೆಸಲಿದ್ದು, ಎಸ್ಐಟಿ ತನಿಖೆಯ ಸಾಧ್ಯತೆ ಕುರಿತು ಉತ್ತರ ಪ್ರದೇಶ ಸರ್ಕಾರ ತನ್ನ ನಿಲುವು ತಿಳಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಟಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯಲ್ಲಿ 4 ಭಾರತೀಯರು ಮೃತಪಟ್ಟಿದ್ದು, ಒಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಘಟನೆ ನಡೆದ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 17 ಸಿಬ್ಬಂದಿ ಪೈಕಿ 5 ಭಾರತೀಯರು ಇದ್ದರು ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವುದು, ನಾಗರಿಕ ಸಿಬ್ಬಂದಿಯ ಜೀವಕ್ಕೆ ಅಪಾಯ ಉಂಟುಮಾಡುವುದು ಹಾಗೂ ಸಮುದ್ರ ಮಾರ್ಗದ ಸಂಚಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವುದು ಖಂಡನೀಯ ಎಂದು ಭಾರತ ತಿಳಿಸಿದೆ. ಉಕ್ರೇನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು, ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ಒದಗಿಸುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಮೃತಪಟ್ಟ ಭಾರತೀಯರ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ತೀವ್ರ ಸಂತಾಪ ಸೂಚಿಸಿದ್ದು, ಗಾಯಾಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದೆ. ಲೇಬರ್ ಪಕ್ಷದ ನೂತನ ನಾಯಕ ಆಂಡಿ ಬರ್ಹ್ಯಾಮ್ ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ 56 ವರ್ಷದ ಗ್ರೇಟರ್ ಮ್ಯಾಂಚೆಸ್ಟರ್ನ ಮಾಜಿ ಮೇಯರ್ ಆಗಿರುವ ಆಂಡಿ ಬರ್ನ್ಹ್ಯಾಮ್ ಅವರನ್ನು ನೂತನ ಸರ್ಕಾರ ರಚಿಸುವಂತೆ ರಾಜ 3ನೇ ಚಾರ್ಲ್ಸ್ ಅವರು ಆಹ್ವಾನಿಸಿದರು. ಇದಕ್ಕೂ ಮೊದಲು ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ತಮ್ಮ ಅಂತಿಮ ಭಾಷಣವನ್ನು 10 ಡೌನಿಂಗ್ ಸ್ಟ್ರೀಟ್ನಲ್ಲಿ ಮಾಡಿದ ಕೀರ್ ಸ್ಟಾರ್ಮರ್ ಬಳಿಕ ರಾಜ ಚಾರ್ಲ್ಸ್ರನ್ನು ಭೇಟಿ ಮಾಡಿ ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದರು. ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣವನ್ನು ಇನ್ನಷ್ಟು ಸುಲಭ ಮತ್ತು ಪ್ರಯಾಣಿಕ ಸ್ನೇಹಿಯನ್ನಾಗಿಸಲು ರಾಜ್ ಮಾರ್ಗ್ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಡಿಜಿಟಲ್ ಲೋಕಲ್ ಪಾಸ್ ಹಾಗೂ

0: ಮಾರ್ಗಮಿತ್ರ ಸಹಾಯ ಕೇಂದ್ರ ಎಂಬ ಎರಡು ಹೊಸ ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದೆ. ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದ್ದು, ಈ ಕುರಿತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಮಾಹಿತಿ ನೀಡಿದೆ. ಹೊಸದಾಗಿ ಪರಿಚಯಿಸಲಾದ ಡಿಜಿಟಲ್ ಲೋಕಲ್ ಪಾಸ್ ಸೌಲಭ್ಯದ ಮೂಲಕ ಅರ್ಹ ಪ್ರಯಾಣಿಕರು ಟೋಲ್ ಪ್ಲಾಜಾಗೆ ತೆರಳದೆ ರಾಜಮಾರ್ಗ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಮಾಸಿಕ ಟೋಲ್ ಪಾಸ್ ಅನ್ನು ಖರೀದಿಸಬಹುದು ಎಂದು ತಿಳಿಸಿದೆ. ಈ ಸೌಲಭ್ಯವನ್ನು ಮೊದಲ ಹಂತದಲ್ಲಿ ದೆಹಲಿಯಲ್ಲಿ ಆರಂಭಿಸಲಾಗಿದ್ದು, ಮುಂಬರುವ ತಿಂಗಳುಗಳಲ್ಲಿ ದೇಶದೆಲ್ಲೆಡೆ ವಿಸ್ತರಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಹಾಗೂ ಅವರ ನಿಯೋಗದೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪಿಯೂಷ್ ಗೋಯಲ್, ಭಾರತ ಯುಎಇ ನಡುವಿನ ವ್ಯಾಪಾರ, ಹೂಡಿಕೆ, ಪ್ರವಾಸೋದ್ಯಮ ಮತ್ತು ಸಂಪರ್ಕ ವ್ಯವಸ್ಥೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ದ ಭಾರಿ ಪ್ರತೀಕಾರ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜೋರ್ಡಾನ್ನಲ್ಲಿ ಇಬ್ಬರು ಹಾಗೂ ಇರಾಕ್ನಲ್ಲಿ ಒಬ್ಬರು ಸೇರಿದಂತೆ ಇತ್ತೀಚೆಗೆ ಮೂವರು ಅಮೆರಿಕದ ಯೋಧರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇರಾನ್ ಇದಕ್ಕೆ ಹಲವು ಪಟ್ಟು ಬೆಲೆ ತರಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಪಡೆಗಳು ಇಂದು ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ಆರಂಭಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಅಮೆರಿಕದ ಕೇಂದ್ರೀಯ ಕಮಾಂಡ್ ಸೆಂಟ್ಕಾಮ್ ಹೋರ್ಮಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸಲು ಬಳಸಲಾಗುತ್ತಿರುವ ಇರಾನ್ನ ಸೇನಾ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದೆ. ಒಮಾನ್ನ ಮಸ್ಕಟ್ನಲ್ಲಿ ನಿನ್ನೆ ನಡೆದ ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಯಲ್ಲಿ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳು ಗೆಲುವಿನೊಂದಿಗೆ ತಮ್ಮ ಆಟ ಆರಂಭಿಸಿವೆ. ಟೂರ್ನಿಯ ಉದ್ಘಾಟನಾ ದಿನ ನಡೆದ ಮಹಿಳೆಯರ ವಿಭಾಗದ ಪಂದ್ಯದಲ್ಲಿ ಭಾರತ ತಂಡ ಕಜಕಿಸ್ತಾನವನ್ನು 8-3 ಗೋಲುಗಳಿಂದ ಸೋಲಿಸಿತು. ಪುರುಷರ ವಿಭಾಗದಲ್ಲಿ ಭಾರತ ತಂಡ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 7-3 ಗೋಲುಗಳಿಂದ ಮಣಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಮೂರು ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು ಕೇಳಿ. ಚಿತ್ರ ಹಾಡಿರುವ ಜಮೀನ್ದಾರು ಚಿತ್ರದ ಗೀತೆ, ಎಸ್ ನಾರಾಯಣವರ ಸಾಹಿತ್ಯಕ್ಕೆ ಎಂಎಂ ಕೀರಾವಣಿಯವರ ಸಂಗೀತವಿದೆ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಕಾರ್ತಿಕ್ ಹಾಡಿರುವ ಕಂಠೀರವ ಚಿತ್ರದಾಗಿದೆ. ಜಯಂತ್ ಕೈಕಿಣಿಯವರ ಸಾಹಿತ್ಯಕ್ಕೆ ಚಕ್ರಿಯವರ ಸಂಗೀತವಿದೆ.

ಇನ್ನು ಮುಂದೆ ಕೇಳಿ ಅನುರಾಧ ಭಟ್ ಹಾಡಿರುವ ಮದರಂಗಿ ಚಿತ್ರದ ಗೀತೆ. ಮೀ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಕೆ ಜೆ ಅನೂಪ್ ಸಿಲೇನ್ ಅವರ ಸಂಗೀತವಿದೆ.

ಇದುವರೆ ಇದುವರೆಗೂ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಸಮಯ 8:00 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಮಂಜುಳಗಾನದಲ್ಲಿ ಅನುವಾದ ಕೇಳಿ. ಕೆಜಿ ಯೇಸುದಾಸ್ ಹಾಗೂ ರತ್ನಮಾಲಾ ಪ್ರಕಾಶ್ ಹಾಡಿರುವ ಎಸ್ ಪಿ ಸಾಂಗ್ಲಿಯಾನ ಚಿತ್ರದ ಗೀತೆ

ಇನ್ನು ಮುಂದೆ ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಹಾಡಿರುವ ಸಮಯದ ಗೊಂಬೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಮಂಜುಳ ಗಾನದಲ್ಲಿ ಏನು ಮುಂದೆ ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಹಾಡಿರುವ ಸಂಯುಕ್ತ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತಂ ಶ್ರೀನಿವಾಸರಾವ್ ಅವರ ಸಂಗೀತವಿದೆಯೇ.

0: ಕೆಲವರೇ ಇದುವರೆಗೂ ಮಂಜುಳಗಾನ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:50 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪ್ರಸಾರವಾಗುವುದು.
1: ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬೇಕು ಜೀವನ ಯೋಗಕ್ಕೊಂದು ಬಹು ಸೂಕ್ಷ್ಮನಯ, ಬೇಕೊಂದು ಜಾಗರೂಕತೆ ಬುದ್ಧಿ ಸಮತೆ. ಬೇಕು ಜೀವನ ಯೋಗಕ್ಕೊಂದು ಬಹು ಸೂಕ್ಷ್ಮನಯ, ಬೇಕೊಂದು ಜಾಗರೂಕತೆ ಬುದ್ಧಿ ಸಮತೆ. ತಾಕ ನೊಂದನು ಯೋಗಿ ನೂಕ ನೊಂದನು ಜಗದಿ ಏಕಾಕಿ ಸಹವಾಸಿ ಮಂಕುತಿಮ್ಮ. ತಾಕ ನೊಂದನು ಯೋಗಿ ನೂಕ ನೊಂದನು ಜಗದಿ ಏಕಾಕಿ ಸಹವಾಸಿ ಮಂಕುತಿಮ್ಮ.

ಜೀವನ ಯೋಗ ಅನ್ನೋ ಪದವನ್ನ ಇದರಲ್ಲಿ ಹೇಳಿದ್ದಾರೆ. ಭಗವದ್ಗೀತೆಯನ್ನು ಕೂಡ ಅವರು ಜೀವನ ಧರ್ಮ ಯೋಗ ಅಂತ ಹೇಳಿದ್ರು. ಜೀವನ ಧರ್ಮ ಯೋಗ ಅಥವಾ ಜೀವನ ಯೋಗ ಧರ್ಮ ಯೋಗ ಈ ಪದಗಳನ್ನು ಡಿ ವಿ ಜಿ ಅವರು ಮತ್ತೆ ಬಳಸ್ತಾರೆ. ಆದರೆ ಬಳಸುವಾಗ ಅವರು ಎಲ್ಲೋ ಹಿಮಾಲಯದಲ್ಲಿರುವಂತಹ ಅಥವಾ ದಂಡಕಾರಣ್ಯದಲ್ಲಿರುವಂತಹ ಸಹ್ಯಾದ್ರಿ ಬೆಟ್ಟದಲ್ಲಿರುವಂತಹ ಸನ್ಯಾಸಿ ಅಂತ ಯೋಗಿ ಅಂತ ಬಳಸ್ತಾ ಇಲ್ಲ, ಸಮಾಜದಲ್ಲಿ ಇದ್ದು ಮಾಡ್ತಾ ಇದ್ದಾರೆ ಇದನ್ನು ಅವ್ರು ಹೇಳ್ತಾ ಇರೋದು. ಜೀವನ ಯೋಗದಲ್ಲಿ ಒಂದು ಸೂಕ್ಷ್ಮ ಇರಬೇಕು, ಒಂದು ಸಟಿಲಿಟಿ ಇರಬೇಕು, ಒಂದು ನಯ ಇರಬೇಕು, ಒಂದು ನಾಜೂಕ್ ಇರಬೇಕು, ಒಂದು ಜಾಗರೂಕತೆ ಇರಬೇಕು ಮತ್ತು ಬುದ್ಧಿಯ ಸಮತೆ. ಬುದ್ಧಿಗೆ ತುಂಬ ಮಹತ್ವವನ್ನು ಕೊಟ್ಟಂತಹ ಒಬ್ಬ ಇಂಟೆಲೆಕ್ಚುಯಲ್ ಡಿ ವಿ ಜಿ. ಡಿ ವಿ ಜಿ ಅವ್ರನ್ನ ಇವತ್ತು ನಾವು ಅನೇಕ ರೀತಿ ನೋಡ್ತಾ ಇದ್ದೀವಿ. ಆದರೆ ಅವರ ಸಮಕಾಲೀನರಾಗಿದ್ದಂಥ ಸ್ನೇಹಿತರಾಗಿದ್ದ ವಿ ಸೀತಾರಾಮಯ್ಯನವರು ಅವರನ್ನ ನಮ್ಮ ಕಾಲದ ಮ್ಯಾಸಿವ್ ಇಂಟೆಲೆಕ್ಟ್ ಅನ್ನೋ ಪದ ಹೇಳಿದ್ರು. ಬಹಳ ಸಾರ್ಥಕವಾಗಿ ಒಪ್ಪುವಂಥದ್ದು ಡಿ ವಿ ಜಿ ಅವರಿಗೆ. ಬುದ್ಧಿಯನ್ನು ಸಮವಾಗಿ ಇಟ್ಕೋಬೇಕು. ಹೇಗೆ ಅಂದರೆ ಯೋಗಿಯಂತೆ ಅಂತ. ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜದಲ್ಲಿ ಯೋಗಿಯಂತೆ ಬದುಕಬೇಕು. ಯೋಗಿ ಅಂದರೆ ಉದ್ದವಾಗಿ ಗಡ್ಡವನ್ನು ಬಿಡಬೇಕು, ಜಟೆ

ಬಿಡಬೇಕು, ಕಷಾಯವನ್ನು ಹಾಕೋಬೇಕು ಅಂತ ಅರ್ಥ ಅಲ್ಲ. ನಾವೆಲ್ಲರೂ ಯೋಗಿಗಳಂತೆ ಇರಬೇಕು ಅಂದ್ರೆ ಏನು ಅಂದ್ರೆ, ನಮ್ಮ ಬುದ್ಧಿಯನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರಬೇಕು, ಬುದ್ಧಿಯೋಗ ಅಂತ ಇದನ್ನೇ ಭಗವದ್ಗೀತೆಯಲ್ಲಿ ಕರೆದಿರೋದು. ತಾಕನೊಂದನು ಯೋಗಿ, ನೂಕನೊಂದನು ಜಗದಿ. ಯಾವುದನ್ನೂ ತುಂಬಾ ತನ್ನ ಹತ್ರಕ್ಕೂ ತಗೊಳ್ಳಲ್ಲ, ತುಂಬಾ ಹಚ್ಕೊಳ್ಳಲ್ಲ, ಅಥವಾ ಯಾವುದನ್ನು ಪೂರ್ತಿ ತಿರಸ್ಕರಿಸಲ್ಲ, ಯಾವುದನ್ನು ಸಂಪೂರ್ಣ ಒಪ್ಕೊಳ್ಳಲ್ಲ, ಯಾವುದನ್ನು ಸಂಪೂರ್ಣ ಕೈ ಬಿಡೋದು ಇಲ್ಲ, ಯಾವುದನ್ನು ಆಹ್ವಾನಿಸ್ಕೊಳ್ಳೋದು ಇಲ್ಲ, ಯಾವುದನ್ನು ವಿಸರ್ಜನೆಯೂ ಮಾಡೋದಿಲ್ಲ, ಆ ನಡುವಿನ ಸ್ಥಿತಿಯಲ್ಲಿ ಇದಾನಲ್ಲ ಅವನು ಯೋಗಿ. ಯಾಕೆಂದ್ರೆ ಯಾವುದನ್ನಾದ್ರೂ ತುಂಬ ಹತ್ತಿರಕ್ಕೆ ತೆಗೆದುಕೊಂಡ್ರೆ ಅದು ಬಿಟ್ಟು ಹೋದಾಗ ನೋವು ಉಂಟಾಗುತ್ತೆ, ಅದು ವ್ಯಕ್ತಿಯಾಗಲಿ ವಿಷಯ ಆಗಲಿ ವಸ್ತು ಆಗಲಿ. ಯಾವುದನ್ನಾದ್ರೂ ಹತ್ತಿಸ್ಕೊಳ್ಳದೇ ಇಲ್ಲ ಅಂದರೆ ಜಗತ್ತಿನಲ್ಲಿ ನಾವು ಬದುಕೋದಾದ್ರೂ ಹೇಗೆ? ಇವೆರಡ ನಡುವಿನ ಸಮತೆಯನ್ನು, ಸೂಕ್ಷ್ಮತೆಯನ್ನು, ನಯವನ್ನು, ಜಾಗರೂಕತೆಯನ್ನು ಇಟ್ಕೋಬೇಕು. ಈ ಜಾಗರೂಕತೆ ಎನ್ನುವುದು ಬಹಳ ಮುಖ್ಯವಾಗಿರೋ ಪದ, ವಿಜಿಲೆಂಟ್. ವಿಜಿಲೆನ್ಸ್ ಅನ್ನುವುದು ತುಂಬ ಮುಖ್ಯವಾಗಿ ಉಪನಿಷತ್ತುಗಳಲ್ಲಿ ಮತ್ತೆ ಮತ್ತೆ ಬರುವುದು, ಭಗವದ್ಗೀತೆಯಲ್ಲೂ ಬರುತ್ತೆ. ತಸ್ಮಾತ್ ಜಾಗೃತಿ ಸಂಯಮಿ. ಈ ಜಾಗೃತಿ ಎನ್ನುವುದು, ಜಾಗರೂಕತೆ ಎನ್ನುವುದು ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳಿಗೂ ಬೇಕು. ಮಾಡುವಂಥ ಪ್ರತಿಯೊಂದು ಕ್ರಿಯೆಯ ಬಗ್ಗೆ ಸದಾ ಪ್ರಜ್ಞಾಪೂರ್ವಕವಾಗಿರುವುದು, ಸದಾ ಎಚ್ಚರದಿಂದ ಇರುವುದಿದೆಯಲ್ಲ, ಅದನ್ನೇ ಡಿ ವಿ ಜಿ ಅವರು ಜೀವನ ಯೋಗ ಅಂತ ಹೇಳ್ತಿದ್ದಾರೆ. ಮತ್ತು ನಾವು ನೆನಪಿಡಬೇಕಾದ್ದು, ಇಡೀ ಈ ಲೋಕದ ಸಂತೆಯಲ್ಲಿದ್ದರೂ ಕೂಡ ನಾವು ಕೊನೆಗೂ ಒಂಟಿನೇ, ನಾವು ಕೊನೆಗೂ ಏಕಾಂಗಿನೇ. ಯಾಕೆ ಏಕಾಂಗಿ ಅಂತ ಹೇಳಿದ್ರೆ, ಏಕಾಕಿಯಾಗಿರುವುದೇ ಆತ್ಮದ ಸ್ವಭಾವ. ಅದಕ್ಕೆ ದೇಹ, ಪಂಚೇಂದ್ರಿಯಗಳು ಇತ್ಯಾದಿಗಳು ಬಂದು ಸೇರಿಕೊಳ್ಳುತ್ತೆ. ಅದು ಕಾಲಾನಂತರದಲ್ಲಿ ವಯಸ್ಸಾದಾಗ ಅದೆಲ್ಲವೂ ಹೊರಟೋಗುತ್ತೆ, ಇಂದ್ರಿಯಗಳ ಆವಾಹನೆ ಆಗುತ್ತೆ, ಇಂದ್ರಿಯಗಳ ವಿಸರ್ಜನೆ ಆಗುತ್ತೆ. ಇಂದ್ರಿಯಗಳ ಆವಾಹನೆಯಿಂದ ದೇಹ ಉಂಟಾಗುತ್ತೆ, ಇಂದ್ರಿಯಗಳ ವಿಸರ್ಜನೆಯಿಂದ ದೇಹವೆನ್ನುವಂಥ ಈ ಘಟ ಅದು ವಿಘಟಿತವಾಗಿಬಿಡುತ್ತೆ, ಘಟಸ್ಫೋಟ ಆಗಿಬಿಡುತ್ತೆ. ಆದರೆ ಉಳ್ಕೊಳ್ಳೋದು ಆತ್ಮವೇ, ಇದು ಏಕಾಕಿ. ಆತ್ಮದ ಸ್ವಭಾವ ಹೇಗೆ ಏಕಾಕಿತನವೋ, ಅದು ಸಾಹಸಿಗಳು ಮಾತ್ರ ಏಕಾಂಗಿಗಳಾಗಿರಬಲ್ಲ. ಡಿ ವಿ ಜಿ ಹೇಳೋದು, ನೀನು ಯೋಗಿಯಾಗು ಅಂದರೆ ನೀನು ತುಂಬ ಬಡಕ್ಲಾಗಿರೋ, ತುಂಬ ಬರಕ್ಲಾಗಿರೋ, ಒಂಥರ ರಸವಿಹೀನಾಗಿರೋ ಅಂತ ಅಲ್ಲ. ರಸಿಕತೆಯನ್ನು ಜೀವನದ ಉದ್ದಕ್ಕೂ ಹೇಳಿದವರು ಗುಂಡಪ್ಪನವರು. ಆದರೆ ನೀವು ಸಾಹಸಿಯಾಗಿರಬೇಕಾದ್ರೆ ಯು ಶುಡ್ ಬಿ ಅಲೋನ್. ಅದನ್ನು ಡಿ ವಿ ಜಿ ಅವರು ಜೀವನ ಯೋಗ ಅಂತ ಹೇಳ್ತಾರೆ. ಹಾಗಂತ ಏಕಾಕಿಯಾಗಿದ್ದರೆ ಜೀವನದಲ್ಲೂ ಇನ್ನೊಬ್ಬರ ಜೊತೆನೂ ಇರಬೇಕು, ಆ ಥರದ ಮಧ್ಯಮ ಸ್ಥಿತಿಯನ್ನು ಹೇಳ್ತಿದ್ದಾರೆ. ಯಾವುದನ್ನು ಬುದ್ಧ ಮಧ್ಯಮ ಮಾರ್ಗ ಅಂತ ಹೇಳ್ದ, ಅದನ್ನು ಡಿ ವಿ ಜಿ ಅವರು ಇನ್ನೊಂದು ರೀತಿಯಲ್ಲಿ ಈ ಪದ್ಯದಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ.

ಸಮತೆ ಸಂಯಮ ಶಮಗಳಿಂಭವವ ನೋಲಗಿಸೆ ಸಮನಿಪುದು ಮತಿಯಹದ ವಾತ್ಮಾನುಭವಕ್ಕೆ. ಸಮತೆ ಸಂಯಮ ಶಮಗಳಿಂಭವವ ನೋಲಗಿಸೆ ಸಮನಿಪುದು ಮತಿಯಹದ ವಾತ್ಮಾನುಭವಕ್ಕೆ. ಮಮತೆಯಳಿ ವಿಂಜ್ಞಾನ ಪಾಂಡಿತ್ಯದಿಂದಲ್ಲ ಶ್ರಮಿಸಿಳಿಯ ಗಾಣದಲ್ಲಿ ಮಂಕುತಿಮ್ಮ. ಮಮತೆಯಳಿ ವಿಂಜ್ಞಾನ ಪಾಂಡಿತ್ಯದಿಂದಲ್ಲ ಶ್ರಮಿಸಿಳಿಯ ಗಾಣದಲ್ಲಿ ಮಂಕುತಿಮ್ಮ.

ಸಮತೆ, ಸಂಯಮ, ಶಮ ಈ ಮೂರು ಪದಗಳನ್ನ ಬಳಸ್ತಾ ಇದ್ದಾರೆ. ಸಮತೆ ಅಂತ ಹೇಳಿದ್ರೆ ಎಲ್ಲವನ್ನು ಸಮದೃಷ್ಟಿಯಿಂದ ನೋಡುವುದು, ಸಮತ್ವಂ ಯೋಗ ಮುಚ್ಚತೆ ಅನ್ನುವುದು ಭಗವದ್ಗೀತೆಯ ಮಾತು. ಸಂಯಮ ಎಲ್ಲವನ್ನು ಕೂಡ ಸಮ್ಯಕ್ ಯಮ ಸರಿಯಾದ ಒಂದು ಹತೋಟಿಯಲ್ಲಿ ನೋಡುವುದು. ಶಮ ಎಲ್ಲವನ್ನು ಕೂಡ ನಾವು ಯಾವುದೇ ಅತಿರೇಕಕ್ಕೂ ತೆಗೆದುಕೊಳ್ಳದೆ ಹೋಗಿ ನೋಡುವುದು. ಈ ಮೂರು ದೃಷ್ಟಿಯನ್ನು ಇಟ್ಕೊಂಡ್ರೆ ಅಥವಾ ಮೂರು ಉಪಕರಣಗಳನ್ನು ಇಟ್ಕೊಂಡ್ರೆ ನಾವು ಈ ಜಗತ್ನಲ್ಲಿ ಒಂದು ಹದವಾದ ಜೀವನವನ್ನು ಮಾಡಬಹುದು. ಜಗತ್ನಲ್ಲಿ ಸಮಸ್ಯೆ ಇರುವುದಿಲ್ಲಪ್ಪ ಅಂದ್ರೆ ನನ್ನೊಳಗೇನೆ, ಮನಃಶಾಸ್ತ್ರಜ್ಞರು ಹೇಳ್ತಾರೆ ಅಂತ ಒಂದ್ ಕಡೆ ಓದಿದ್ದೆ. ಪ್ರಪಂಚದಲ್ಲಿರುವ

0: ಅಂತ ಬಹುತೇಕ ಕಾಯಿಲೆಗಳಲ್ಲಿ ಮಾನಸಿಕ ಕಾಯಿಲೆಗಳು ಜಾಸ್ತಿ. ಆ ಮಾನಸಿಕ ಕಾಯಿಲೆಗಳಲ್ಲಿ ನಾವೇ ಮನಸ್ಸಿನಲ್ಲಿ ಸುಮ್ಸುಮ್ನೆ ಹಾಗಂತೆ ಹೀಗಂತೆ ಅಂತ ಕಲ್ಪಿಸಿಕೊಳ್ಳುವುದೇ ಜಾಸ್ತಿ, ವಾಸ್ತವ ಕಡಿಮೆ, ಭ್ರಮೆ ಜಾಸ್ತಿ. ಆದರೆ ಭ್ರಮೆಯ ಮೂಲಕವೇ ಅರ್ಧದಷ್ಟು ನಮ್ಮ ಕೆಲಸಗಳು ಜಗತ್ತಿನಲ್ಲಿ ನಡೀತಾ ಇರೋದು. ಭ್ರಮಾತ್ಮಕವಾದ ಜಗತ್ ಯಾಕಪ್ಪ ಆಗಿದೆ ಅಂದರೆ, ನಾವೆಲ್ಲವನ್ನು ಆ ರೀತಿಯಾಗಿ ಅಸ್ಯೂಮ್ ಅಂತೀವಿ ನಾವು, ಅದಕ್ಕೆ ಇಂಗ್ಲೀಷ್ನಲ್ಲಿ ಅಸಂಪ್ಷನ್ ಅಂತೀವಿ, ಅಥವಾ ಇಂಗ್ಲೀಷ್ನಲ್ಲಿ ನಾವು ಮಾತನಾಡ್ತಾ ಐ ಥಿಂಕ್ ಸೋ, ಐ ಥಾಟ್ ಅಂತ ಹೇಳ್ತೀವಿ. ಇದೆಲ್ಲವೂ ಅಲ್ಲಿ ಇಲ್ಲ, ನಾನು ಹಾಗೆ ಅಂದ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನಲ್ಲಿ ಸಮತೆ ಇಲ್ಲ, ಸಂಯಮ ಇಲ್ಲ, ಕ್ಷಮೆ ಅನ್ನೋದಿಲ್ಲ. ಇನ್ನೊಂದು ಬಹಳ ಮುಖ್ಯ ಹೇಳ್ತಾರೆ, ಇವತ್ತು ನಾವು ಹೇಳ್ತಾ ಇದ್ದೀವಿ ನಮ್ಮ ಶಾಲಾ ಕಾಲೇಜು ಶಿಕ್ಷಣದ ಮೂಲಕ ಓದಿದರೆ ಜ್ಞಾನ ಬರುತ್ತೆ ಅಂತ. ಡಿ ವಿ ಜಿ ಅದನ್ನು ಹೇಳ್ತಿಲ್ಲ, ಅವ್ರದ್ದು ಬೇರೆ ರೀತಿ ಹೊಸ ಚಿಂತನೆ. ಡಿ ವಿ ಜಿ ಹೇಳ್ತಾರೆ, ಓದಕ್ಕಿಂತಲೂ ಕೂಡ ಮಮತೆ ಹೇಳಿವು, ಓದ್ಬಿಟ್ಟೆ ಅನ್ನುವಂಥ ಒಂದು ಅಹಂಕಾರ, ಓದ್ಬಿಟ್ಟಿದ್ದೀನಿ ಅನ್ನುವ ಮೋಹ, ಈ ಅಕ್ಷರದ ಮೋಹ ಇದೆಯಲ್ಲ, ಇದನ್ನು ನಾನು ಕಳ್ಕೊಂಡ್ರೆ ನಿಜವಾದ ಜ್ಞಾನ ಬರುತ್ತೆ. ಯಾಕೆಂದರೆ ಜ್ಞಾನ ಅಂತಿರುವುದು ನನ್ನಲ್ಲೇ ಹೊರತು ಪುಸ್ತಕದಲ್ಲಲ್ಲ, ಅದರ ಬಗ್ಗೆಯ ಮೋಹವನ್ನು ಮಮತೆಯನ್ನು ನಾನು ಕಳ್ಕೋಬೇಕು. ಮಮತೆಯ ಅಳಿವೇ ಜ್ಞಾನವೇ ಹೊರತು ಪಾಂಡಿತ್ಯ ವೃದ್ಧಿಯಲ್ಲ. ಪಾಂಡಿತ್ಯ ಹೆಚ್ಚು ಮಾಡಿಕೊಳ್ಳೋದ್ರಿಂದ ಜ್ಞಾನ ಬರೋದಿಲ್ಲ. ಮೋಹವನ್ನು, ಅದರ ಬಗ್ಗೆ ಲಾಲಸೆಯನ್ನು, ಆಸೆಯನ್ನು, ಅಪೇಕ್ಷೆಯನ್ನು, ಇಷ್ಟು ಓದ್ಬಿಟ್ಟಿದ್ದೀನಿ ನನಗೆ ಇಂಥ ಉದ್ಯೋಗ ಸಿಗಬೇಕು, ಇಷ್ಟು ಓದ್ಬಿಟ್ಟಿದ್ದೀನಿ ಇಂಥ ಪುಸ್ತಕ ಬರೆದ್ಬಿಟ್ಟಿದ್ದೀನಿ ನನ್ನ ಲೇಖಕ ನನಗೆ ಪ್ರಶಸ್ತಿ ಸಿಗಬೇಕು ಅನ್ನೋದನ್ನು ಯಾವತ್ತು ನಾನು ಬಿಡ್ತೀನೋ ಅವತ್ತೇ ನನ್ನಲ್ಲಿ ನಿಜವಾದ ಜ್ಞಾನ ಬರೋದು. ಶ್ರಮಿಸಿಳೆಯ ಗಾಣದಲ್ಲಿ ಮಂಕುತಿಮ್ಮ, ಇದನ್ನು ಮಾಡಬೇಕಾದ್ರೆ ಜಗತ್ತು ನಮ್ಮನ್ನು ಗಾಣದಲ್ಲಿ ಹಾಕಿರುವ ಎತ್ತಿನಂತೆ ಸುತ್ತಿ ಸುತ್ತಿ ನಮ್ಮನ್ನು ಬೆವರು ಸುರಿಯೋಗ ಮಾಡುತ್ತೆ. ಈ ಜಗತ್ತೆನ್ನುವಂಥ ಗಾಣದ ಶಾಲೆಯಲ್ಲಿ, ಗಾಣದ ಮನೆಯಲ್ಲಿ, ಪಾಠಶಾಲೆಯಲ್ಲಿ ನಾನು ಶ್ರಮ ಪಡ್ತಾ ಪಡ್ತಾ ನನ್ನ ಜ್ಞಾನದ ಪೊರೆಯನ್ನು, ಜ್ಞಾನದ ಅಹಂಕಾರವನ್ನು ಕಳ್ಕೊಂಡು ಮಮತೆಯಿಂದ ನಾನು ಮಮತೆಯ ಅಹಂಕಾರವನ್ನು ಕಳ್ಕೊಂಡಾಗ, ಸಮತೆಯನ್ನು ಗಳಿಸಿದಾಗ, ಅಂದರೆ ಮಮತೆ ಹೋಗಬೇಕು ಸಮತೆ ಬರಬೇಕು ಅನ್ನೋದನ್ನು ಈ ಪದ್ಯದಲ್ಲಿ ಡಿ ವಿ ಜಿ ಅವರು ತೋರಿಸ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿಬಿ ಹರೀಶ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಮಳೆ ಬಂದಾಗ ನೀರು ವೇಗವಾಗಿ ಹರಿದು ಹೋದರೆ ಅದು ಕೇವಲ ನೀರಲ್ಲ, ಜೊತೆಗೆ ಭೂಮಿಯ ಫಲವತ್ತಾದ ಮಣ್ಣನ್ನು ಕೊಚ್ಚಿಕೊಂಡು ಹೋಗುತ್ತದೆ.

ಹರಿಯುವ ನೀರನ್ನು ಹಾಗೆ ಬಿಡಬೇಡಿ. ಸಣ್ಣ ಸಣ್ಣ ಅಡ್ಡಕಟ್ಟೆ ಬದುಗಳು ಮತ್ತು ಇಂಗು ಗುಂಡಿಗಳನ್ನು ನಿರ್ಮಿಸಿ ವ್ಯರ್ಥವಾಗಿ ಹರಿಯುವ ನೀರನ್ನು ತಡೆಯೊಡ್ಡಿದರೆ ಇದೇ ನೀರು ನೆಲದ ಗರ್ಭಕ್ಕೆ ಜೀವ ಜಲವ ನೀಡುತ್ತದೆ, ಒಣಗಿದ ಭೂಮಿಗೆ ತಂಪನ್ನು ತರುತ್ತದೆ.

0: ಹಾಗೆ
1: ಓಡುವ ನೀರನ್ನು ನಡೆಸೋಣ, ನಡೆಯುವ ನೀರನ್ನು ನಿಲ್ಲಿಸೋಣ. ನಿಂತ ಜಲವನ್ನು ನೆಲದೊಡಲಿಗೆ ಇಂಗಿಸಿ ನಾಳಿನ ಪೀಳಿಗೆಗೆ ಜೀವ ಜಲವ ಉಳಿಸೋಣ.

ಆಕಾಶವಾಣಿ ಕಾರವಾರ ಭಾವಗೀತೆಗಳು ಕೇಳಿ. ಪುತ್ತೂರು ನರಸಿಂಹ ನಾಯಕ್ ಮತ್ತು ಸಂಗಡಿಗರು ಹಾಡಿದ ಕೆ ಎಸ್ ನರಸಿಂಹ ನಾಯಕ್ ರಚಿತ ಗೀತೆ

0: ಆಕಾಶವಾಣಿ ಕಾರವಾರ.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಕಾರವಾರ ಕೇಳಿ, ಮಾತೃಭಾಷೆ ಉಳಿಯುವಿಕೆಗೆ ನನ್ನ ಪಣ. ಈ ಕುರಿತು ಮಾತನಾಡುತ್ತಾರೆ ಭಾರತಿ ತೋರ್ಕಲ್.
5: ಆಹಾ, ಎಂಥ ಚಂದ ಸಾಹಿತ್ಯದ ಇದು, ಪುಟ್ಟಾಗಿ ಈಗಿಂದೀಗ ಓದು ಅಂತ ಹೇಳ್ತೀನಿ ಎಂದುಕೊಂಡ ರಾಯರು ಹಣ ಕೊಟ್ಟು ಅದನ್ನು ಕೊಂಡು ತಂದರು. ರಜೆಗೆಂದು ಊರಿನಿಂದ ಬಂದ ಮೊಮ್ಮಕ್ಕಳು ಕಲಕಲ ಮಾಡುತ್ತಿದ್ದಾಗ ಸಂಭ್ರಮದಿಂದ ಹೋಗಿ ಅವರನ್ನು ಕರೆದು, ನಾವೊಂದು ಮಜಗಟ ತಂದಿನಿ, ಅದೇನಂತ ಪುಟ್ಯ ನಿಮಗೆಲ್ಲ ಓದಿ ಹೇಳ್ತಾನ ಎನ್ನುತ್ತ ಪುಟ್ಯನ ಕೈಯಲ್ಲಿ ಕೊಟ್ಟರು. ಅದನ್ನು ಹಿಂದಕ್ಕೆ ಮುಂದಕ್ಕೆ ತಿರುಗಿಸಿದ ಪುಟ್ಯ, ಸಾರಿ ಅಜ್ಜ, ಇದು ಕನ್ನಡದ, ನನಗೆ ಓದ್ಲಿಕ್ಕೆ ಬರಂಗಿಲ್ಲ ಎಂದ. ರಾಯರ ಮಗ ಕಳೆಗುಂದಿ ಹೋಯಿತು. ಅವರಷ್ಟೇ ನಿರಾಶೆಯಿಂದ ಎದ್ದು ಹೋದ ಮೊಮ್ಮಕ್ಕಳತ್ತ ಅವರ ಗಮನವೇ ಇರಲಿಲ್ಲ. ಇದು ಇಂದು ಸುಮಾರು ಎಲ್ಲ ಕನ್ನಡಿಗರ ಮನೆಯ ಪರಿಸ್ಥಿತಿ. ಒಂದೆಡೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಮರ್ಯಾದೆ ದೊರಕಿದೆ, ಆದರೆ ಇನ್ನೊಂದೆಡೆ ಕನ್ನಡ ವಿನಾಶದ ಅಂಚಿನಲ್ಲಿದೆ. ನನ್ನ ಜಮೀರ್ ಅದಕ್ಕೆ ಅಗ್ರಿ ಆಗಂಗಿಲ್ರಿ. ಇಂಡಿಯಾಕ್ ರೀಲೊಕೇಟ್ ಆಗ್ಬೇಕಂದ್ರ ಇಲ್ಲಿಯ ಧೂಳ್ ಮಿಟ್ಟಿ ಬಿಜ್ಲಿಪಾನಿ ಎಲ್ಲಾದ್ರ ಜೊತೆ ಘುಲ್ಮಿಲಾಸ್ಗೊಂಡಿರು ಅಂದ್ರ ಹೌ ಟು ಲಿವ್. ಇಂತಹ ನುಡಿಮುತ್ತುಗಳನ್ನು ಇಂದಿನ ಯುವಜನತೆಯಿಂದ, ಮಕ್ಕಳಿಂದ ನಾವು ನಿತ್ಯ ಕೇಳುತ್ತೇವೆ. ಇಂತಹವರು ಯಾವುದೇ ಭಾಷೆಯನ್ನು ಅದರ ಅಂದದಲ್ಲಿ ಮಾತನಾಡಲಾರರು. ಪುಂಡಿ ಪಲ್ಲೆಯನ್ನು ತಿನ್ನಬೇಕು ಎನ್ನಿಸಿದರೆ ಪುಂಡಿ ಪಲ್ಲೆಯನ್ನೇ ತಿನ್ನಬೇಕು, ಅದರಲ್ಲಿ ಬೇರೆ ಪಲ್ಲೆಗಳನ್ನು ಬೆರೆಸಿದರೆ ಅದರ ರುಚಿಯೇ ಹೊರಟು ಹೋಗುತ್ತದೆ. ಮಿಶ್ರಣದಿಂದ ಬೇರೊಂದೇ ರುಚಿ ಬರಬಹುದು, ಆದರೆ ಅದರ ಅಧಿಕೃತತೆ ಹೊರಟು ಹೋಗುತ್ತದೆ. ಅಧಿಕೃತತೆ ಬಂದಿದೆ ಎಂದರೆ ನಿಖರತೆ ಬಂದಿದೆ ಎಂದರ್ಥ. ಇಂಗ್ಲಿಷಿನಲ್ಲಿ ಪ್ರಿಸಿಷನ್ ಎನ್ನುತ್ತಾರಲ್ಲ, ಅದು ಅಧಿಕೃತತೆ ಅಥವಾ ಅದರ ಶಾಸ್ತ್ರೀಯತ್ವ ಅಳಿಯತೊಡಗಿದರೆ ವಿನಾಶ ಸಮೀಪಿಸುತ್ತಿದೆ ಎನ್ನಲಡ್ಡಿ ಇಲ್ಲ. ಶಾಸ್ತ್ರೀಯತ್ವದಲ್ಲಿ ಒಂದು ಭಾಷೆಯ ಅಸ್ಮಿತೆ ಅಡಗಿದೆ, ಇದು ಬಹಳ ಮಹತ್ವದ್ದು. ಯಾರಾದರೂ ಭೇಟಿಯಾದರೆ ಅವನಿಗೆ ನಿನ್ನ ಹೆಸರೇನು ಎಂದು ಕೇಳುತ್ತವೆ, ಅಥವಾ ನಿಮ್ಮ ಊರು ಯಾವುದು ಎಂದು ಅನ್ನುತ್ತೇವೆ. ಹೆಸರು ಅಥವಾ ಊರು ಎನ್ನುವುದು ಅವನ ಅಸ್ತಿತ್ವವನ್ನು ತೋರಿಸುತ್ತದೆ. ತಾನು ಇಂಥಲ್ಲಿ ಸೇರಿದವನು, ಇಂಥದಕ್ಕೆ ಸಂಬಂಧಪಟ್ಟವನು ಎಂಬ ಭಾವ ಅವನಿಗೆ ನಿಲ್ಲಲು, ಕಾಲೂರಲು ಒಂದು ಗಟ್ಟಿ ನೆಲವನ್ನು ಒದಗಿಸುತ್ತದೆ. ಅದು ಅವನ ಹೆಮ್ಮೆಯನ್ನು ಉದ್ದೀಪನಗೊಳಿಸುತ್ತದೆ. ನನ್ನದು ಎಂದು ಹೇಳಿಕೊಳ್ಳಲು ಏನಾದರೂ ಬೇಕು, ಅದು ಹೆಸರು ಇರಲಿ, ಊರು

ಇರಲಿ, ತಂದೆ ತಾಯಿ ಇರಲಿ, ಭಾಷೆ ಸಂಸ್ಕೃತಿ ಇರಲಿ, ಭಾಷೆ ಹಾಗೂ ಸಂಸ್ಕೃತಿಗಳು ಜೋಡು ಶಬ್ದಗಳು. ಸಂಸ್ಕೃತಿ ಇದ್ದರೆ ಭಾಷೆ ಬರುತ್ತದೆ, ಭಾಷೆ ಇದ್ದರೆ ಸಂಸ್ಕೃತಿ ಇರುತ್ತದೆ. ನನ್ನದು ಎಂದು ಹೇಳಿಕೊಳ್ಳಲು ಒಂದು ಸಂಸ್ಕೃತಿಯಂತೂ ಬೇಕೇ ಬೇಕು. ನನಗೆ ಒಂದು ಭಾಷೆ ಬರುತ್ತದೆ ಎಂದು ಹೇಳಿದರೆ ನನಗೆ ಒಂದು ಸಂಸ್ಕೃತಿ ಕರಗತವಾಗಿದೆ ಎಂದು ಅರ್ಥ. ಯಾಕೆಂದರೆ ಶಬ್ದಗಳು ಹುಟ್ಟುವುದು ಜನಜೀವನ ಪದ್ಧತಿಯಿಂದ. ರಾಟಿ, ಮೇಟಿ, ಹರಗು, ಮಿಡಿಗಾಯಿ, ಕಾಯಕ, ಹೆಪ್ಪುಹಾಕು, ದಾಸೋಹ ಇಂತಹ ಅನೇಕ ಶಬ್ದಗಳನ್ನು ಗಮನಿಸಿ, ಇವೆಲ್ಲ ಹುಟ್ಟಿದ್ದು ಜನಜೀವನ ಪದ್ಧತಿಯಿಂದ. ಭಾಷೆ ಹಾಗೂ ತನ್ಮೂಲಕ ಬರುವ ಸಂಸ್ಕೃತಿ ತನ್ನ

ಕಾಣುತ್ತಾನೆ. ಈ ಅಪೂರ್ಣತೆಯ ಕೊರಗು ಪರದೇಶಿತನದ ಕೊರಗು. ಅದನ್ನು ಅನುಭವಿಸಿದವರೇ ಆ ನೋವನ್ನು ಬಲ್ಲರು. ಮಕ್ಕಳಿಲ್ಲದವರು, ಮದುವೆಯಾಗಿಲ್ಲದವರು, ಅಮ್ಮ ಅಪ್ಪ ಇಲ್ಲದವರು ಅನುಭವಿಸುತ್ತಿರುವುದು ಇದೇ ಕೊರಗು. ಹೇಳಿಕೊಳ್ಳಲು ನನ್ನದು ಎಂದು ಇಲ್ಲದ ಭಾವ, ಅದೇ ಕೊರಗು. ಆದರೆ ಇವರಿಗೆಲ್ಲ ತಮ್ಮ ಕೊರಗು ಏನು, ತಮ್ಮ ಅತೃಪ್ತಿಯ ಕಾರಣವೇನು ಎಂದು ತಿಳಿದಿರುತ್ತದೆ. ಆದರೆ ತನ್ನದು ಎಂದು ಹೇಳಿಕೊಳ್ಳುವ ಸಂಸ್ಕೃತಿ ಇಲ್ಲದವರಿಗೆ ತಮ್ಮ ಅತೃಪ್ತಿಗೆ ಏನು ಕಾರಣ ಎಂದೇ ತಿಳಿದಿರುವುದಿಲ್ಲ. ಮಕ್ಕಳಿಲ್ಲದವರು ಮಕ್ಕಳನ್ನು ದತ್ತು ಪಡೆಯಬಹುದು, ಮದುವೆಯಾಗದವರು ಆ ಸುಖವನ್ನು ಪಡೆಯಬಹುದು. ತಂದೆ ತಾಯಂದಿರಿಲ್ಲದ ಪರದೇಶಿಗಳು ಹಿರಿಯರ ಸೇವೆ ಮಾಡಿ ತಮ್ಮ ಕೊರಗನ್ನು ನೀಗಿಸಿಕೊಳ್ಳಬಹುದು. ಇದು ಅವರ ಅಸಂತೃಪ್ತಿಯನ್ನು ಸಾಕಷ್ಟು ಮಟ್ಟಿಗೆ ನೀಗಿಸಬಹುದು. ಆದರೆ ಆ ಅಪೂರ್ಣತೆಯ ಭಾವ ನೀಗಲಾರದು. ಅಂದ ಮೇಲೆ ತನ್ನದೇ ಆದ ಒಂದು ಸಂಸ್ಕೃತಿಯೇ ಇಲ್ಲದವರ ಮನಸ್ಥಿತಿ ಹೇಗಿರಬೇಕು? ಯಾಕೆಂದರೆ ಸಂಸ್ಕೃತಿಯನ್ನು ನಡುವೆಯೇ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಇದು ದೊರಕುವುದು ಕೇವಲ ಮಾತೃಭಾಷೆಯನ್ನು ತನ್ನದಾಗಿಸಿಕೊಂಡಾಗ ಮಾತ್ರ. ಹಾಗೆ ನೋಡಿದರೆ ಇಂಥ ಹರಕು ಬುರುಕು ಭಾಷೆಯನ್ನು ಮಾತನಾಡುವವರಲ್ಲೂ ಈ ನೆಲ ನನ್ನದು, ಈ ಬೇರು ನನ್ನದು ಎಂಬ ಅಸ್ಮಿತೆ ಇರುತ್ತದೆ. ಆದರೆ ಅದರ ವ್ಯಾಖ್ಯೆ ಅವರಿಗೆ ತಿಳಿದಿರುವುದಿಲ್ಲ. ಆ ವಿಷಯಕ್ಕೆ ಅವರು ಅಷ್ಟಾಗಿ ತಲೆಕೆಡಿಸಿಕೊಳ್ಳುವವರು ಅಲ್ಲ. ತಾವು ಅಭಿಮಾನ ಪಡುತ್ತಿರುವುದು ಏತಕ್ಕಾಗಿ ಎಂಬ ಅರಿವು ಅವರಿಗಿರುವುದಿಲ್ಲ. ತಾವು ರೂಢಿಸಿಕೊಂಡ ಒಂದು ಶಿಸ್ತಿನ ಜೀವನವೇ ತಮ್ಮದು, ಅದೇ ತಮ್ಮತನ ಎಂದುಕೊಂಡು ದಿನ ನೂಕುತ್ತಿರುತ್ತಾರೆ. ಆದರೆ ಅಂಥವರು ಏಕಾಂತದಲ್ಲಿ ಸದಾ ಅತೃಪ್ತರು. ಏನೋ ಒಂದು ತರದ ಕುದಿತ, ಕಣ್ಣಿನಲ್ಲಿ ರೋಷ, ವೈರತ್ವದ ಭಾವನೆ. ಇದರ ಕಾರಣವನ್ನರಿಯದ ಹಿಂದಿ ಕವಿಯೊಬ್ಬರು ಸೀನೆ ಮೇ ಜಲನ್ ಆಂಖ್ ಮೇ ತೂಫಾನ್ ಸಾ ಕ್ಯೂ ಹೈ, ದುನಿಯಾ ಮೇ ಹರೇಕ್ ಶಖ್ಸ್ ಪರೇಶಾನ್ ಸಾ ಕ್ಯೂ ಹೈ ಎಂದು ಕೇಳುತ್ತಾರೆ. ಈ ಭಾವದ ಈ ಮನೋಸ್ಥಿತಿಯ ಕಾರಣವಿಷ್ಟೇ. ಸುರಕ್ಷಿತ ಸಂಬಂಧಗಳಲ್ಲಿ ದೊರಕುವ ಸಂತೋಷ, ಸುರಕ್ಷೆಯ ಭಾವ ಅವರಿಗೆ ದೊರಕಿರುವುದಿಲ್ಲ. ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಎನ್ನುತ್ತಾರಲ್ಲ, ಅದು ದೊರಕಿರುವುದಿಲ್ಲ. ಆ ತೃಪ್ತಿ ದೊರಕುವುದು ಕೇವಲ ಮಾತೃಭಾಷೆಯನ್ನು ತನ್ನದಾಗಿಸಿಕೊಂಡಾಗ ಮಾತ್ರ. ಮಾತೃಭಾಷೆಯ ಮೇಲೆ ಹಿಡಿತವಿದ್ದರೆ ಚಿಂತನ ಮಂಥನಗಳು ಸಾಧ್ಯ. ಮನುಷ್ಯ ಆಲೋಚಿಸುವುದು ತನ್ನ ಮಾತೃಭಾಷೆಯಲ್ಲೇ, ನಂತರ ಅದನ್ನು ತನಗೆ ಗೊತ್ತಿದ್ದ ಭಾಷೆಗೆ ಮನದಲ್ಲೇ ಭಾಷಾಂತರಿಸಿ ಹೇಳುತ್ತಾನೆ. ಕಲಿತ ಭಾಷೆಯಲ್ಲಿ ಆಲೋಚನೆಗಳು ಹುಟ್ಟುವುದಿಲ್ಲ. ನಮ್ಮ ಹಿಂದಿನ ಪ್ರಧಾನಿಗಳಾದ ಮೋದಿಯವರು, ನರಸಿಂಹರಾವ್ ಅವರು, ವಾಜಪೇಯಿಯವರು ಚಿಂತನಶೀಲ ವಾಗ್ಮಿಗಳೆನಿಸಿಕೊಳ್ಳಲು ಕಾರಣ ತಮ್ಮ ಮಾತೃಭಾಷೆಯ ಮೇಲೆ ಅವರಿಗಿರುವ ಹಿಡಿತ. ಎಷ್ಟೋ ಜನ ಮಾತೃಭಾಷೆಯ ಬಗ್ಗೆ ಪ್ರಾಕ್ಟೀಸ್ ಇಲ್ಲಲ್ರಿ, ಈಗೆಲ್ಲ ಮರೆತು ಬಿಟ್ಟದ ಎಂದು ಹೇಳುವುದನ್ನು ಕೇಳಿದ್ದೇವೆ. ಮೊನ್ನೆಯೇ ಅಮೆರಿಕದಲ್ಲಿ ಮ್ಯಾನ್ಹಟ್ಟನ್ದಲ್ಲಿ ಮೋದಿಶ್ರೀ ಅವರು ಮಾಡಿದ ಭಾಷಣ ಹಿಂದಿಯಲ್ಲಿ, ಇಂಗ್ಲಿಷ್ನಲ್ಲ. ಅವರ ಭಾಷಣವನ್ನು ಒಂದೂ ಶಬ್ದ ಬಿಡದಂತೆ ಅರಗಿಸಿಕೊಂಡವರು ಅನೇಕ ವರ್ಷಗಳಿಂದ ಅಲ್ಲಿಯೇ ನೆಲೆಸಿದವರು, ಅಥವಾ ಅಲ್ಲಿ ಹೋಗಿ ಕನಿಷ್ಠ ಒಂದೆರಡು ವರ್ಷಗಳಾದರೂ ಆದವರು. ಅವರ್ಯಾರೂ ಪ್ರಾಕ್ಟೀಸ್ ಇಲ್ಲ, ಆದ್ದರಿಂದ ಭಾಷೆ ಮರೆತು ಹೋಗಿದೆ ಎಂದು ಸೋಗು ಹಾಕಲಿಲ್ಲ. 16 ವರ್ಷಗಳ ಕಾಲ ನಳಿಕೆಯ ಮುಖಾಂತರ ದ್ರವ ಪದಾರ್ಥಗಳನ್ನು ಸ್ವೀಕರಿಸಿದ ಶರ್ಮಿಳಾ ಇರೋಮ್ ನಳಿಕೆಯನ್ನು ತೆಗೆದ ತಕ್ಷಣ ಕೈಯ ತುತ್ತನ್ನು ಬಾಯಿಗೆ ಒಯ್ದಳು. ನನಗೆ ಬಾಯಿಗೆ ತುತ್ತನ್ನು ಒಯ್ಯುವುದು ಮರೆತೇ ಹೋಗಿದೆ ಎಂದಳೆ. ಅಂದರೆ ಹುಟ್ಟಿನಿಂದ ಕಲಿತದ್ದು ಯಾವುದೂ ಮರೆತು ಹೋಗುವುದಿಲ್ಲ. ಹಾಗೆಯೇ ಮಾತೃಭಾಷೆ, ಅದು ಹುಟ್ಟಿನಿಂದ ಬಂದದ್ದು, ಮರೆಯುವುದು ಸಾಧ್ಯವಿಲ್ಲ. ಯಾರಾದರೂ ಮರೆತಿದ್ದೇನೆ ಎಂದರೆ ಅವರು ತಮಗರಿವಿಲ್ಲದೆ ತಮ್ಮನ್ನೇ ತಾವು ವಂಚಿಸಿಕೊಳ್ಳುತ್ತಿದ್ದಾರೆ ಎಂದು ಅರ್ಥ. ಇಷ್ಟೊಂದು ಮಗ್ನರಾಗಿ ಅವರು ಭಾಷಣ ಕೇಳುತ್ತಿದ್ದುದಕ್ಕೆ ಇರುವ ಇನ್ನೊಂದು ಕಾರಣ ನಿರರ್ಗಳವಾಗಿ ಹರಿಯುತ್ತಿದ್ದ ವಿಚಾರಧಾರೆ. ತಮ್ಮ ಮಾತಿನಲ್ಲಿ ಜನರನ್ನು ಕಟ್ಟುಹಾಕಿ ಹಿಡಿಯಿಡುವುದು ವಿಚಾರಧಾರೆಗಳು ಓತಪ್ರೋತವಾಗಿರುವಾಗ ಮಾತ್ರ. ಅಂದರೆ ತನ್ನ ಮನದ ಭಾವನೆಗಳಿಗೆ, ಸ್ಪಂದನೆಗಳಿಗೆ, ಅಂತಃಕರಣಕ್ಕೆ ಶಬ್ದಗಳ ರೂಪ ಕೊಟ್ಟು ವಾಹಿನಿಯನ್ನಾಗಿಸುವ ಹಿಡಿತವಿದ್ದಾಗ ಮಾತ್ರ. ಅಂತಹವನೇ ವಾಗ್ಮಿ. ಆಯಾ ಭಾಷೆಯ ಶಬ್ದ ಭಂಡಾರ ಕರಗತವಾದಾಗ, ಮಾತೃಭಾಷೆಯನ್ನೇ ತನ್ನ ಸಂವಹನ ಭಾಷೆಯನ್ನಾಗಿ ಮಾಡಿಕೊಂಡಾಗ ಮಾತ್ರ ವಾಗ್ಮಿಯಾಗಲು ಸಾಧ್ಯ. ಹುಟ್ಟಿನಿಂದಲೇ ಬಂದದ್ದು ಮರೆಯುವುದಿಲ್ಲ ನಿಜ, ಆದರೆ ಮಾತೃಭಾಷೆ ಕೂಡ ಹುಟ್ಟಿನಿಂದಲೇ ಬರಬೇಕಾದದ್ದು ಮುಖ್ಯ. ಇಲ್ಲಿ ತಂದೆ ತಾಯಂದಿರ ಕರ್ತವ್ಯ ಬಹಳ ಮುಖ್ಯ. ಅಂತಸ್ತು ಅಥವಾ ವ್ಯಾಮೋಹಕ್ಕೆ ಬಲಿಯಾಗಿ ಮಗು ತೊದಲು ನುಡಿಯುವಾಗಲೇ ತಮ್ಮದಲ್ಲದ ಭಾಷೆಯನ್ನೇ ಅದಕ್ಕೆ ಕಲಿಸುವ ಪ್ರಯತ್ನ ಮಾಡುವ ತಂದೆ ತಾಯಂದಿರು ಆಗಲೇ ಮಗುವಿನ ಅಸ್ಮಿತೆಗೆ ಕೊಡಲಿ ಪೆಟ್ಟು ಹಾಕಿಬಿಡುತ್ತಾರೆ. ಮಂಡಿಗೆ ಮಾಡುವುದು ಅನೇಕ ಹೆಣ್ಣುಮಕ್ಕಳಿಗೆ ಗೊತ್ತಿರುವ ವಿದ್ಯೆ. ಆದರೆ ವೇಳೆ ತೆಗೆದುಕೊಳ್ಳುತ್ತದೋ ಅಥವಾ ಸಕ್ಕರೆ ರೋಗ ಎಂತಲೋ ಮಾಡುವುದನ್ನು ಬಿಡುತ್ತಾ ಹೋದರೆ ಮಂಡಿಗೆ ಮಾಡುವುದು ಮರೆತು ಹೋಗುತ್ತದೆ. ಮುಂದಿನ ಪೀಳಿಗೆಯವರಿಗಂತೂ ಬರುವುದೇ ಇಲ್ಲ. ಹಾಗೆಯೇ ಭಾಷೆ, ಆಡದೇ ಉಳಿದರೆ ಮರೆತು ಹೋಗುತ್ತದೆ. ಮಂಡಿಗೆ ಮಾಡುವುದನ್ನಾಗಲಿ, ಭಾಷೆಯನ್ನಾಗಲಿ ಪುಸ್ತಕದಲ್ಲಿ ಬರೆದಿಟ್ಟು ಬಿಟ್ಟರೆ ಆಯಿತು ಎನ್ನುವಂತಿಲ್ಲ. ಅದೊಂದು ವಿದ್ಯೆ, ಪೀಳಿಗೆಯಿಂದ ಪೀಳಿಗೆಗೆ ಬರಬೇಕು. ಅಂದರೆ ಉಳಿಯುತ್ತದೆ, ಇಲ್ಲವೇ ಅಳಿಯುತ್ತದೆ. ಮಂಡಿಗೆ ಮಾಡುವುದು ಕಷ್ಟ, ಆದರೆ ಅದನ್ನು ಮುರಿದು ಚೂರು ಚೂರು ಮಾಡುವುದು ತುಂಬಾ ಸುಲಭ. ಹಾಗೆ ಭಾಷೆ, ಕಲಿಯುವುದು ತುಂಬಾ ಕಷ್ಟ, ಮರೆತು ಬಿಡುವುದು ತುಂಬಾ ಸುಲಭ. ಅಂಥದ್ದರಲ್ಲಿ ಭಾಷೆಯೊಂದು ಹುಟ್ಟಿನಿಂದ ಅನಾಯಾಸವಾಗಿ ಅವಗತವಾಗುತ್ತಿರುವಾಗ ಬೇರೆ ಭಾಷೆಯ ವ್ಯಾಮೋಹಕ್ಕೆ ಬಿದ್ದು ಅದನ್ನೇಕೆ ಹಳುಗೆಡಬೇಕು? ಮಾತೃಭಾಷೆಯಾದರೆ ಏನಾಯಿತು? ಅದು ಒಂದು ಭಾಷೆಯಲ್ಲವೇ. ಅದರಲ್ಲೂ ಕನ್ನಡ, ಸಹಸ್ರಾರು ವರ್ಷಗಳಿಂದ ಉಳಿದುಕೊಂಡು ಬಂದ, ಶಾಸ್ತ್ರೀಯ ಸ್ಥಾನಮಾನ ಪಡೆದಿರುವ, ಕೇವಲ ಕೆಲವೇ ಭಾಷೆಗಳಲ್ಲಿ ಒಂದೆಂಬ ಗಣನೆಯನ್ನು ಪಡೆದಿರುವಾಗ ಅದನ್ನು ಕಲಿಯಲು ಹಿತ್ತಲಗಿಡ ಮದ್ದಲ್ಲ ಎಂಬ ಧೋರಣೆ ಏಕೆ? ಗೊತ್ತಿದ್ದ ಅಥವಾ ಅನಾಯಾಸವಾಗಿ ಗೊತ್ತಾಗುವ ಅವಕಾಶವಿರುವ ಮಾತೃಭಾಷೆಯನ್ನು ಮೈಸೊಕ್ಕಿನಿಂದ ಕಡೆಗಣಿಸುವುದು, ಮರೆತು ಬಿಡುವುದು ಜಾಣತನವಾದೀತೆ? ಇಂಗ್ಲಿಷನ್ನು ಕಲಿಯಲಿ, ಹಿಂದಿಯನ್ನು ಕಲಿಯಲಿ, ಆದರೆ ಮಾತೃಭಾಷೆಯನ್ನು ತೊರೆದು ಬೇರೆ ಭಾಷೆ

ಏನು ಕಲಿಯುತ್ತೇನೆ ಎನ್ನುವುದು ಯಾವ ನ್ಯಾಯ? ಮಾತೃಭಾಷೆ ಇಲ್ಲದೆ ಸಂವಹನ ಸಾಧ್ಯವಿಲ್ಲ, ನನ್ನ ಜಮೀರ್ ಅದಕ್ಕೆ ಅಗ್ರಿ ಆಗುವುದಿಲ್ಲ ಎನ್ನುವಂತ ಹಂಡಬಂಡ ಭಾಷೆಯಿಂದ ಯಾವುದೇ ರೀತಿಯ ಅಮೂಲ್ಯ ಸಂವಹನ ಸಾಧ್ಯವಿಲ್ಲ. ಹೃದಯದ ಮಿಡಿತ ಹೊರಹೊಮ್ಮಲು ಭಾಷೆಯ ಮಾಧ್ಯಮ ಬೇಕೇ ಬೇಕು. ಇದು ಮಾತೃಭಾಷೆಯಲ್ಲದೆ ಕಲಿತ ಭಾಷೆಯಲ್ಲಿ ಹೊಮ್ಮಲು ಸಾಧ್ಯವಿಲ್ಲ. ಅದು ಎಷ್ಟೆಂದರೂ ಕಲಿತ ಭಾಷೆ, ಶಬ್ದಗಳು ಉದ್ಭೂತವಾಗಿ ಹೊರಡಲು ಸಾಧ್ಯವಿಲ್ಲ. ಮಾತೃಭಾಷೆಯನ್ನು ಶ್ರದ್ಧೆ ಇಷ್ಟು ಕಲಿಯದವರ ಅಥವಾ ಕಣ್ಣು ಬಿಡುವಷ್ಟರಲ್ಲೇ ಪರಭಾಷೆಗೆ ಶರಣಾದವರ ಸ್ಥಿತಿ ನಾಲಿಗೆ ಬಂದಿಲ್ಲದ ಮಗುವಿನಂತೆ ಆಗಿರುತ್ತದೆ. ಅದಕ್ಕೆ ತನ್ನ ಸುತ್ತ ನಡೆದಿರುವುದೆಲ್ಲ ತಿಳಿಯುತ್ತದೆ, ಭಾಷೆಯೂ ಗೊತ್ತಿರುತ್ತದೆ, ಆದರೆ ನಾಲಿಗೆಯೇ ಬಂದಿರುವುದಿಲ್ಲ. ಅಂಥ ಸುಲಭ ಮಾತೃಭಾಷೆಯನ್ನು ಬಲಿಕೊಟ್ಟು ಬೇರೆ ಭಾಷೆಯನ್ನು ಕಲಿಯುವ ಭಂಡತನವೇಕೆ? ಬೇರೆ ಭಾಷೆಗಳು ಮಾತೃಭಾಷೆಯ ಬಲಿ ಬೇಡುತ್ತವೆ ಎನ್ನುವುದು ಒಪ್ಪಿಕೊಳ್ಳದ ವಿಷಯ. ಎರಡು ಭಾಷೆಗಳನ್ನು ಮೈಗೂಡಿಸಿಕೊಳ್ಳುವುದು ಸಾಧ್ಯವಿಲ್ಲವೇ? ಕಲಿಕಾ ಮಾಧ್ಯಮ ಮಾತೃಭಾಷೆಯೇ ಇದ್ದು ಜೊತೆಗೆ ಇನ್ನೊಂದು ಭಾಷೆಯನ್ನು ಕಲಿಯಲು ಸಾಧ್ಯವಿಲ್ಲ ಎನ್ನುವಂತಿಲ್ಲವಲ್ಲ? ಮೊದಲೆಲ್ಲ ಹಿಂದಿಯಲ್ಲೇ ಮಾತನಾಡುತ್ತಿದ್ದ ನಮ್ಮ ಪ್ರಧಾನಿಗಳು ತಮ್ಮ 66ನೇ ವಯಸ್ಸಿನಲ್ಲಿ ಇಂಗ್ಲಿಷನ್ನು ಇಂಗ್ಲಿಷ್ ನಾಡಿನಲ್ಲೇ ಮಾತನಾಡುವಷ್ಟು ಅವಗತ ಮಾಡಿಕೊಳ್ಳುತ್ತಿದ್ದರೆ ಇನ್ನೂ ಎಳೆ ವಯಸ್ಸಿನ ತಾಜಾ ಬುದ್ಧಿ ಇರುವವರಿಗೇಕೆ ಇದು ಸಾಧ್ಯವಿಲ್ಲ? ಈಗಲೂ ಕಾಲ ಮಿಂಚಿಲ್ಲ. ಪ್ರಧಾನಿಗಳು ಅವಗತ ಮಾಡಿಕೊಂಡದ್ದು ಪರಭಾಷೆ, ಆದರೆ ನಮ್ಮ ತರುಣರು ಕಲಿಯಬೇಕಾದದ್ದು ಮಾತೃಭಾಷೆ. ಇಂದಿನ ಮಕ್ಕಳು ಜಾಣರು ಎಂಬ ಹಣೆಪಟ್ಟಿ ಬೇರೆ ಇದೆ. ಅಂಥವರಿಗೆ ತನ್ನದೇ ಮಾತೃಭಾಷೆಯ ಮೇಲೆ ಪ್ರಭುತ್ವ ಸ್ಥಾಪಿಸುವುದು ಸಾಧ್ಯವಿಲ್ಲ ಎಂದಾದರೆ ಅದು ಹೇಳಿತನ. ನಮ್ಮ ಕನ್ನಡಿಗರ ಬಗ್ಗೆ ಹೇಳುವುದಾದರೆ ಅವರು ಅಂದರೆ ಈ ನಾಡವರ್ಗಳ್, ಸುಭಟರ್ಕಳ್, ಕವಿಗಳ್, ಅಭಿಜನರ್ಕಳ್, ಗುಣಿಗಳ್, ಗಂಭೀರ ಚಿತ್ತರ್, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್. ಆದರೆ ಕುರಿತೋದರೆಯೂ ಕಾವ್ಯ ಪ್ರಯೋಗದಲ್ಲಿ ಪರಿಣಿತರಾಗಬೇಕಾದರೆ ಭಾಷೆ ಇಲ್ಲದೆ ಆದೀತೆ? ಬರೀ ಮಾತೃಭಾಷೆ ಎಂದರೆ ಬದುಕಬೇಕಲ್ರಿ, ಹೊಟ್ಟೆ ತುಂಬುವುದು ಬೇಡವೇ ಎಂದು ಅನೇಕರು ಕೇಳುತ್ತಾರೆ. ಭಾರತ ದೇಶದಲ್ಲಿ ಅನೇಕ ಮಾತೃಭಾಷೆಗಳಿವೆ, ಆದರೆ ಅವರೆಲ್ಲರದೂ ಇದೇ ಪ್ರಶ್ನೆ. ಮಾತೃಭಾಷೆಯಲ್ಲಿ ಪಡೆದ ಪ್ರಾವೀಣ್ಯತೆ ಬದುಕಲು ಸಹಾಯ ಮಾಡಲಾರದು ಎಂಬ ಖಚಿತಾಭಿಪ್ರಾಯ. ಉಳಿದ ಪ್ರಾಂತಗಳ ಭಾಷೆಗಳ ಬಗೆಗೆ ನಾನು ನಿರ್ಣಾಯಕತ್ಮವಾಗಿ ಹೇಳಲಾರೆ, ಆದರೆ ಕನ್ನಡದ ಬಗೆಗೆ ನಾನು ಹೇಳಬಲ್ಲೆ. ನಾವು ಮಳಿ ಬೆಳೆ ನೋಡ್ಕೋತ ರೈತಾಪಿತನ ಮಾಡಿದ್ರ ನಮ್ಮ ಹೊಟ್ಟೆ ತುಂಬೇಕಲ್ರಿ, ಅದಕ್ಕೆ ನಮ್ಮ ಹುಡುಗರು ಮಾತ್ರ ರೈತರಾಗೋದು ಬೇಡ ಅಂತೇವ್ರಿ ಎಂದು ರೈತ ನಿರ್ಣಯಿಸಿದರೆ ಅವನ ಹೊಟ್ಟೆ ತುಂಬಿಸುವುದು ನಮ್ಮ ಕರ್ತವ್ಯ, ಅಂದರೆ ಮಾತ್ರ ಅವನು ನಮ್ಮ ಹೊಟ್ಟೆ ತುಂಬಿಸಲು ಅರ್ಹನು. ಇದೊಂದು ತರದ ನಮ್ಮ ಧರ್ಮ, ರೈತೋ ರಕ್ಷತಿ ರಕ್ಷಿತ. ಹಾಗೆ ಮಾತೃಭಾಷೆಗೂ ಕನ್ನಡಿಗನಿಗೂ ಇತರ ಯಾವುದೇ ಭಾಷಿಕನಿಗೂ ಇದೇ ತತ್ವ ಅನ್ವಯವಾಗುತ್ತದೆ. ಅದನ್ನು ನಾವು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ರೈತಾಪಿ ಮಾಡುವುದು ರೈತನ ಉದ್ಯೋಗ, ಬಿಸಿನೆಸ್. ಅದನ್ನು ಅವನು ಸರಿಯಾಗಿ ರೂಢಿಸಿಕೊಂಡು ಕಾಲಕಾಲಕ್ಕೆ ಸುಧಾರಣೆ ಮಾಡಿಕೊಂಡು ಅದರಲ್ಲಿ ತಾದಾತ್ಮ್ಯತೆಯನ್ನು ಹೊಂದಿದರೆ ಭೂಮಿ ತಾಯಿ ತನ್ನ ಮಗನನ್ನು ಉಪವಾಸ ಹಾಕುವುದಿಲ್ಲ. ಮಳೆಯಾದರೆ ಭತ್ತ, ಬರಬಿದ್ದರೆ ಸಿರಿಧಾನ್ಯ ಎನ್ನುವುದು ನಮ್ಮ ಕೃಷಿಕರು ಮುಂಚಿನಿಂದಲೂ ರೂಢಿಸಿಕೊಂಡು ಬಂದ ಪದ್ಧತಿ. ಈ ತತ್ವವನ್ನು ಅರಿತ ಅವರು ಎಂದೂ ಉಪವಾಸ ಬೀಳಲಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ಲ. ಹವಾಮಾನದ ಹದವನ್ನರಿತು ಅದರಂತೆ ಹೊಲದ ಬೆಳೆಯ ಹವೆಯನ್ನು ತಿರುಗಿಸುವುದೇ ಕೃಷಿಕತನ. ಇದು ಕೃಷಿಕನಿಗೆ ಗೊತ್ತಿದ್ದ ವಿದ್ಯೆ. ಆ ವಿದ್ಯೆಯ ಬಗ್ಗೆ ಅವನಿಗೆ ಅಭಿಮಾನವಿತ್ತು, ಗೌರವವಿತ್ತು, ಗರ್ವವಿತ್ತು. ಮಾತೃಭಾಷೆಯೂ ಹಾಗೆ. ತನ್ನ ಭಾಷೆಯ ಬಗೆಗೆ, ತನ್ನ ನೆಲದ ಬಗೆಗೆ, ತನ್ನ ಸಂಸ್ಕೃತಿಯ ಬಗೆಗೆ ಅಭಿಮಾನ ಗರ್ವವಿದ್ದರೆ ಆ ತಾಯಿ ತನ್ನ ಮಕ್ಕಳನ್ನು ಎಂದೂ ಉಪವಾಸ ಕೆಡುವುದಿಲ್ಲ. ಆದರೆ ಅದಕ್ಕೆ ನಾವು ಇದೆಲ್ಲ ಪುಸ್ತಕೀಯ ಮಾತು, ನಿಜವಾಗಿ ಆಗುವುದಲ್ಲ ಎಂದು ಕೆಲವರು ಹೀಗಳೆಯಬಹುದು, ಆದರೆ ಅದು ಸಾಧ್ಯ ಎಂದು ನಾನು ಹೇಳುತ್ತೇನೆ. ಮೊದಲನೆಯದು, ಯಾವುದೇ ಒಂದು ಭಾಷೆಯನ್ನು ಪರಿಪೂರ್ಣವಾಗಿ ಬಲ್ಲವ ಇನ್ನೊಂದು ಭಾಷೆಯನ್ನು ಸುಲಭವಾಗಿ ಕಲಿಯಬಹುದು. ಕನ್ನಡ ಪರಿಣಿತ ತೆಲುಗು, ತಮಿಳು, ಸಂಸ್ಕೃತ್, ಮರಾಠಿ, ಮಲಯಾಳಂಗಳನ್ನು ಸುಲಭವಾಗಿ ಕಲಿಯಬಹುದು. ಮರಾಠಿ ಕಲಿತವ ಗುಜರಾತಿ, ಹಿಂದಿ, ರಾಜಸ್ಥಾನಿ, ಬ್ರಜ್ ಭಾಷೆಗಳನ್ನು ಸುಲಭವಾಗಿ ಕಲಿಯಬಹುದು. ಸಂಸ್ಕೃತ ಕಲಿತವ ಜರ್ಮನಿಯನ್ನು ಸುಲಭವಾಗಿ ಕಲಿಯಬಹುದು. ಹಿಂದಿ ಕಲಿತವ ಉರ್ದು, ಪರ್ಷಿಯನ್ ಭಾಷೆಗಳನ್ನು ಸುಲಭವಾಗಿ ಕಲಿಯಬಹುದು. ಇಷ್ಟೊಂದು ಭಾಷೆಗಳು ಕರಗತವಾದಾಗ ರಾಯಭಾರಿ, ದ್ವಿಭಾಷಾ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕ ಹೀಗೆ ಬೇಕಾದಷ್ಟು ಗಳಿಕೆಯ ದಾರಿಯನ್ನು ಹಿಡಿಯಬಹುದು. ಎರಡನೆಯದಾಗಿ, ಹೆಂಗಸರು ಅರಿಶಿನ ಕುಂಕುಮಕ್ಕೆ, ಗಂಡಸರು ಪಾರ್ಟಿಗೆ ಎಂದು ಅನೇಕ ಸ್ನೇಹಿತರನ್ನು ಕರೆದು ಮೇಲಿಂದ ಮೇಲೆ ತಿಂಡಿ ತೀರ್ಥಗಳನ್ನು ಕೊಡುತ್ತಿರುತ್ತಾರೆ. ಅಂಥಲ್ಲೆಲ್ಲ ಡಿಸ್ಪೋಸಿಬಲ್ ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚಗಳನ್ನು ಉಪಯೋಗಿಸುವ ಬದಲು ಮುತ್ತಲೆಲೆಯಿಂದ ಅಥವಾ ಅಡಿಕೆ ಎಲೆಯಿಂದ ಮಾಡಿದ ತಟ್ಟೆ ಲೋಟಗಳನ್ನೇ ಬಳಸುತ್ತವೆ ಎಂದು ಸಂಕಲ್ಪ ಮಾಡಿದರೆ ಇವು ಸದ್ಯ ಸಿಗುವ ರೂಪದಲ್ಲಿ ಅಷ್ಟೇನು ಆಧುನಿಕ ಅನಿಸುತ್ತಿರಲಿಕ್ಕಿಲ್ಲ, ಬೆಲೆ ಹೆಚ್ಚು ಅಂತಲೂ ಅನಿಸುತ್ತಿರಬಹುದು. ಆದರೂ ನಾವು ಬಳಸುತ್ತಾ ಹೊರಟರೆ ಆ ಉದ್ದಿಮೆ ಬೆಳೆದು ಅದರಲ್ಲೂ ನಿರಂತರ ಸಂಶೋಧನೆಗಳಾಗಿ ಅವು ಫ್ಯಾಷನೇಬಲ್ ಎನಿಸುವ ರೀತಿ ತಯಾರಿಸಲ್ಪಡುತ್ತವೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಅವು ಡಿಸ್ಪೋಸಿಬಲ್ಗಳು ಇವೆ, ಪ್ಲಾಸ್ಟಿಕ್ನಂತೆ ಪರಿಸರ ಶತ್ರುಗಳು ಅಲ್ಲ. ತೋಟ ಪಟ್ಟಿಗಳಲ್ಲಿ ಒಗೆದರಾಯಿತು, ಮಣ್ಣಿನಲ್ಲಿ ಲೀನವಾಗಿ ಹೋಗುತ್ತವೆ. ಮುಖ್ಯವಾಗಿ ಕನ್ನಡದ ಮಣ್ಣಿನ ಮಕ್ಕಳಿಗೆ ಬದುಕುವ ದಾರಿಯನ್ನು ಕಲ್ಪಿಸುತ್ತವೆ. ಇದರ ಮಹತ್ವವನ್ನರಿತ ಜಪಾನಿಯರು ಈಗಾಗಲೇ ನಮ್ಮ ಕಡೆಯಿಂದ ಕಚ್ಚಾ ಮಾಲು ತರಿಸಿಕೊಂಡು ತಮ್ಮ ತಾಂತ್ರಿಕ ಜ್ಞಾನದಿಂದ ಅವುಗಳನ್ನು ತಟ್ಟೆ ಲೋಟಗಳಾಗಿ ಪರಿವರ್ತಿಸಿ ಪರಿಸರ ಪ್ರೇಮವನ್ನು ಮೆರೆದಿದ್ದಾರೆ. ಅವರಿಗೆ ಕಚ್ಚಾ ಮಾಲು ಕಳಿಸಿ ನಾವು ಪ್ಲಾಸ್ಟಿಕ್ ಅನ್ನು ಬಳಸಿ ನಮ್ಮ ಪರಿಸರವನ್ನು ಕೆಡಿಸುವುದಲ್ಲದೆ ನಮ್ಮ ಮಣ್ಣ ಮಕ್ಕಳನ್ನು ಉಪವಾಸ ಕೆಡಗುವುದರಲ್ಲಿ ಯಾವ ಪುರುಷಾರ್ಥವಿದೆ? ಮುಖ್ಯ ಅದನ್ನೇ ಬಳಸುವೆನೆಂಬ ಸಂಕಲ್ಪ ಬೇಕು. ಜೊತೆಗೆ ಮನೆಯ ಮಕ್ಕಳಿಗೂ ಈ ಪಾಠವನ್ನು ನಾವು ಕಲಿಸಿಕೊಡಬೇಕು. ಇದೇ ರೀತಿ ಅಡಿಕೆಯ ಚಹಾ, ಅರೇಕಾ ಟೀ ಎಂದು

ಸಿದ್ಧವಾದ ಈ ಚಹಾವನ್ನು ತಯಾರಿಸಿದ್ದು ಒಬ್ಬ ಕನ್ನಡಿಗ. ನಾವೆಲ್ಲ ಚಹಾವನ್ನು ಕುಡಿಯುವುದು ಟ್ಯಾನಿನ್ ಎಂಬ ಅದರಲ್ಲಿಯ ರಸಾಯನ ನೀಡುವ ನಶೆಗಾಗಿ, ಅತಿಥಿಗಳು ಬಂದಾಗ ತಯಾರಿಸಲು ಸುಲಭ ಎಂಬ ಕಾರಣಕ್ಕಾಗಿ. ಆದರೆ ಏನು, ಒಂದು ಕಪ್ ಚಹಾ ಹೌದಲ್ಲೋ, ಅದಕ್ಕೆಷ್ಟು ಬೀಳಬೇಕಾಗಿದ ಎನ್ನುವುದು ಸುಳ್ಳು. ಸಕ್ಕರೆ, ಹಾಲು, ಚಹಾ ಪುಡಿ, ಕಪ್ಪು, ಬಶಿ ಎಲ್ಲವೂ ತುಟ್ಟಿಯ ಸಾಮಾನುಗಳೇ. ಇದರ ಬದಲು ನಾವೆಲ್ಲ ಅರೇಕ ಟೀಯನ್ನೇ ಬಳಸತೊಡಗಿದರೆ ಚಹಾದಲ್ಲಿರುವ ಟ್ಯಾನಿನ್ಸ್ ರಸಾಯನದಷ್ಟೇ ಟ್ಯಾನಿನ್ ನಶೆಯನ್ನು ಅಡಿಕೆ ಚಹಾ ಕೊಡುತ್ತದೆ. ಅದರ ಜತೆಗೆ ತಯಾರಿಸಲು ಇನ್ನೂ ಸುಲಭ. ಹಾಲು ಸಕ್ಕರೆಯಂಥ ವಿಷ ಪದಾರ್ಥಗಳ ಬಳಕೆಯೂ ಇಲ್ಲ, ಖರ್ಚೂ ಇಲ್ಲ. ಬೇಕು ಎಂದರೆ ಲಿಂಬೆ, ಜೇನು ಮುಂತಾದ ಆರೋಗ್ಯಕಾರಿ ಹಾಗೂ ಕಡಿಮೆ ಬೆಲೆಯ ವಸ್ತುಗಳನ್ನು ಬಳಸಬಹುದು. ಇದೆಲ್ಲಕ್ಕೂ ಮಿಗಿಲಾಗಿ ಅಡಿಕೆ ಚಹಾ ಪಿತ್ತ ನಿವಾರಕ, ಬೊಜ್ಜು ನಿವಾರಕ, ಈ ಎಲ್ಲ ಗುಣಗಳಿರುವ ಕರ್ನಾಟಕದಲ್ಲಿ ಮಾತ್ರ ತಯಾರಾಗುತ್ತಿರುವ ಈ ಚಹಾವನ್ನೇ ನಾವು ಕುಡಿಯುತ್ತೇವೆ. ನಮ್ಮ ಮಕ್ಕಳಿಗೂ ಅತಿಥಿಗಳಿಗೂ ಕೊಡುತ್ತೇವೆ. ಬೇರೆ ರಾಜ್ಯಗಳಲ್ಲಿ ತಯಾರಾಗುತ್ತಿರುವ ಬ್ರೌನ್ ಟೀ, ಗ್ರೀನ್ ಟೀ, ಬ್ಲಾಕ್ ಟೀಗಳ ಪುಡಿಗಳನ್ನು, ಬ್ಯಾಗ್ಗಳನ್ನು ತರಿಸಿಕೊಳ್ಳುವುದಿಲ್ಲ ಎಂದು ಕನ್ನಡಿಗರೆಲ್ಲ ಸಂಕಲ್ಪ ಮಾಡಿದರೆ ಪ್ರತಿ ಬಾರಿ ನಷ್ಟ ಅನುಭವಿಸುತ್ತಿರುವ ಅಡಿಕೆ ಬೆಳೆಗಾರ ಬದುಕುವುದಿಲ್ಲವೇ? ಜತೆಗೆ ಗುಟ್ಕಾ ತಿಂದು ಕ್ಯಾನ್ಸರ್ಗೆ ಬಲಿಯಾಗುವವರ ಶಾಪದಿಂದಲೂ ಕರ್ನಾಟಕ ಮಾತೆ ಮುಕ್ತಳಾಗುವುದಿಲ್ಲವೇ? ತನ್ಮೂಲಕ ಇಡೀ ರಾಷ್ಟ್ರಕ್ಕೆ ಕರ್ನಾಟಕ ಆರೋಗ್ಯದ ಪಾಠ ಮೇಲ್ಪಂಕ್ತಿಯನ್ನು ಹಾಕಿದಂತಾಗುವುದಿಲ್ಲವೇ? ಇನ್ನು ಮೇಲೆ ರಾಜಸ್ಥಾನದ ಬದಲು ಕರ್ನಾಟಕ ಮರುಭೂಮಿಯಾಗಿ ಮಾರ್ಪಡುತ್ತಿದೆ ಎಂಬ ಪರಿಸರ ತಜ್ಞರ ಕೂಗು ನಮ್ಮ ಕಿವಿಗೆ ಇನ್ನೂ ಬಿದ್ದಿರಲಿಕ್ಕಿಲ್ಲ. ಒಮ್ಮೆ ಒಂದು ಪ್ರದೇಶ ಮರುಭೂಮಿಯಾಗ ತೊಡಗಿದರೆ ಅದು ಕೊನೆಯ ಹಂತದಲ್ಲಿರುವ ಕ್ಯಾನ್ಸರ್ನಂತೆ ಬಹುಬೇಗ ಪಸರಿಸುತ್ತದೆ ಎನ್ನುವುದು ವೈಜ್ಞಾನಿಕ ಸತ್ಯ. ನಾವಿನ್ನೂ ಮೊದಲ ಹಂತದ ಕ್ಯಾನ್ಸರ್ನಲ್ಲಿದ್ದೇವೆ. ಈಗಲೇ ಚಿಕಿತ್ಸೆ ನೀಡಿದರೆ ಕರ್ನಾಟಕ ಮಾತೆ ಖಂಡಿತವಾಗಿ ಚೇತರಿಸಿಕೊಳ್ಳಬಹುದು. ಅದಕ್ಕಾಗಿ ಪ್ರತಿ ಮನೆಯ ಪ್ರತಿ ಸದಸ್ಯನೂ ನೀರು ಸಂಗ್ರಹದ ಯೋಜನೆ ತಯಾರಿಸಬೇಕು. ಅದಕ್ಕಾಗಿ ಎಲ್ಲರೂ ಸೇರಿ ಸ್ನಾನ ಮಾಡಿದ ನೀರು, ಬಟ್ಟೆಗಳನ್ನು ಒಗೆದ ನೀರು, ಮನೆಯ ಮೇಲ್ಛಾವಣಿಯ ಮೇಲೆ ಬೀಳುವ ನೀರು, ಯಾವುದೂ ಮನೆ ಬಿಟ್ಟು ಹೊರಗೆ ಹರಿಯದಂತೆ ಮನೆಯ ಅಂಗಳದಲ್ಲೇ ಬತ್ತಿ ಹೋಗುವಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಪ್ರತಿ ಹನಿಯನ್ನು ಖರ್ಚು ಮಾಡುವಾಗಲೂ ಈ ಖರ್ಚು ಅವಶ್ಯಕವೇ ಎಂದು ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕು. ಇನ್ನು ರೈತರು ಅತಿಶಯ ನೀರು ನುಂಗುವ ಭತ್ತ, ಕಬ್ಬುಗಳನ್ನು ಬೆಳೆಯುವುದಕ್ಕಿಂತ ಕಡಿಮೆ ನೀರನ್ನು ಹೀರಿ ಆರೋಗ್ಯ ನೀಡುವ ಸಿರಿಧಾನ್ಯಗಳನ್ನು ಬೆಳೆಯಬೇಕು. ಹಾಗೆ ಅವರು ಬೆಳೆದದ್ದನ್ನು ನಾನು ಕೊಂಡುಕೊಳ್ಳುತ್ತೇನೆ, ಇದರಲ್ಲೇ ರುಚಿಕರವಾದ ಅಡುಗೆಯನ್ನು ತಯಾರಿಸುತ್ತೇನೆ, ಅದರಲ್ಲೇ ತರತರದ ಕುರುಕಲುಗಳನ್ನು ತಯಾರಿಸುವ ಸಂಶೋಧನೆ ಕೈಗೊಳ್ಳುತ್ತೇನೆ ಎಂದು ನಾವೆಲ್ಲ ಶಪಥ ಮಾಡಬೇಕು. ಯಾಕೆಂದರೆ ನಮ್ಮ ಹೊಟ್ಟೆ ತುಂಬಿಸುವ ರೈತನ ಹೊಟ್ಟೆ ತುಂಬಿಸುವುದು ಮಾತೆಯರಾದ ನಮ್ಮ ಕರ್ತವ್ಯ. ಇದರಿಂದ ಕರ್ನಾಟಕ ಮರುಭೂಮಿಯಾಗುವುದು ತಪ್ಪುತ್ತದೆ. ಜತೆಗೆ ರೈತನೂ ಕನ್ನಡಿಗನೇ. ಅನ್ನದಾತ ಎಂಬುದಷ್ಟೇ ಅವನ ಬಿರುದಲ್ಲ, ಅವನು ಭಾಷೆಯನ್ನು ಪೀಳಿಗೆಯಿಂದ ಪೀಳಿಗೆಗೆ ಸಾಗಿಸುವ ವರ್ಣತಂತು ವಾಹಕ. ಮಾತೃಭಾಷೆಯನ್ನು ಜೀವಂತವಾಗಿಡುವವರು ಹಳ್ಳಿಗರು, ಅದರಲ್ಲೂ ರೈತ. ಭಾಷೆಯಲ್ಲಿ ಪ್ರಧಾನವಾದ ಶಬ್ದಗಳು ಹುಟ್ಟುವುದು ಜೀವನ ಶೈಲಿಯಿಂದ. ಮಣ್ಣಲ್ಲಿ ಮಣ್ಣಾಗಿ ದುಡಿಯುವ ರೈತನ ಜೀವನ ಶೈಲಿಯೇ ಶಬ್ದೋತ್ಪತ್ತಿಗೆ ಕಾರಣ. ಅಲ್ಲದೆ ನಮ್ಮ ರೈತರು ಪ್ರಯೋಗಶೀಲರು. ತಮ್ಮ ಅವಶ್ಯಕತೆಗಳಿಗೆ ತಕ್ಕಂತಹ ಚಿಕ್ಕ ಪುಟ್ಟ ಯಂತ್ರಗಳನ್ನು ತಯಾರಿಸಿಕೊಳ್ಳುವುದರಲ್ಲೂ ಪ್ರವೀಣರು. ಅಂಥವರಿಗೆ ನೆಮ್ಮದಿಯ ಬದುಕು ಕೊಟ್ಟರೆ ಮೋದಿಯವರ ಸ್ಟಾರ್ಟ್ಅಪ್ ಇಂಡಿಯಾ, ಮೇಕ್ ಇಂಡಿಯಾದಂಥ ಹುಂಡಿಗೆ ನಿತ್ಯದ ಕಾಣಿಕೆ ಅರ್ಪಿಸಲು ಶಕ್ತರು. ಕಾಶ್ಮೀರ ಕೇರಳಗಳ ನಂತರ ಸೃಷ್ಟಿ ಸೌಂದರ್ಯಕ್ಕೆ ಹೆಸರಾದದ್ದು ಕರ್ನಾಟಕ. ನಿತ್ಯೋತ್ಸವದ ನಾಡು. ಇಲ್ಲಿ ಸಾಗರ, ಮಲೆ, ಅರಣ್ಯ, ತಪ್ಪಲು, ಶಿಲ್ಪಕಲೆ, ನೀರಜರಿ, ಅರಮನೆ, ಹಾಡಿಗಳು, ಗುಡಿಸಲು, ವಾಡೆ ಎಲ್ಲವೂ ಉಂಟು. ಮತ್ಸ್ಯೋದ್ಯಮ, ರೇಷ್ಮೆ ಉದ್ಯಮ, ಚಂದನ ಬೊಂಬೆ ಉದ್ಯಮಗಳುಂಟು. ಪಕ್ಷಿಧಾಮಗಳು, ವನ್ಯಧಾಮಗಳು, ದೋಣಿಯಾಟ ಎಲ್ಲವೂ ಉಂಟು. ಹೊರನಾಡಿನಿಂದ ನಮ್ಮ ಮನೆಗೆ ಯಾರೇ ಅತಿಥಿಗಳು ಬರಲಿ, ಒಂದು ದಿನ ಅಥವಾ ಎರಡು ದಿನ ಕರ್ನಾಟಕದ ಪ್ರವಾಸ ಮಾಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡರೆ ಕರ್ನಾಟಕದ ಹಿರಿಮೆಯನ್ನೂ ಸಾರಿದಂತಾಯಿತು. ಇಲ್ಲೆಲ್ಲ ಕೆಲಸ ಮಾಡುತ್ತಿರುವ ಕನ್ನಡ ಕುವರರನ್ನು ಬದುಕಿಸಿದಂತೆಯೂ ಆಯಿತು. ಜತೆಗೆ ಕರ್ನಾಟಕದ ತಿಂಡಿ ತಿನಿಸುಗಳಾದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ, ಗಟ್ಟಿ ಮೊಸರು, ಬಿಸಿಬೇಳೆ ಅನ್ನ, ಮೆಣಸಿನ ಸಾರು, ದಿಂಡಿನ ಕೋಸಂಬರಿ, ಮಿಡಿಗಾಯಿ ಉಪ್ಪಿನಕಾಯಿ, ತೋಯಿಸಿದ ಅವಲಕ್ಕಿ, ಚುನ್ಮುರಿ ಸೂಸಲು, ಮಿರ್ಚಿ ಬಜಿ ಇಂಥ ತಿಂಡಿಗಳನ್ನೇ ನೀಡುವ ಹೋಟೆಲುಗಳಿಗೆ ಅತಿಥಿಗಳನ್ನು ಕರೆದೊಯ್ಯಬೇಕು. ಪಿಜ್ಜಾ ಬರ್ಗರುಗಳು, ಪಂಜಾಬಿ ಪಲ್ಯಗಳು, ಚಾಟ್ ತಿಂಡಿಗಳು ಇಡೀ ಭಾರತದಲ್ಲಿ ಎಲ್ಲಿ ಬೇಕಲ್ಲಿ ಸಿಗುತ್ತವೆ. ಅಥೆಂಟಿಕ್ ಕರ್ನಾಟಕದ ತಿಂಡಿಗಳು ಎಂದು ಹುಡುಕಿಕೊಂಡು ಬಂದ ಹೊರನಾಡಿನವರಿಗೆ, ಎನ್ಆರ್ಐಗಳಿಗೆ ಅದು ನಮ್ಮ ಬಳಿ ಇಲ್ಲ ಎಂದು ಹೇಳಿದರೆ ಎಂಥ ನಿರಾಶೆಯಾಗುತ್ತದೆ ಎನ್ನುವುದು ಅನುಭವಿಸಿದವರಿಗೆ ಗೊತ್ತು. ಸಂಗಣಕದಲ್ಲಿ ಅಳವಡಿಸಲು ಅತ್ಯಂತ ಸೂಕ್ತವಾದ ಭಾಷೆ ಎಂದರೆ ಸಂಸ್ಕೃತ ಎನ್ನುವುದು ಎಲ್ಲರಿಗೂ ಗೊತ್ತು. ಅದರ ನಂತರದ ಸ್ಥಾನ ಕನ್ನಡಕ್ಕೆ ಅಂತೆ. ಆದರೆ ಹಾಗೆ ಅಳವಡಿಸಲು ಇನ್ನೂ ಸಂಶೋಧನೆಗಳಾಗಬೇಕಿದೆ. ಪೃಥ್ವಿಯ ಯಾವ ಭಾಗದಲ್ಲೇ ಹೋದರೂ ಅಲ್ಲಿ ಒಬ್ಬ ಕರ್ನಾಟಕದ ಸಾಫ್ಟ್ವೇರ್ ಇಂಜಿನಿಯರ್ ಇರಲೇಬೇಕು. ಸಂಗಣಕದ ವಿವಿಧ ಭಾಷೆಗಳಲ್ಲಿ ಇಷ್ಟೊಂದು ಪ್ರಗತಿ ಸಾಧಿಸಿದ ಕನ್ನಡ ಕುವರರು ಮನಸ್ಸು ಮಾಡಿದರೆ ಕನ್ನಡವನ್ನು ಸಂಗಣಕಕ್ಕೆ ಅಳವಡಿಸಲಾರರೆ ಇದು ಖಂಡಿತ ಸಾಧ್ಯ. ಕನ್ನಡ ಸಂಗಣಕ ಭಾಷಾ ಪರಿಣಿತರು ತಯಾರಾದರೆ ಕನ್ನಡದ್ದಾಗಲಿ ಕನ್ನಡಿಗರದ್ದಾಗಲಿ ಭವಿಷ್ಯವೇ ಬದಲಾಗಿ ಬಿಡುತ್ತದೆ. ಬೂಟುಗಳ ಉತ್ಪಾದಕನೊಬ್ಬ ತನ್ನ ಮಾರಾಟಗಾರನನ್ನು ಒಂದು ಊರಿಗೆ ಕಳುಹಿಸಿದ್ದನಂತೆ.
ಮಾರಾಟಗಾರ ಸ್ವಲ್ಪ ದಿನ ಅಲೆದು ಆ ಊರಿನಲ್ಲಿ ಒಂದೂ ಜೊತೆ ಬೂಟುಗಳನ್ನು ಮಾರಾಟ ಮಾಡಲಾಗುವುದಿಲ್ಲ, ಯಾಕೆಂದರೆ ಅಲ್ಲಿಯ ಜನ ಚಪ್ಪಲಿಗಳನ್ನು ಸಹ ಮೆಟ್ಟುವುದಿಲ್ಲ, ಬರಿಗಾಲಿನಲ್ಲಿ ಅಡ್ಡಾಡುತ್ತಾರೆ ಎಂದು ತಿಳಿಸಿದನಂತೆ. ನಿರಾಶನಾದ ಉತ್ಪಾದಕ ಮತ್ತಷ್ಟು ದಿನ ಕಳೆದ ಮೇಲೆ ಮತ್ತೋರ್ವ ಮಾರಾಟಗಾರನನ್ನು ಅದೇ ಕೆಲಸದ ಮೇಲೆ ಕಳುಹಿಸಿದನಂತೆ. ಅದೇ ಊರಿಗೆ ಹೋದ ಅವನು ತುಸು ದಿನ ಅಡ್ಡಾಡಿ ಸದ್ಯ 25 ಜೊತೆ ಬೂಟು ಕಳುಹಿಸಿ ಎರಡನೇ ಕಂತಿನಲ್ಲಿ 50 ಜೊತೆ ನಾನು

0: ಮಟ್ಟಿಗೆ ಬೇಡಿಕೆಯನ್ನು ಹೆಚ್ಚಿಸುತ್ತಾ ಹೋಗಬಹುದು ಎಂದು ಸೂಚಿಸಿದನಂತೆ. ಅವನು ಈ ಬೇಡಿಕೆಗೆ ತೋರಿಸಿದ ಕಾರಣವು ಇಲ್ಲಿಯ ಜನ ಬರಿಗಾಲಿನಲ್ಲಿ ಅಡ್ಡಾಡುತ್ತಾರೆ ಎಂದು. ಆದರೆ ಅವನ ವಿಧಾನ ಬೇರೆಯಾಗಿತ್ತು. ಚಪ್ಪಲಿಯನ್ನೂ ಮೆಟ್ಟದವರಿಗೆ ಬೂಟಿನ ಮಹತ್ವವನ್ನು, ಅದರ ಉಪಯೋಗವನ್ನು, ಅದರಿಂದಾಗುವ ಲಾಭಗಳನ್ನು ತಿಳಿಸಿ ಹೇಳಿ ಪ್ರತಿಯೊಬ್ಬರಲ್ಲೂ ಆಸೆ ಹುಟ್ಟಿಸಿ ಪ್ರತಿಯೊಬ್ಬರೂ ಬೂಟಿಗಾಗಿ ಬೇಡಿಕೆ ಇಡುವಂತೆ ಮಾಡಿದ್ದನಂತೆ. ಕರ್ನಾಟಕಕ್ಕೆ ಇಂಥ ಒಬ್ಬ ಮಾರಾಟಗಾರ ಬೇಕಾಗಿದೆ. ಕನ್ನಡ ಭಾಷೆಯ ಸೌಂದರ್ಯವನ್ನು, ಮಹತ್ವವನ್ನು, ಲಾಭವನ್ನು, ಉಪಯೋಗವನ್ನು ಕನ್ನಡಿಗರಿಗೆ ತಿಳಿಸಿಕೊಟ್ಟು ಅವರಲ್ಲಿ ಬದುಕಿಸುವ ಛಲವನ್ನು ಹುಟ್ಟಿಸುವ ಮೋಡಿಗಾರ ಬೇಕಾಗಿದೆ. ನಮ್ಮ ಭಾರತ ದೇಶದ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಅದು ಅಂದೂ ಇತ್ತು, ಇಂದೂ ಇದೆ. ಒಂದೊಮ್ಮೆ ಭಾರತೀಯನೆಂದು ಹೇಳಿಕೊಳ್ಳಲು ತಲೆ ತಗ್ಗಿಸಬೇಕಾಗುತ್ತಿತ್ತು. ಆದರೆ ಇಂದು ಇಡೀ ಜಗತ್ತೇ ನಮ್ಮತ್ತ ಮುಖ ಮಾಡಿ ನೋಡುತ್ತಿದೆ. ಇಲ್ಲಿಯ ನಿಸರ್ಗ ಸಂಪತ್ತು, ಜನಸಂಪತ್ತು ಬಾಬರ್ನಿಗೆ, ಬ್ರಿಟಿಷನಿಗೆ, ಇಂದಿನ ಬನಿಯಾರಿಗೆ ಎರಡನೆಯ ಮಾರಾಟಗಾರನಂತೆ ಪೊಟೆನ್ಶಿಯಲ್ ಲ್ಯಾಂಡ್ ಆಗಿ ಕಂಡಿತು. ನಮ್ಮದು ಎಂದು ಛಲ ಮೂಡಿತು. ಇದನ್ನು ಬೆಳೆಸಬೇಕು ಎಂಬ ಛಲ ಮೂಡಿತು. ಹಾಗೆಯೇ ಕರ್ನಾಟಕ, ಇದು ಫಲವತ್ತಾದ ಸಂಪದ್ಭರಿತ ನಾಡು. ನಾವೆಲ್ಲ ಇದನ್ನು ಬೆಳೆಸಬೇಕು. ಬರೀ ಕನ್ನಡ ಭಾಷೆಯನ್ನಷ್ಟೇ ಪ್ರೀತಿಸಿದರೆ ಸಾಲದು, ಕನ್ನಡಿಗನನ್ನೂ ಪ್ರೀತಿಸಬೇಕು. ಕನ್ನಡವೇ ನಿತ್ಯ ಸತ್ಯ ಎಂದು ಹಾಡುತ್ತಾ ಕೂಡಿರುವುದಕ್ಕಿಂತ ಅದನ್ನು ಮಾಡಿ ತೋರಿಸುತ್ತೇನೆ ಎಂಬ ಛಲ ಮೂಡಬೇಕು. ಉಟ್ಟರೆ ಕರ್ನಾಟಕದ ಕೈಮಗದ ಬಟ್ಟೆಯನ್ನೇ ಉಡೋಣ. ಅಟ್ಟರೆ ಕನ್ನಡಿಗರ ಕುಂಬಾರನ ಮಣ್ಣಿನ ಪಾತ್ರೆಯಲ್ಲೇ ಅಡಿಗೆ ಮಾಡೋಣ. ತೊಟ್ಟರೆ ಅಥಣಿಯ ಚಪ್ಪಲುಗಳನ್ನೇ ತೊಡೋಣ. ಕುಳಿತರೆ ಬೆತ್ತದ ಅಥವಾ ಕಲ್ನಾರ್ನಿಂದ ಮಾಡಿದ ಪೀಠೋಪಕರಣಗಳ ಮೇಲೆ ಕೂಡೋಣ. ಮರಗಳಲ್ಲೇ ಶ್ರೇಷ್ಠವಾದ ಗಂಧದ ಮರ, ಜಲಗಳಲ್ಲೇ ಶ್ರೇಷ್ಠವಾದ ತುಂಗಾ ಜಲ, ಹವೆಯಲ್ಲಿಯೇ ಶ್ರೇಷ್ಠವಾದ ಕೃಷ್ಣಾ ತೀರದ ಹವೆ, ಹಣ್ಣುಗಳಲ್ಲೇ ಶ್ರೇಷ್ಠವಾದ ಮಾವಿನ ಹಣ್ಣು, ಭೂಲೋಕದ ಕಲ್ಪವೃಕ್ಷಗಳನ್ನಿಸಿಕೊಳ್ಳುವ ಹಲಸು, ತೆಂಗುಗಳು, ಇಷ್ಟೆಲ್ಲ ಇದ್ದಾಗ ಪ್ರಣತಿಯೇ ಇರಲಿ, ಪಾದುಕೆ ಇರಲಿ, ಪೇಯವೇ ಇರಲಿ, ಪರಿಮಳವೇ ಇರಲಿ, ನನ್ನ ಸೋದರ ಸೋದರಿಯರು ತಯಾರಿಸಿದ್ದನ್ನೇ ನಾನು ಬಳಸುತ್ತೇನೆ ಎಂಬ ಛಲವಿರಲಿ. ಇದು ನನ್ನ ಭಾಷೆ, ಇದು ನನ್ನ ನಾಡು ಎಂಬ ಕಿಚ್ಚು ಮೂಡಲಿ. ಅದು ಅಗ್ನಿಯ ಜ್ವಾಲೆಯಂತೆ ಪವಿತ್ರವಾಗಿ ನಾಡ ತುಂಬ ಹರಡಲಿ. ನನ್ನದು ಎಂಬ ಹಂಬಲ ಮೂಡಲಿ. ಹಂಬಲ ಮೈದೋರುವುದು ಸಾಧನೆಯ ಸೂರ್ಯೋದಯದ ಕುರುಹು, ಪ್ರಗತಿಯ ಸಂಕೇತ. ಕನ್ನಡ ಭಾಷೆ, ನಾಡು ಸುಂದರಾಂಗಿಯಾಗಿ ರೂಪಾಂತರಗೊಳ್ಳಲು ರಾಜಕಾರಣಿ, ಕೆಚ್ಚದೆ ಕನ್ನಡಿಗ ಹಾಗೂ ಕನಸುಗಾರ ಎಂಬ ತ್ರಿಮೂರ್ತಿಯ ಸ್ಪರ್ಶವಾಗಬೇಕಾಗಿದೆ. ಇಂಥ ತ್ರಿಮೂರ್ತಿಯನ್ನು ಸೃಷ್ಟಿಸಿದವಳು ಅನಸೂಯೆಯಲ್ಲವೇ? ಆದ್ದರಿಂದ ನಾವು ಹೆಣ್ಣು ಮಕ್ಕಳು ಜೀಜಾಬಾಯಿಯಂತೆ ಮಕ್ಕಳಿಗೆ ಬಾಲ್ಯದಲ್ಲೇ ಕೆಚ್ಚನ್ನು ಮೂಡಿಸೋಣ. ಚೆನ್ನಮ್ಮ ಮಲ್ಲಮ್ಮ ಒಬ್ಬಂದಿರು ಮತ್ತೊಮ್ಮೆ ಹೋರಾಟಕ್ಕಿಳಿಯಲಿ, ನಾಡನ್ನು ನುಡಿಯನ್ನು ಬೆಳೆಸಲಿ.
1: ಇದುವರೆಗೂ ಮಾತೃಭಾಷೆ ಉಳಿಯುವಿಕೆಗೆ ನನ್ನ ಪಣ ಈ ಕುರಿತು ಮಾತನಾಡಿದವರು ಭಾರತಿ ತುರ್ಗಲ್.

0: ಆಕಾಶವಾಣಿ ಕಾರವಾರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ

0: ಲಕ್ಷಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಶಾಂತಿರಾವ್ ಹಾಗೂ ಟಾಮಿ ಮೆನೇಜ್ ಅವರ ವೀಣಾ ಹಾಗೂ ಕೀಬೋರ್ಡ್ ವಾದನ, ಮೃದಂಗಂ ಚೆ ವೈದ್ಯನಾಥನ್, ತಬಲಾ ಸಿ ಎನ್ ಆನಂದ್.

ಚುರುಗುರಿ ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಾಂತಿರಾವ್ ಹಾಗೂ ಟಾಮಿ ಮೆನೆಂಜಸ್ ಅವರ ವೀಣಾ ಹಾಗೂ ಕೀಬೋರ್ಡ್ ವಾದನ ಕೇಳಿದಿರಿ.

ಆಕಾಶವಾಣಿ ಕಾರವಾರ, ಸಮಯ 10:02 ಆಗಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುವುದು.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚುತ್ತಿದ ನಮ್ಮೆಲ್ಲರ ಅಚ್ಚು ಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
2: ಹಳೆಯ ಬಂಗಾರದ ಗೀತೆಗಳು,
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ, ಸುಸ್ವಾಗತ. 10:35 ಸಮಯ ಆಗಿದೆ. ಬೆಳಗಿನಿಂದ ಸಮಯ ಹೇಗೆ ಸರಿದು ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಷ್ಟೆಲ್ಲ ಕಾರ್ಯಕ್ರಮಗಳ ನಡುವೆ ನಾವೀಗ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಹಾಡುಗಳ ಕಾರ್ಯಕ್ರಮಕ್ಕೆ ಬಂದು ನಿಂತಿದ್ದೇವೆ. ಸಾಕಷ್ಟು ಜನ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಹುಬ್ಬಳ್ಳಿ ಕೇಶವಾಪುರದಿಂದ ನಿವೇದಿತಾ ಗುರುರಾಜ ನವಲ್ಗುಂದ ಮನೆಯವರು ಎಲ್ಲ ಕಾರ್ಯಕ್ರಮಗಳು ತುಂಬಾನೇ ಇಷ್ಟ ಆಗ್ತಾ ಇದೆ ಅಂತ ಅವರು ಹೇಳ್ತಾರೆ. ಕಾಕ್ಸ್ಟೋನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿ ಮತ್ತೆ ನಾಗಣ್ಣ, ನಾವಂತೂ ಬೆಳಿಗ್ಗೆ 6 ಗಂಟೆಯಿಂದನೇ ಕಾರ್ಯಕ್ರಮವನ್ನು ಕೇಳ್ತಾ ಕೆಲಸ ಮಾಡ್ತಾ ಇದ್ದೀವಿ ಮಾರಾರೇ ಅಂತ ಹೇಳ್ತಾರೆ. ಮತ್ತೊಬ್ರು ಸೌಭಾಗ್ಯ ರಾಜನ್ ಕುಂಟೆಯಿಂದ, ಹಾಡುಗಳು ಚೆನ್ನಾಗಿದೆ, ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ, ಥ್ಯಾಂಕ್ ಯು ವಿವಿಧ ಭಾರತಿ ಅಂತ. ಪರಿಮಳ ಆನಂದ್ ಮೂರ್ತಿ ಯಲಹಂಕ, ಬೆಳಗಿನಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವ್ರಿ ಅಂತ ಹೇಳ್ತಾರೆ. ನಿರ್ಮಲ ಅವರು ಗೊರಗುಂಟೆ ಪಾಳ್ಯದಿಂದ, ಮುದ್ದಾದ ಹಾಡುಗಳು ಮುದ್ದಾದ ಕಾರ್ಯಕ್ರಮ ಅಂತ ಹೇಳ್ತಾರೆ. ಕೌಸಲ್ ಅವರು ಬನಶಂಕರಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ಕೃಷಿ ಇಲ್ಲದೆ ಅನ್ನ ಇಲ್ಲ, ಅನ್ನವಿಲ್ಲದೆ ಜೀವ ಇಲ್ಲ ಅಂತ ಹೇಳಿದ್ರಿ, ಈ ಮಾತು ಹೃದಯಕ್ಕೆ ಟಚ್ ಆಯ್ತು ಅಂತ ಹೇಳ್ತಾರೆ. ನಿಜ ಅಲ್ವಾ, ಕೃಷಿ ಇಲ್ಲ ಅಂದ್ರೆ ನಾವು ಹೊಟ್ಟೆಗೆ ಏನ್ ತಿನ್ಬೇಕು? ಓಹೋ. ಮತ್ತೊಬ್ರು ಯಾರಪ್ಪ, ಮಂಜುನಾಥ್ ಪಿ ಕಲ್ಲತ್ತಮ್ಮನಹಳ್ಳಿ ಬೆಂಗಳೂರು, ಇವರು ಹೇಳ್ತಾ ಇದ್ರೆ ಕಾರ್ಯಕ್ರಮವನ್ನ ಕೇಳ್ತಾ ಇದೀವಿ ಅಂತ. ಬೇರೆ ಬೇರೆ ಏನೇನೋ ಒಂದಷ್ಟು ಮೆಸೇಜ್ ಕಳ್ಸಿದ್ರೆ ಅದು ಖಂಡಿತವಾಗ್ಲೂ ನಂಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಜಂಕ್ ಫುಡ್ ಬಗ್ಗೆ ಒಳ್ಳೆ ಮಾಹಿತಿ ನೀಡಿದ್ರಿ ಅಂತ ಸುರೇಶ್ ಭಟ್ ಅವರು ಹೇಳ್ತಾ ಇದ್ದಾರೆ. ಭವ್ಯ ಹೆಸರುಘಟ್ಟ, ಬೆಳಗ್ಗೆಯಿಂದ ಕಾರ್ಯಕ್ರಮ ಕೇಳ್ತಾ ಇದೀವಿ, ಎಲ್ಲವೂ ಕೂಡ ಚಂದ ಅಂತ. ಬಸವರಾಜ್ ಕಣಬರ್ಗಿ ಇವರು ಕೂಡ ವಿವಿಧ ಭಾರತಿಗೆ ಧನ್ಯವಾದ ಅಂತ ಹೇಳಿದ್ರೆ, ಹಾಡುಗಳು ತುಂಬಾ ಸೊಗಸಾಗಿ ಮೂಡಿ ಕಾರ್ಯಕ್ರಮ ಹಿತ ಅನ್ನಿಸ್ತಾ ಇದೆ, ಧನ್ಯವಾದ ಅಂತ ಉಷಾ ಗೋಪಾಲ್ ಅವರು ಹೇಳ್ತಾ ಇದ್ರೆ. ದೇಹವೆಂದರೆ ಓಮನಜ, ಈ ಹಾಡಿನಲ್ಲಿ ಎಷ್ಟೊಂದು ಸತ್ಯ ಇದೆ ಅಂತ ನಾಗರತ್ನ ಅವರು ಹೇಳಿದ್ರೆ, ಗುಡ್ ಮಾರ್ನಿಂಗ್, ಸೂಪರ್ ಹಾಡುಗಳು ಕೇಳಿ ಖುಷಿ ಆಗ್ತಾ ಇದೆ ಅಂತ ಸಂಜೆ ಕತ್ರಿಗುಪ್ಪೆಯಿಂದ ಸಂದೇಶ ಕಳಿಸಿದ್ರೆ. ಶ್ರೀನಿವಾಸ್ ಅವರು ಪದ್ಮನಾಭನಗರದಿಂದ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ರೆ, ಹೀಗೆ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನೀವು ಹೇಳಿದಿರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಸಂದೇಶ ಕಳಿಸಿದವ್ರಿಗೆ ಮಾತ್ರ ಧನ್ಯವಾದ ಅಲ್ಲ, ಕಾರ್ಯಕ್ರಮ ಕೇಳ್ತಾ ಇರುವ ನಿಮ್ಗೂ ಕೂಡ ಧನ್ಯವಾದಗಳು ಕಣ್ರಿ.
2: ಇದು ಆಕಾಶವಾಣಿ, ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
3: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
3: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
3: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕೇಸು ಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
3: ಸರ್ವೇ ಜನಾಃ ಸುಖಿನೋ ಭವಂತು,
2: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
3: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
1: ಸೊಗಸಾದ ಹಳೆಯ ಹಾಡುಗಳನ್ನ ನಾವೀಗ ಕೇಳ್ತಾ ಹೋಗೋಣ. ಒಂದಷ್ಟು ಚಂದದ ಹಾಡುಗಳು ನಿಮ್ಗಾಗಿ ಕಾಯ್ತಾ ಇದೆ. ಎಲ್ಲ ಹಾಡುಗಳನ್ನ ಕೇಳಿ, ಒಂದಕ್ಕಿಂತ ಒಂದು ಅದ್ಭುತವಾದ ಹಾಡುಗಳು. ಆದ್ರೆ ಈ ಎಲ್ಲ ಹಾಡುಗಳನ್ನ ನೀವೇನು ಇದೇ ಮೊದಲನೇ ಸಲ ಕೇಳ್ತಾ ಇಲ್ಲ, ಕೇಳಿರುವಂತಹ ಮತ್ತೆ ಮತ್ತೆ ಕೇಳಬೇಕು ಅನಿಸುವಂತಹ ಚಂದದ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ಕೇಳಿ.

கண்டுள்ளார்.

0: ಯಾಕ್ರಿ ಹೀಗೆ ಕಣ್ಕಂಡಲ್ಲಿ ಕಸ ಎಸೀತೀರಾ? ನಿಮ್ ಮನೆ ಆದ್ರೆ ಹೀಗೆ ಮಾಡ್ತೀರೇನ್ರಿ? ಪ್ಲೀಸ್ ಸ್ವಾಮಿ, ನಿಮ್ ಉಪದೇಶ ಸ್ವಲ್ಪ ನಿಲ್ಲಿಸ್ತೀರಾ? ಇದು ಪಬ್ಲಿಕ್ ಪ್ಲೇಸ್, ಹೇಗ್ ಬೇಕಾದ್ರೂ ನಡ್ಕೋಬಹುದು.
1: ಅಲ್ಲಪ್ಪ, ಪಬ್ಲಿಕ್ ಪ್ಲೇಸ್ ಏನೋ ಸರಿ, ಹಂಗಂತ ನೀವ್ ಇಷ್ಟ ಬಂದಂಗೆ ಕಸ ಹಾಕಿದ್ರೆ ಹೆಂಗಪ್ಪ? ನಮ್ಮ ಊರು, ನಮ್ಮ ಸುತ್ತಮುತ್ತಲ ಶುಚಿತ್ವವನ್ನ ನಾವೇ ಕಾಪಾಡ್ಕೋಬೇಕು ಅಲ್ವಾ?
2: ಪರಿಸರ ಮಾಲಿನ್ಯ ಎಲ್ಲೋ ದೂರದಲ್ಲಿ ನಡೆಯುತ್ತಿದೆ ಎಂಬ ಭಾವನೆ ಸರಿಯಲ್ಲ. ಮನೆಯ ಮುಂದೆ ಹರಿಯುತ್ತಿರುವ ಕೊಳಚೆ ನೀರು, ಮಳೆ ನೀರು ಹರಿದು ಹೋಗಲು ಆಸ್ಪದವಿಲ್ಲದ ಚರಂಡಿಗಳು, ರಸ್ತೆಯಲ್ಲಿ ಚೆಲ್ಲಿದ ಕಸಕಡ್ಡಿ, ಎಂದಾದರೊಮ್ಮೆ ಖಾಲಿ ಮಾಡುವ ಕಸದ ತೊಟ್ಟಿ, ಇವೆಲ್ಲ ಪರಿಸರ ಮಾಲಿನ್ಯದ ತಾಣಗಳು. ಇವುಗಳ ನಿರ್ಮೂಲನೆ ನಮ್ಮ ಆದ್ಯ ಗುರಿಯಾಗಬೇಕು.
3: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ ಆರಂಭ ಆಗಿದೆ. ಕೇಳಿದ್ರಿ ನೀವು ಎರಡು ಹಾಡುಗಳನ್ನ. ಮೊದಲನೆಯ ಹಾಡು ತೀರದ ಬೈಕೆ ಚಿತ್ರದ ಗೀತೆ ನಾ ಮರೆಯಲಾರೆ ಅಂತ ಹಾಡಿದ್ರು. ರಾಜು ಅವರು ಬರೆದ ಗೀತೆಗೆ ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಅಂತಹ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಾನು ಯಾರು ಯಾವ ಊರು ಅಂತ ಹೇಳಿ ಬಂತು ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಆರ್ ಎನ್ ಜೇಗೋಪಾಲ್ ಅವರು ಗೀತೆಯನ್ನ ಬರೆದಿದ್ರು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇತ್ತು. ನಾಗರಾಜ್ ಕೊಡೇಕಲ್ ಅವ್ರು ಹೇಳ್ತಾ ಇದ್ರೆ ನಾ ಮರೆಯಲಾರೆ ಈ ದಿನ ತಪ್ಪು, ನಾನು 365 ದಿನಾನು ವಿವಿಧ ಭಾರತೀಯ ಈ ಮಧುರವಾದ ಕಾರ್ಯಕ್ರಮವನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಹಾಗೆ ಜಿ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ, ಸಂದೇಶ ಕಳಿಸೋರಿಗೆ ಮಾತ್ರ ಅಲ್ಲ ಕಾರ್ಯಕ್ರಮ ಕೇಳೋರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಿರಲ್ಲ, ಅದೇ ಇಷ್ಟ. ಯಾಕಂದ್ರೆ ಒಂದೊಂದ್ಸಲ ನಮ್ಗೆ ಸಂದೇಶ ಕಳಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಕಾರ್ಯಕ್ರಮದಲ್ಲಿ ಯಾವಾಗ್ಲೂ ನಿಮ್ ಜೊತೆಯಾಗಿರ್ತೇವೆ ಅಂತ ಹೇಳಿದ್ರೆ

ನಿರ್ಮಲ ಅವರು ಹೇಳ್ತಾ ಇದ್ರೆ ನಾನಂತೂ ಬಕಪಕ್ಷಿ ತರ ಕಾಯ್ತಾ ಇರ್ತೀನಿ ಹಳೆಯ ಹಾಡುಗಳ ಕಾರ್ಯಕ್ರಮಕ್ಕೆ ಅಂತ. ಎನ್ಎಂ ಕರ್ಜಗಿ ಮರಗೋಡದಿಂದ ಶಿವಯ್ಯ, ಜೆಪಿ ನಗರದಿಂದ ಗಜಲಕ್ಷ್ಮಿ, ಶಿಡ್ಲಘಟ್ಟದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಮತ್ತೊಬ್ಬರು ಆತ್ಮೀಯ ಸ್ನೇಹಿತರು ಹೇಳ್ತಾ ಇದ್ರೆ ಜಂಕ್ ಫುಡ್ ಬಗ್ಗೆ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ರಿ, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಅದೇ ಎಣ್ಣೆಯಲ್ಲಿ ಕರೆದು ಎದ್ದಿ ಎದ್ದಿ ಕೊಡ್ತಾ ಇರ್ತಾರೆ. ಅದ್ರ ಬದಲಾಗಿ ಒಂದು ಬಾಳೆಹಣ್ಣು ತಿನ್ಬೇಕಾದ್ರೆ ಕೂಡ ಆಚೆ ಈಚೆ ಯಾರಾದರೂ ನೋಡ್ತಾರಾ ಅಂತ ಯೋಚಿಸ್ತೀವಿ. ಹಾಗೆ ಅಲ್ಲಿ ಇಲ್ಲಿ ರಸ್ತೆ ಬದಿಯಲ್ಲಿ ತಿಂತಾನೆ ಇರ್ತೀವಿ ವಿಷಪೂರಿ.

ಎಂಕ್ವೈರಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರ ಮುಂದುವರಿತಾ ಇದೆ. ನಮ್ಮ ಮುಂದಿನ ಹಾಡನ್ನ ನಾವು ಆರಿಸ್ಕೊಂಡಿರೋದು ಯಾವ ಸಿನಿಮಾದಿಂದ ಅಂತ ಹೇಳಿದ್ರೆ ಅನುಪಮ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಡ್ಯೂಟ್ ಸಾಂಗ್ ಇದು. ದೊಡ್ಡ ರಂಗೇಗೌಡರು ಬರೆದ ಗೀತೆ, ಅಶ್ವಥ್ ವೈದಿ ಸಂಗೀತ ಸಂಯೋಜನೆ ಇದೆ.

0: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ. ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
1: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
0: ಪಿತೃದೇವೋ ಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
2: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸು ಜಾದುಗಾರ.
0: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಇದು ಶೇಕ್ಸ್ಪಿಯರ್ ಹೇಳಿರುವ

ಅಬ್ಬಬ್ಬಾ ಎಷ್ಟು ಚಂದ ನಮ್ಮ ಪುನೀತ್ ಆಗ ಲೋಹಿತ್ ಆಗಿದ್ರು. ಎಂಥ ಮುದ್ದಾಗಿ ಹೇಳ್ತಾರೆ ಹಾಡು. ಈ ಹಾಡು ಮತ್ತೆ ಆ ಭಕ್ತ ಕುಂಬಾರದಲ್ಲಿ ಅವರನ್ನ ನೋಡೋದು, ಅವ್ರ ಮಾತು, ಹಾಡು ಎಲ್ಲವೂ ಚಂದ ಚಂದ ಚಂದ. ಏನ್ ಮಾಡೋದು, ಒಳ್ಳೆಯವರನ್ನ ಹೆಚ್ಚು ದಿನ ಈ ಭೂಮಿ ಮೇಲೆ ಇರೋದಕ್ಕೆ ಬಿಡೋದಿಲ್ವಂತೆ ಆ ಜವರಾಯ. ಅದೇ ಬೇಸರ. ಆದ್ರೆ ಅವರು ಹಾಡಿರುವಂತ ಹಾಡುಗಳನ್ನ, ಅವರ ಸಿನಿಮಾಗಳನ್ನ ನೋಡ್ತಾ ನಾವು ಅವರನ್ನ ಅಮರರನ್ನಾಗಿಸಬಹುದು. ಭಾಗ್ಯವಂತ ಚಿತ್ರದ ಗೀತೆ ಮಾಸ್ಟರ್ ಲೋಹಿತ್ ಅವರ ಧ್ವನಿಯಲ್ಲಿತ್ತು. ಚಿವುದೇಶಂಕರ್ ಅವರು ಗೀತೆಯನ್ನು ಬರೆದಿದ್ರು. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಅದರ ಜೊತೆಗೆ ಮತ್ತೊಂದು ಸೂಪರ್ ಹಿಟ್ ಹಾಡು ಕೂಡ ಕೇಳಿ ಬಂತು. ಅನುಪಮ ಚಿತ್ರದ ಗೀತೆ ಒಲುಮಿ ಪೂಜೆಗೆಂದಿ ಕರೆಯ ಕೇಳಿ ಬಂದೆ. ಇದು ಕೂಡ ದೊಡ್ಡರಂಗೇಗೌಡರ ರಚನೆ. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಸಂಗೀತ ಸಂಯೋಜನೆ ಅಶ್ವಥ್ ವೈದಿ ಅವರದಾಗಿತ್ತು.

ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: पर किसी cbsblr@gmail.com।
1: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರ ಮುಂದುವರಿತಾ ಇದೆ. ಸಮಯ 10:35. ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಕೇಳೋಣ ಚಲಿಸುವ ಮೋಡಗಳು ಚಿತ್ರದಿಂದ ಆರಿಸಿದ ಒಂದು ಹಾಡು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರ ಧ್ವನಿ, ಚಿವದೇಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಇದರ ಜೊತೆಗೆ ಮತ್ತೊಂದು ಹಾಡು ಧರ್ಮ ದಾರಿ ತಪ್ಪಿತು ಚಿತ್ರದಿಂದ ನಾಗೇಂದ್ರ ಬಾಬು ಅವರು ಬರೆದಿದ್ದಾರೆ, ರಮೇಶ್ ನಾಯ್ಡು ಸಂಗೀತ ನೀಡಿದ್ದಾರೆ, ಪಿ ಸುಶೀಲಾ ಧ್ವನಿಯಾಗಿದ್ದಾರೆ.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ

0: ಬರ್ತಾರ ಡಾಕ್ಟರ್.
1: ಓ ಬಾಪ, ಏನಪ್ಪ ಬಂದಿದ್ ಏನ್ ಸಮಾಚಾರ ಅಂತೀನಿ.
0: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಲು ಓಯಕ್ಕೆ ಇಲ್ಲ ಅಂತದೆ.
1: ಕೆಮ್ಲು ಏನ್ ಕೆಲಸ ಮಾಡ್ತೀಯ ನೀನು?
0: ರೈತ ಸಾಮಿ.
1: ಅಲ್ಲ, ಎಷ್ಟ್ ಜನ ಮಕ್ಳು ನಿಂಗೆ?
0: ಮೂರುವರೆ. ಅವೇ ಮೂರ್ ಮಕ್ಳವೇ ಮನೇಲೆ, ಇನ್ನೊಂದು ಹೊಟ್ಟೆಲ್ ಅದೇ.
1: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ, ಹೊರೇನು ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನೀನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
0: ಇಲ್ಲ ಸಾಮಿ, ಮನೇಲೇ ಇರ್ತಾಳೆ.
1: ಮನೇನಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
0: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಹೊತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡ್ ಬರ್ತಾಳೆ, ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
1: ಮಧ್ಯಾಹ್ನ ಉಣ್ಣಕ್ ಬತ್ತೀಯ ತಾನೆ?
0: ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟರ್ ನಡ್ಕೊ ಬಂದು ಹೊಲಕ್ಕೆ ಊಟ ತಂದ್ಕೋತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತೇನೆ.
1: ಆಮೇಲೆ
0: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
1: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
0: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ, ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
1: ಅಲ್ಲಪ್ಪ, ಸಂಜೆ ನೀನೇನೋ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ, ಅವಳೇನ್ ಮಾಡ್ತಾಳೆ ಅಂತೀನಿ?
0: ಅವ್ಳು ಮನೇಲೇ ಇರ್ತಾಳೆ ಸ್ವಾಮಿ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
1: ಓಹೋ, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ?
0: ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ.
1: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವ್ಳು ಊಟ ಗೀಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
0: ಇಲ್ಲ ಸ್ವಾಮಿ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
1: ಅಂದ್ರೆ ನೀನ್ ಹಾಕ್ಲಿ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
0: ಹ್ಮ್, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
1: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
0: ಮತ್ತೆ
2: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ 2 ಮುಖಗಳು.
3: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀರಾ, ಸಂದೇಶ ಕಳಿಸ್ತಾ ಇದ್ದೀರಾ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ. ಮುಂದಿನ ಹಾಡು ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ದಾಹ ಚಿತ್ರದಿಂದ ಒಂದು ಗೀತೆ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದಾರೆ, ರಮೀಲ್ ಶೆಹ್ರಾ ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿಗೆ ದನಿಯಾಗಿದ್ದಾರೆ. ಈ ಹಾಡಿನ ನಂತರ ಮತ್ತೊಂದು ಗೀತೆಯನ್ನು ಕೂಡ ನೀವು ಕೇಳ್ತೀರಿ. ಇದು ಸೂಪರ್ ಡೂಪರ್ ಹಾಡು, ಗೀತಾ ಚಿತ್ರದ ಗೀತೆ. ಚಿವುದಯಶಂಕರ್ ಅವರ ರಚನೆ, ಇಳೆಯರಾಜ ಅವರ ಸಂಗೀತ, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಅದ್ಭುತವಾದ ಹಳೆಯ ಹಾಡುಗಳು, ಅದರಲ್ಲೂ ನನ್ನ ಮಗಳಿಗೆ ತುಂಬಾನೇ ಇಷ್ಟವಾದಂತಹ ಹಾಡು ಗೀತಾ ಸಿನಿಮಾದು ಶಂಕರ್ ನಾಗ್ ಅವರ ಅಭಿನಯ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಭವ್ಯ ಹೆಸರುಗಟ್ಟದಿಂದ ಹೇಳ್ತಾ ಇದ್ರೆ, ಚಿದಾನಂದ ಅವರು ಹಳೆ ಹಾಡುಗಳು ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾರೆ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಸುಮಧುರವಾದ ಹಾಡುಗಳು ಅಂತ ಹೇಳಿದ್ರೆ, ನಾಗರತ್ನ ಅವರು ಎವರ್ ಗ್ರೀನ್ ಸಾಂಗ್ಸ್ ಅಂತಾರೆ, ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರಿನಿಂದ ಸೂಪರ್ ಪ್ರೋಗ್ರಾಮ್ ಚಲಿಸುವ ಮೋಡಗಳು ಗೀತಾ ಬಾಬಾ ಇಷ್ಟು ಚಂದ ಅಂತ ಹೇಳಿದ್ರೆ, ಹಳೆ ಹಾಡುಗಳು ಚೆನ್ನಾಗಿದೆ ಅಂತ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ವೀಣಾ ನ್ಯಾಮತಿಯಿಂದ ಶುಭೋದಯ, ಎಲ್ಲವೂ ಚೆನ್ನಾಗಿದೆ ಕಾರ್ಯಕ್ರಮ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಸುರೇಶ್ ಬಾಬು ಕೆ ಬಿ ಕದಲೂರು ಮದ್ದೂರು ಇಲ್ಲಿಂದ, ಚಂದದ ಆಯ್ಕೆಯ ಚಂದದ ಹಾಡುಗಳನ್ನ ಕೇಳೋದೇ ಚಂದ ಅಂತ, ವಿವಿಧ ಭಾರತಿ ಧನ್ಯವಾದಗಳು ಅಂತ ಹೇಳ್ತಾರೆ, ವೆರಿ ನೈಸ್ ಸಾಂಗ್ಸ್ ಎಕ್ಸಲೆಂಟ್ ಟೇಸ್ಟ್ ಥ್ಯಾಂಕ್ ಯು ಆಲ್ ಅಂತ ಅಂಜನಾ ಗಾಂಧಿ ಬಜಾರ್ ನಿಂದ ಹೇಳ್ತಾ ಇದ್ದಾರೆ. ಅನುಪಮಾ ಚಿತ್ರದ ಹಾಡನ್ನ ಕೇಳಿ ನನ್ನ ಮೊದಲನೇ ಸೊಸೆ ಅನುಪಮಾ ತುಂಬಾ ಖುಷಿ ಪಟ್ಲು, ನನ್ನ ಹೆಸರಿನ ಸಿನಿಮಾ ಇದೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ, ಇದು ನಮ್ಮ ಮೊಬೈಲ್ ನಲ್ಲಿ ಆ ಫಿಲ್ಮ್ ನೋಡ್ತೀನಿ ಅಂತ ಹೇಳಿದಾಳೆ ಅಂತ ಹೇಳಿ ಅಕ್ಕ ಮಹಾದೇವಿ ಅವರು ಕೊಡೇಕಲ್ ಗಂಗಾವತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ಬಹಳ ಅದ್ಭುತವಾದಂತಹ ಹಾಡುಗಳು ಇದೆ ವಿವಿಧ ಭಾರತಿಯಲ್ಲಿ, ನೀವು ಕೇಳ್ತಾ ಇರಿ. ಎಷ್ಟು ಅರ್ಥಗರ್ಭಿತವಾದ ಹಾಡು ಪ್ರಸಾರವಾಯಿತು, ತುಂಬಾ ದಿನ ಆಗಿತ್ತು ಈ ಹಾಡನ್ನ ಕೇಳಿ ಅಂತ ರಮ್ಯಾ ಚಲ್ಲಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಜಾಣಿಯಾಗಿರೋ ನನ್ನ ಮಲ್ಲಿಗೆ ಹೆಣ್ಣಿಗೆ ಮಾತ್ರ ಎಲ್ಲ ಎಲ್ಲೇ ಇದೆ ಅಂತ ಹೇಳಿ ಹೇಳಿದರೆ ಚೆನ್ನಾಗಿದೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಮತ್ತೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಅವರ ಜೊತೆಗೆ ಯಾರಿದು ದೇವಿಕಾ ಹನುಮನಹಟ್ಟಿ ಕೊಪ್ಪಳದಿಂದ, ಎಲ್ಲ ಕಾರ್ಯಕ್ರಮಗಳು ಚಂದ ಅಂತ ಹೇಳ್ತಾರೆ. ಹಳೆಯ ಕನ್ನಡ ಚಿತ್ರಗೀತೆಗಳು ಸುಮಧುರವಾಗಿದೆ ಅಂತ ಗೋಪಾಲ್ ಕಂಬ್ಳೇಕರ್ ಶಿವಪುರ ಕೊಪ್ಪಳದಿಂದ, ಸಪ್ನ ಹೊಯ್ಸಳ ಯಶವಂತಪುರದಿಂದ, ಮತ್ತೆ ಮಂಗಳೂರಿನ ಮಂಗಳೇಶ ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸುಮಧುರವಾದ ಹಾಡುಗಳನ್ನ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ, ವಿವಿಧ ಭಾರತಿಗೆ ವಿವಿಧ ಭಾರತಿ ಮಾತ್ರ ಸಾಟಿಯಾಗೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಮತ್ತೊಬ್ರು ಹೇಳ್ತಾ ಇದ್ರೆ ಲೀಲಾ ಬೇಗೂರ್ನಿಂದ, ಭಾಗ್ಯವಂತ ಸಿನಿಮಾದ ಪುನೀತ್ ಅವರ ಹಾಡು ತುಂಬಾನೇ ಇಷ್ಟ ಆಯ್ತು, ನನ್ನ ಶಾಲಾ ದಿನಗಳ ನೆನಪನ್ನ ತಂದ್ಕೊಡ್ತು ಅಂತ ಹೇಳಿದ್ರೆ, ಗುರುಮಿಟ್ಕಲ್ ತಾಲೂಕು ಯಾದಗಿರಿಯಿಂದ ವೆಂಕಟೇಶ್ ಪಾಲಾದಿ ಜೈಗ್ರಾಮ, ಇವರು ಕೂಡ ನಮ್ಗೆ ತುಂಬಾನೇ ಇಷ್ಟ ರೀ ಹಳೆ ಹಾಡುಗಳು ಅಂತ ಹೇಳ್ತಾರೆ. ಭಾಗ್ಯ ಅವರು ಭಾಗ್ಯಶ್ರೀ, ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ರೆ, ಖಂಡಿತ ಟಿಫಿನ್ ಆಗಿದೆ ಭಾಗ್ಯ, ನೀವು ಹೇಗಿದ್ದೀರಿ? ವಾಣಿಶ್ರೀ ಧಾರವಾಡದಿಂದ ಒಲುಮೆ ಪೂಜೆಗೆಂದು, ಈ ಹಾಡುಗಳು ಎಷ್ಟು ಚೆನ್ನಾಗಿದೆ, ಜಾನಕಮ್ಮ ಅವರು ಎಷ್ಟು ಚಂದವಾಗಿ ಹಾಡನ್ನ ಹಾಡಿದ್ದಾರೆ, ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ, ಚಂದದ ಅಪರೂಪದ ಹಾಡುಗಳು ನಾ ಮರೆಯಲಾರೆ, ಒಲುಮೆ ಪೂಜೆಗೆಂದು ತುಂಬಾನೇ ಇಷ್ಟ ಕಂಡ್ರಿ ಈ ಹಾಡು ಅಂತ ಹೇಳ್ತಾರೆ. ಸಮಂತ್ ಸವಿತಾ ಗಿರೀಶ್ ಸುಂದರ್ ಕುಪ್ಪಿ, ಮತ್ತೆ ಕೆಂಪಣ್ಣ ವಾಡಪ್ಪ ಗೋಳ್ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ, ಅವರ ಜೊತೆಗೆ ಸುಮಾ ಸುಂಕದ ಕಟ್ಟೆಯಿಂದ, ನಾನು ಕೂಡ ಓಲ್ಡೀಸ್ ಗೋಲ್ಡ್ ಕೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ರಾಮಚಂದ್ರಪ್ಪ ಸಂಡೂರ್ನಿಂದ, ಭಾಸ್ಕರ್ ಅವರು ಯಶವಂತಪುರದಿಂದ ಸಂದೇಶ ಕಳಿಸಿ ಗುಡ್ ಮಾರ್ನಿಂಗ್ ಒಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರಾ ಅಂತ ಹೇಳ್ತಾ ಇದ್ರೆ, ಹೀಗೆ ಮತ್ತಷ್ಟು ಜನರ ಪ್ರೀತಿಯ ಸಂದೇಶಗಳು ಬರ್ತಾನೇ ಇದೆ, ನಿಲ್ತಾ ಇಲ್ಲ ಈ ಸಂದೇಶಗಳ ಸುರಿಮಳೆ, ಒಳ್ಳೆಯ ಹಾಡುಗಳು ಅಂತ ಶೈಲಿನಿ ಮುರಳೀಧರ್ ಶಿವಕುಮಾರ್ ಮಂಡ್ಯದಿಂದ, ಅರುಣ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಶಾಂತಾ ಬ್ಯಾಂಕ್ ಕಾಲನಿಯಿಂದ, ವಾಸುಕಿ ಸಾಗರದಿಂದ ಹಳೆ ಹಾಡುಗಳು ತುಂಬಾನೇ ಇಷ್ಟ ಆಯ್ತು ಅಂತ ಮಮತಾ ಮೇಘಾ ಧ್ರುವ, ಸುಧಾ ಕನಕನಪಾಳ್ಯದಿಂದ, ಮತ್ತೆ ಹಲಸೂರಿನ ರಾಜೇಶ್ ಅವರು ಹಳೆ ಹಾಡುಗಳನ್ನ ಕೇಳೋದೇ ತುಂಬಾ ಖುಷಿ ಅಂತ ಹೇಳಿ ಪ್ರೀತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ರಿ. ಹೌದು, ನೀವು ಪ್ರೀತಿಯಿಂದ ಸಂದೇಶ ಕಳಿಸಿದ್ರಿ, ನಾವು ಕೂಡ ನಿಮಗೋಸ್ಕರ ಪ್ರೀತಿಯಿಂದ ಹಾಡುಗಳನ್ನ ಹಾಕಿದ್ದೇವೆ ಸಂದೇಶ ಕಳಿಸಿದವ್ರಿಗೆ. ಹಾಗೆ ಸಂದೇಶ ಕಳಿಸಿದೆಯೂ ಕೂಡ ಕಾರ್ಯಕ್ರಮದಲ್ಲಿ ಯಾವಾಗಲೂ ಜೊತೆಯಾಗಿರುವ ನಿಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಇದಿಷ್ಟು ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ, ಎಲ್ಲವೂ ಕೂಡ ಎವರ್ ಗ್ರೀನ್ ಹಾಡುಗಳು, ಎಷ್ಟು ಕೇಳಿದ್ರು ಮತ್ತೆ ಮತ್ತೆ ಕೇಳಬೇಕು ಅನಿಸುವಂತಹ ಚಂದದ ಗೀತೆಗಳು. ಪ್ರತಿ ಬೆಳಗ್ಗೆ 10:02, ಸಂಜೆ 5:05 ವಿವಿಧ ಭಾರತಿಯಿಂದ ಕೇಳ್ತಾನೆ ಇರುತ್ತೆ ನಿಮ್ಮ ಮೆಚ್ಚಿನ ಹಳೆಯ ಹಾಡುಗಳ ಕಾರ್ಯಕ್ರಮ. ನೀವು ಕೂಡ ತಪ್ಪದೆ ಸದಾ ವಿವಿಧ ಭಾರತಿ ಜೊತೆಯಾಗಿರಿ. ಇದಿಷ್ಟು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಬೆಳಗಿನಿಂದ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ

ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ನಿಮ್ಮ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ 11:00. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಲ್ ಮಿಲನ್ ಇಂದು ಸಂಸತ್ ಭವನದಲ್ಲಿ ಆರಂಭವಾಗಿದೆ. ಈ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಅಮಿತ್ ಶಾ, ಜೆಪಿ ನಡ್ಡಾ, ಕಿರಣ್ ರಿಜಿಜು ಸೇರಿದಂತೆ ಎನ್ಡಿಎ ನಾಯಕರು ಪಾಲ್ಗೊಂಡಿದ್ದಾರೆ. ದೇಶದಲ್ಲಿ ಡೆಂಗ್ಯೂ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಕೇಂದ್ರ ಔಷಧಗಳ ಮಾನಕ ನಿಯಂತ್ರಣ ಸಂಸ್ಥೆ ಸಿಡಿಎಸ್ಇಒ ಭಾರತದ ಮೊದಲ ಡೆಂಗ್ಯೂ ಲಸಿಕೆಯಾದ ಕ್ಯೂ ಡೆಂಗಾಗೆ ಮಾರುಕಟ್ಟೆ ಅನುಮೋದನೆ ನೀಡಿದೆ. ಸಿಕ್ಕಿಂನ ನಾಮ್ಚಿ ಜಿಲ್ಲೆಯ ಸರ್ಮುಡಂಗ್ ಬಳಿ ಎನ್ಎಚ್ಪಿಸಿ ಟೀಸ್ತಾ ಹಂತ 4 ಜಲವಿದ್ಯುತ್ ಯೋಜನೆಯ ನಿರ್ಮಾಣ ಹಂತದಲ್ಲಿದ್ದ ಸುರಂಗ ಕುಸಿತಗೊಂಡು ಸಂಭವಿಸಿದ ದುರಂತದಲ್ಲಿ 7 ಮಂದಿ ಮೃತಪಟ್ಟಿದ್ದು ಸಿಲುಕಿರುವವರ ಇತರ ಕಾರ್ಮಿಕರ ಸ್ಥಳಾಂತರಕ್ಕಾಗಿ ಬೃಹತ್ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಸಿಜೆಪಿ ಪಕ್ಷ ಆಯೋಜಿಸಿದ್ದ ಪ್ರತಿಭಟನೆ ವೇಳೆ ದೆಹಲಿಯಲ್ಲಿ ಸಂಭವಿಸಿದ ಹಿಂಸಾಚಾರ ಮತ್ತು ವಿಧ್ವಂಸಕ ಕೃತ್ಯಗಳ ಕುರಿತು ದೆಹಲಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದು, ಗಲಭೆಕೋರರನ್ನು ಪತ್ತೆಹಚ್ಚಲು 250 ಹೆಚ್ಚು ವಿಡಿಯೋ ತುಣುಕುಗಳ ಸಮಗ್ರ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆಯಲಿರುವ ಸಮಾರಂಭವೊಂದರಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಟಿಯು ಗೂಗಲ್ ಸಂಸ್ಥೆಯೊಂದಿಗೆ ಕ್ಲೌಡ್ ಕಂಪ್ಯೂಟಿಂಗ್ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಕೌಶಲ್ಯಾಭಿವೃದ್ದಿ ಕುರಿತ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿಂದು ಬ್ರಾಹ್ಮಣ ಅಭಿವೃದ್ದಿ ಪ್ರಾಧಿಕಾರದ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯಲ್ಲಿ ಹಾವೇರಿ ಎರಡನೇ ಸ್ಥಾನದಲ್ಲಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 58 ಅಂಕಗಳ ಇಳಿಕೆ ಕಂಡು 77,649 ವಹಿವಾಟು ನಡೆಸಿದೆ. ನಿಫ್ಟಿ ಕೂಡ 22 ಅಂಕ ಇಳಿಕೆಯಾಗಿ 24,216 ಆರಂಭಿಕ ವಹಿವಾಟು ನಡೆಸಿದೆ. ಅಮೆರಿಕ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 6 ಪೈಸೆ ಕುಸಿತ ಕಂಡು 96.42 ರಷ್ಟಿದೆ. ಚಾಂಗ್ಚೌನಲ್ಲಿ ನಡೆಯಲಿರುವ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ 32 ಸುತ್ತಿನ ಪಂದ್ಯದಲ್ಲಿಂದು ಭಾರತದ ಎಚ್ಎಸ್ ಪ್ರಣಯ್ ಮಲೇಷ್ಯಾದ ಲಿಯಾಂಗ್ ಯುನ್ ಹಾವ್ ವಿರುದ್ದ ಸೆಣಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳಿ ಸಂಗೀತ ಇತ್ತ ಕೇಳಿ ಹಿತ ಮಾತ ಸುಮಧುರಾನುಭವಾನುದಿನ.

0: ಸುಮಧುರ ಅನುಭವನು ದಿನ ಕೊಡಿಸುವ ವಿವಿಧ ಭಾರತಿ ಸಹಸ ಜಗವನ್ನು ಪರಿಚಯ ಮಾಡಿಸುವ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.

ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ರೂ? ಎಲ್ಲರೂ ಚೆನ್ನಾಗಿದ್ದೀರಿ, ಖುಷಿಯಾಗಿದ್ದೀರಿ ಅಂತ ಭಾವಿಸ್ತಾ ಮಂಗಳವಾರದ ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೀನಿ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 11:05. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಮಂಗಳವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ನಿಮ್ಮ ವಿವಿಧ ಭಾರತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಗಳನ್ನ ಹಾಡುಗಳನ್ನ ಕೇಳುವಂತ ಸಮಯವಿದು. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಏಕ್ಲವ್ಯ ಚಿತ್ರದಿಂದ ಎದೆ ಬಡಿತ ಜೋರಾಗಿದೆ ಅನ್ನೋ ಸಾಂಗ್. ಈ ಹಾಡು ಕೇಳಿ ನಿಮ್ ಎದೆ ಬಡಿತ ಜೋರಾದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಅನುರಾಧ ಭಟ್ ಮತ್ತು ಮಂಜುನಾಥ್ BS ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಅನುರಾಧ ಭಟ್ ಮತ್ತು ಜೋಗಿ ಪ್ರೇಮ್ ಅವರ ಗಾಯನದಲ್ಲಿ ಗೀತೆ ಮೂಡಿ ಬಂದಿದೆ. ಅರ್ಜುನ್ ಜನ್ಯ ಅವರ ಸಂಗೀತ ಈ ಗೀತೆಗಿದೆ. ಜೊತೆಯಾಗಿ ಮೂಡಿ ಬರ್ತಾ ಇದೆ ನಿನ್ನ ಗುಂಗಲ್ಲೆ ಅನ್ನೋ ಸಾಂಗ್ ಸೋನು ನಿಗಮ್ ಅವರ ಗಾಯನದಲ್ಲಿ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ ನಮ್ಮ ಆಕಾಶವಾಣಿ ವಿವಿಧ ಭಾರತಿ 102.9 FM ಅಲ್ಲಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಿ ನಿಮ್ಮ ಆಕಾಶವಾಣಿ ವಿವಿಧ ಭಾರತಿ ಕನ್ನಡದಲ್ಲಿ. ಮುಂದೆ ಮೂಡಿ ಬರ್ತಾ ಇದೆ ಹೇ ಗಗನ ಅನ್ನೋ ಗೀತೆ. ಕೃಷ್ಣಂ ಪ್ರಣಯ ಸಖಿ ಚಿತ್ರದಿಂದ ಸೋನು ನಿಗಮ್ ಮತ್ತು ಚಿನ್ಮಯಿ ಶ್ರೀಪಾದ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ. ಹಾಗೆಯೇ ಜೊತೆಯಾಗಿ ಇನ್ನೊಂದು ಗೀತೆಯನ್ನು ಕೂಡ ಕೇಳಬಹುದು ನೀವು. ಕೆಡಿ ಚಿತ್ರದಿಂದ ಮಿಕಾ ಸಿಂಗ್ ಅವರ ಗಾಯನದಲ್ಲಿ, ಜೋಗಿ ಪ್ರೇಮ್ ಅವರ ಸಾಹಿತ್ಯಕ್ಕೆ

ನಗು ಮನುಷ್ಯನ ಬದುಕನ್ನ ಅರಳಿಸುವ ದಿವ್ಯೌಷಧ, ನಗು ಜೀವರಸವನ್ನ ಉದ್ದೀಪಿಸುವ ಸಂಜೀವಿನಿ, ಮನುಷ್ಯನಿಗೆ ನಿಸರ್ಗ ನೀಡಿರುವ

0: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದು ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 11:32 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕಲಾ ಭಾರತೀಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಇಂದು ನಾವು ದಕ್ಷಿಣ ಭಾರತದ ಚಿತ್ರರಂಗದ ಅದ್ಭುತ ಮತ್ತು ಬಹುಭಾಷಾ ನಟಿಯರಲ್ಲಿ ಒಬ್ಬರಾದಂತಹ ಊರ್ವಶಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು ಗೀತೆಯ ನಂತರ ಮತ್ತೆ ಕಲಾಭಾರತಿಯಲ್ಲಿ ಮುಂದುವರಿಯೋಣ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ನಾನು ನನ್ನ ಹೆಂಡತಿ ಚಿತ್ರದಿಂದ ಮೂಡಿಬಂದ ಗೀತೆ ಇದು. ಕೆಜಿ ಜೇಸುದಾಸ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಾಹಿತ್ಯವಿರುವ ಗೀತೆ ಇದಾಗಿತ್ತು. ಶಂಕರ್ ಗಣೇಶ್ ಅವರು ಈ ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ರು. ಈ ಗೀತೆಗೆ ಸಂಗೀತವನ್ನ ನೀಡಿದವರು ಶಂಕರ್ ಗಣೇಶ್ ಅವರಾಗಿದ್ರು. ದಕ್ಷಿಣ ಭಾರತದ ಬಹುಭಾಷಾ ನಟಿ ಊರ್ವಶಿ ಅವರ ಬಗ್ಗೆ ಮಾತಾಡ್ತಾ ಇಂದಿನ ಕಲಾ ಭಾರತಿಯಲ್ಲಿ ನಾವು ಸಾಕ್ತಾ ಇದ್ದೀವಿ. ಇವರ ನಿಜವಾದ ಹೆಸರು ಕವಿತಾ ರಂಜಿನಿ. ಹುಟ್ಟಿದ್ದು ಕೇರಳದ ಕೊಲ್ಲಂನಲ್ಲಿ. ಇವರ ತಂದೆ ವಿ ಪಿ ನಾಯರ್ ಮತ್ತು ತಾಯಿ ವಿಜಯಲಕ್ಷ್ಮಿ ಅವರು ಇಬ್ಬರು ನಾಟಕ ಕಲಾವಿದರಾಗಿದ್ದರು. ಊರ್ವಶಿ ಅವರು ಬಾಲನಟಿಯಾಗಿ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾರೆ. ನಂತರ ತಮಿಳು ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಸ್ಟಾರ್ ನಾಯಕಿಯಾಗಿ ಬೆಳೀತಾರೆ. ಕನ್ನಡ ಚಿತ್ರರಂಗಕ್ಕೂ ಇವರಿಗೂ ದಶಕಗಳ ಕಾಲದ ಗಟ್ಟಿ ಸಂಬಂಧವಿದೆ ಅಂತಾನೆ ಹೇಳಬಹುದು. 1984 ತೆರೆ ಕಂಡ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸೂಪರ್ ಹಿಟ್ ಚಿತ್ರ ಶ್ರಾವಣ ಬಂತು ಚಿತ್ರದ ಮೂಲಕ ಊರ್ವಶಿ ಅವರು ಕನ್ನಡ ಚಿತ್ರರಂಗಕ್ಕೆ ನಾಯಕಿಯಾಗಿ ಕಾಲಿಡ್ತಾರೆ. ನಾಯಕಿಯಾಗಿ ಮತ್ತು ಪೋಷಕ ನಟಿಯಾಗಿ ಇವರು ಕನ್ನಡದಲ್ಲಿ ಸುಮಾರು 30 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಮುಂದೆ ಮೂಡಿ ಬರ್ತಾ ಇದೆ ಶ್ರಾವಣ ಬಂತು ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ ಚಿ ಉದಯ ಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂ.
1: ಸಮಯ ಆಗಿದೆ 11:44 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ. ವಿವಿಧ ಭಾರತಿಯಲ್ಲಿ ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಅದರಲ್ಲೂ ದಕ್ಷಿಣ ಭಾರತದ ಬಹುಭಾಷಾ ನಟಿ ಊರ್ವಶಿಯವರ ಬಗ್ಗೆ ಮಾತಾಡ್ತಾ ಸುಮಧುರವಾದ ಗೀತೆಗಳನ್ನ ಕೂಡ ಕೇಳ್ತಾ ಸಾಕ್ತಾ ಇದ್ವಿ. ಕನ್ನಡದಲ್ಲಿ ಊರ್ವಶಿಯವರ ಕಾಮಿಡಿ ಟೈಮಿಂಗ್ ಅದ್ಭುತವಾದದ್ದು. ರಾಜೇಂದ್ರ ಸಿಂಗ್ ಬಾಬು ಮತ್ತು ರಮೇಶ್ ಅರವಿಂದ್ ನಿರ್ದೇಶನದ ಕಾಮಿಡಿ ಚಿತ್ರಗಳಲ್ಲಿ ಇವರ ಪಾತ್ರಗಳು ಇಂದಿಗೂ ಪ್ರೇಕ್ಷಕರ ನೆಚ್ಚಿನದಾಗಿವೆ. ಕೋತಿಗಳು ಸರ್ ಕೋತಿಗಳು, ಕತ್ತೆಗಳು ಸರ್ ಕತ್ತೆಗಳು, ಯಾರಿಗೆ ಸಾಲುತ್ತೆ ಸಂಬಳ, ಹಾಗೆ ರಾಮ ಶ್ಯಾಮ ಭಾಮ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಅವರ ಪತ್ನಿಯಾಗಿ ಭಾಮ ಎಂಬ ಪಾತ್ರದಲ್ಲಿ ಊರ್ವಶಿಯವರು ನೀಡಿದ ಹಾಸ್ಯ ಪ್ರದರ್ಶನ ಮರೆಯಲಾಗದ್ದು. ಮುಂದೆ ಮೂಡಿ ಬರ್ತಾ ಇದೆ ಕೋತಿಗಳು ಸರ್ ಕೋತಿಗಳು ಚಿತ್ರದಿಂದ ಬಿ ಜಯಶ್ರೀ, ಮಾಲ್ಗುಡಿ ಶುಭ ಮತ್ತು ರಾಧಿಕಾ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ. ಈ ಗೀತೆಗಿದೆ

ಮಾತ್ರವಲ್ಲದೆ ಚಿತ್ರಕಥೆ ಬರೆಯೋದು ಹಾಗೂ ಚಿತ್ರ ನಿರ್ಮಾಣದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಅಚುವಿಂಟೆ ಅಮ್ಮ ಎಂಬ ಮಲಯಾಳಂ ಚಿತ್ರದ ನಟನೆಗಾಗಿ ಅತ್ಯುತ್ತಮ ಪೋಷಕ ನಟಿ ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಹಾಗೇನೆ ನಟಿ ಊರ್ವಶಿ ಅವರು ಕನ್ನಡ ಚಿತ್ರರಂಗದಲ್ಲಿ ಕೇವಲ ಗ್ಲಾಮರ್ ಗೊಂಬೆಯಾಗಿ ಮಾತ್ರ ಉಳಿಯದೆ ತಮ್ಮ ಅದ್ಭುತ ನಟನಾ ಸಾಮರ್ಥ್ಯ ಹಾಗೂ ವಿಶಿಷ್ಟ ಹಾಸ್ಯ ಪ್ರಜ್ಞೆಯಿಂದ ಪ್ರೇಕ್ಷಕರ ಮನ ಗೆದ್ದವರು. ಮೂಡಿ ಬರ್ತಾ ಇದೆ ಈ ಜೀವ ನಿನಗಾಗಿ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯಾನಂದ್ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ಊರ್ವಶಿಯವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ನಾವು. ಸಂದೇಶಗಳು ಬಂದು ನಮ್ಮನ್ನ ತಲುಪ್ತಾ ಇದೆ. ಕವಿತಾ ಅವರು ವಯಸ್ ಕಾಲೋನಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ಕೌಸಲ್ಯ ಬನಶಂಕರಿಯಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು ಊರ್ವಶಿಯವರ ಎಲ್ಲ ಕನ್ನಡ ಚಿತ್ರಗಳಲ್ಲಿ ಅಭಿನಯ ಅಮೋಘ ಮತ್ತು ರಾಮಶಾಮ ಪಾಮ ಚಿತ್ರದಲ್ಲಿ ಅವರ ಹಾಸ್ಯ ಪಾತ್ರ ತುಂಬಾ ಸೊಗಸಾಗಿ

ಇತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭವ್ಯ ಹೆಸರುಘಟ್ಟದಿಂದ ಹೇಳ್ತಾ ಇದ್ದಾರೆ, ಕೋತಿಗಳು ಸರ್ ಕೋತಿಗಳು ಚಿತ್ರದಲ್ಲಿ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಹಾಗೆ ಊರ್ವಶಿಯವರು ಶ್ರಾವಣವಂತು ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಶ್ರೀ ಹೋಬಳಿ ಲಕ್ಷ್ಮಿ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ, ಇವತ್ತಿನ ಕಲಾಭಾರತಿ ಚೆನ್ನಾಗಿದೆ, ರಾಮಶಮ್ಮ ಪಾಮ ನನ್ನ ಫೇವ್ರೇಟ್ ಮೂವಿ ಅಂತ. ಹಾಗೆ ಪುಷ್ಪಾ ಶಾನ್ ಭೋಗರ್ ಅವರು ಗದಗದಿಂದ ಹೇಳ್ತಾ ಇದ್ದಾರೆ, ಕಲಾಭಾರತಿಯಲ್ಲಿ ಊರ್ವಶಿಯವರ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು, ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದ ಶಿವಾನಂದ್ ಶಶಿಕಲಾ ಶ್ರವಣ್ ಶ್ರೇಯಸ್ ಇವರಿಗೆ ಇಂದು ಪ್ರಸಾರವಾದ ಕಲಾಭಾರತಿ ತುಂಬಾ ಇಷ್ಟ ಆಯ್ತು, ಊರ್ವಶಿಯವರ ಎಲ್ಲ ಚಿತ್ರಗಳು ಸೂಪರ್ ಹಿಟ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇದು ಯಾರಿದು, ಕೊಪ್ಪಳ ಜಿಲ್ಲೆಯಿಂದ ಮಂಗಳೂರಿನ ಮಂಗಳೇಶ ಸ್ವಾಮಿಯವರು ಹಾಗೂ ಮನೆಯವರು ಕಲಾಭಾರತಿಯ ಕಾರ್ಯಕ್ರಮದಲ್ಲಿ ಊರ್ವಶಿಯವರ ಮಾಹಿತಿ ಕೇಳಿ ತುಂಬಾ ಖುಷಿ ಆಯಿತು ಹಾಗೂ ಬಹಳಷ್ಟು ದೊಡ್ಡ ಸಂದೇಶವನ್ನು ಬರೆದು ಕಳಿಸಿದ್ದಾರೆ ಇವರು. ಹಾಗೆ ನಮಸ್ಕಾರ, ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಊರ್ವಶಿಯವರ ಪರಿಚಯ ಮಾಡಿಕೊಡುವ ಕಾರ್ಯಕ್ರಮ ಕೇಳುತ್ತಿದ್ದೇನೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ವರಲಕ್ಷ್ಮಿ ಪಿಣ್ಯದಿಂದ ಅವರೆಲ್ಲ ಚಿತ್ರಗಳನ್ನು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಇಂದಿನ ಕಲಾಭಾರತಿಯಲ್ಲಿ ಪ್ರಸಾರವಾದ ಬಹುಭಾಷಾ ನಟಿ ಊರ್ವಶಿಯವರ ಮಾಹಿತಿ ತುಂಬಾ ಚೆನ್ನಾಗಿತ್ತು ಹಾಗೂ ಮಾಹಿತಿ ಹಾಡುಗಳು ಮಧುರವಾಗಿದ್ದವು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಯಾರಿದು, ಜೆ ಸಿ ನಗರದಿಂದ ಅರುಣಾ ಮೈತ್ರಿ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ಊರ್ವಶಿಯವರ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಂದಿನ ಕಲಾಭಾರತಿಯಲ್ಲಿ ನಟಿ ಊರ್ವಶಿಯವರ ಬಗ್ಗೆ ಮಾಹಿತಿ ಹಾಡುಗಳು ಇಷ್ಟ ಆಯ್ತು ಅಂತ ಸುರೇಶ್ ಭಟ್ ಗೌರಿ ಬಿದನೂರಿನಿಂದ ಸಂದೇಶವನ್ನ ಕಳಿಸಿದ್ರೆ, ಯಾರಿದು ನಂಬರ್ ಎಂಡಿಂಗ್ ವಿತ್ 9861, ಶುಭ ದಿನ, ಊರ್ವಶಿಯವರ ಬಗ್ಗೆ ಮಾಹಿತಿ ನಟಿ ಊರ್ವಶಿಯವರ ಬಗ್ಗೆ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರನ್ನ ಬರೆದು ಕಳಿಸಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಂದಿನ ಕಲಾಭಾರತಿಯಲ್ಲಿ ಬಹುಭಾಷಾ ತಾರೆ ಊರ್ವಶಿಯವರ ಬಗ್ಗೆ ಮಾಹಿತಿ ಮತ್ತು ಹಾಡುಗಳು ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಸಂದೇಶದ ಮೂಲಕ ಕೂಡ ತಿಳಿಸಿದಿರಿ. ಹಾಗೆ ಸಂದೇಶ ಕಳುಹಿಸದೇ ಇದ್ದವರು ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತಾ, ಸಮಯ ಆಗಿದೆ 11:57, ಕಲಾಭಾರತಿಯನ್ನ ಮುಗಿಸುವಂತ ಸಮಯ ಬಂದಿದೆ. ಸದಾ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ. ಈ ಒಂದು ಕೊನೆಯ ಗೀತೆಯೊಂದಿಗೆ ಕಲಾಭಾರತಿಯನ್ನು ಮುಗಿಸ್ತೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ.

0: 12 ಗಂಟೆ ಆಗಲಿದೆ. ಇದೀಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ಯುಮರೇಷನ್ ಅರ್ಜಿ ವಿತರಣೆ ಪೂರ್ಣಗೊಳಿಸಲಾಗಿದ್ದು ಎಸ್ಐಆರ್ ಗಣಕೀಕರಣ ಪ್ರಕ್ರಿಯೆಯಲ್ಲಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ.

0: ಯಾದಗಿರಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು, ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳು, ಸಲಹೆಗಳು ಹಾಗೂ ಸೂಚನೆಗಳನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಚುನಾವಣಾ ಆಯೋಗದ ನಿಯಮಾವಳಿಗಳಿಗೆ ಅನುಸಾರವಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಕರ್ನಾಟಕ ಸರ್ಕಾರ ಅಧೀನದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಎಂಎಸ್ಐಎಲ್ನ ವಿವಿಧ ಹಂತಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ನಿರ್ದೇಶಿಸಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮೂಲಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ, ಅಭ್ಯರ್ಥಿಗಳ ನೇಮಕಾತಿ ಪತ್ರಗಳನ್ನು ಶೀಘ್ರದಲ್ಲಿ ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದ ಹಿನ್ನೆಲೆ ಡೆಂಗಿ ಸಾಂಕ್ರಾಮಿಕ ಹರಡುವಿಕೆ ತಡೆಗಟ್ಟಲು ರಾಷ್ಟೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿ ಸಮಗ್ರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಶರಣಬಸಪ್ಪ ಕ್ಯಾತನಾಳ್ ತಿಳಿಸಿದ್ದಾರೆ. ಜಿಲ್ಲೆಯ ಸುಮಾರು 2015 ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೊಳ್ಳೆ ಮುಕ್ತ ಶಾಲಾ ಆವರಣ ಪ್ರಮಾಣ ವಚನ ಬೋಧಿಸಿ ನೆರೆಹೊರೆಯಲ್ಲಿ ಜಾಗೃತಿ ಮೂಡಿಸಲು ಪ್ರೇರೇಪಿಸಲಾಗಿದೆ ಎಂದರು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿ ಮಲೈ ಬೆಟ್ಟಸಾಲು ಅರಣ್ಯದ ನವಲೋಟಿ ಸಮೀಪ ಪತ್ತೆಯಾಗಿದ್ದ ಆದಿ ಮಾನವರ ವಾಸಸ್ಥಳ ಸೂಕ್ಷ್ಮ ಶಿಲಾ ಆಯುಧಗಳು 11,000 ವರ್ಷಗಳ ಹಳಮೆ ಹೊಂದಿರುವುದು ವೈಜ್ಞಾನಿಕ ಕಾರ್ಬನ್ ಡೇಟಿಂಗ್ ಪರೀಕ್ಷೆ ಮೂಲಕ ಸಾಬೀತಾಗಿದೆ. ಇಲ್ಲಿನ ದೇವದಾರಿ ಗುಹೆಗಳಲ್ಲಿ ಪತ್ತೆಯಾದ ಸಣ್ಣ ಶಿಲಾ ಆಯುಧಗಳ ಕುರಿತು ಜಂಟಿ ಕ್ಷೇತ್ರ ಕಾರ್ಯ ಕೈಗೊಂಡ ಪ್ರಾಗೈತಿಹಾಸಿಕ ತಜ್ಞ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಆ ಗವಿ ಇರೋದು ದೇವದಾರಿ ಗುಡ್ಡ ಕಾಲುಗಳಲ್ಲಿ, ನವಲೂತಿ ಗುಡ್ಡ ಅಥವಾ ದೇವದಾರಿ ಗುಡ್ಡ ಮತ್ತೆ ರಸೀದ್ ಪಡಿ ಅಂತ ಮೂರ್ನಾಲ್ಕು ಹೆಸರಿನಿಂದ ಕರೀತಾರೆ. ಮತ್ತು ನಾವು ಹೋದಾಗ ನನಗೆ ಮೊತ್ತ ಮೊದಲಿಗೆ ಹೆಜ್ಜೆ ಇಟ್ಟು ಕೂಡಲೇ ಕಂಡದ್ದೇನಪ್ಪ ಅಂದ್ರೆ ಅತಿ ಸೂಕ್ಷ್ಮ ಶಿಲಾ ಉಪಕರಣಗಳು. ಆ ಪ್ರದೇಶದಲ್ಲಿ ಸರ್ವೇಕ್ಷಣೆ ಮಾಡಿದಾಗ ನಮಗೆ 100+ ಸಂಖ್ಯೆಯಲ್ಲಿ ಸೂಕ್ಷ್ಮ ಶಿಲಾ ಉಪಕರಣಗಳು ಸಿಕ್ಕಿದ್ವು. ಆ ಶಿಲಾ ಉಪಕರಣಗಳ ಜೊತೆ ಪ್ರಾಣಿಗಳ ಎಲುಬು, ಆದಿಮಾನವನ ಎಲುಬಿನ ತುಂಡುಗಳು ಇವೆಲ್ಲ ಆರಿಸ್ಕೊಂಡು ಬಂದಿದ್ವಿ. ಆ ಒಂದು ಎಲುಬುಗಳನ್ನ ನಾವು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಇದೆ ಅಹಮದಾಬಾದ್ ನಲ್ಲಿ, ಅಲ್ಲಿಗೆ ನಾವು ಈ ಎಲುಬುಗಳನ್ನು ಕಳಿಸಿಕೊಟ್ಟು ಒಂದು 8-10 ತಿಂಗಳಾದ ನಂತರ ನಮಗೆ ಇತ್ತೀಚೆಗೆ ಇವು ಸುಮಾರು 11,000 ವರ್ಷಗಳ ಹಿಂದೆ ತಯಾರಿಸಿದಂತ ಶಿಲಾ ಉಪಕರಣಗಳು ಅಂತ ಖಚಿತವಾಗಿ ತಿಳಿದುಬಂತು.
0: ಮಂಡ್ಯ ಜಿಲ್ಲೆಯಲ್ಲಿ ಜನನ ಮತ್ತು ಮರಣಗಳ ನೋಂದಣಿಯನ್ನು ನಿಗದಿತ 21 ದಿನಗಳ ಒಳಗೆ ಕಡ್ಡಾಯವಾಗಿ ಮಾಡಬೇಕು. ವಿಳಂಬ ನೋಂದಣಿಯನ್ನು ತಡೆಯಲು ಹಾಗೂ ಸಕಾಲದಲ್ಲಿ ಪ್ರಮಾಣಪತ್ರ ನೀಡಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೋಲಾರ ನಗರಾಭಿವೃದ್ದಿ ಪ್ರಾಧಿಕಾರದ ವತಿಯಿಂದ ಹೊಸ ಬಡಾವಣೆ ನಿರ್ಮಾಣಕ್ಕಾಗಿ ರೈತರ ಜಮೀನು ಪಡೆಯುವ ಸಂಬಂಧ ರೈತರ ಅಭಿಪ್ರಾಯ ಸಂಗ್ರಹಿಸಲು ಇನ್ನೂ 2 ತಿಂಗಳ ಕಾಲಾವಕಾಶ ನೀಡಲಾಗುವುದು, ಬಳಿಕ ಮತ್ತೊಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕೆರೆಹಳ್ಳಿ ಗ್ರಾಮದ ಟೋಲ್ಗೇಟ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಹುಲಗಿ ಗ್ರಾಮದ ಇಬ್ಬರು ಮೃತಪಟ್ಟಿದ್ದಾರೆ. ಬೊಲೆರೋ ವಾಹನ ಲಾರಿಗೆ ಡಿಕ್ಕಿ ಹೊಡೆದಿದ್ದು ಬೊಲೆರೋ ವಾಹನದಲ್ಲಿದ್ದ 80 ವಯಸ್ಸಿನ ಖಾದರ್ ಖಾನ್ ಹಾಗೂ 75 ವಯಸ್ಸಿನ ಖೈರುಂಬಿ ಮೃತಪಟ್ಟಿದ್ದಾರೆ. 6 ಜನರು ಗಾಯಗೊಂಡಿದ್ದು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ನಾಡೋಜ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಸುಗಮ ಸಂಗೀತ, ಜಾನಪದ ಹಾಡುಗಾರಿಕೆ, ನಾಟಕ ಪ್ರದರ್ಶನ, ಚಿತ್ರಕಲಾ ಪ್ರದರ್ಶನ ಸೇರಿದಂತೆ 5 ದಿನಗಳ ಕಾರ್ಯಕ್ರಮಗಳು ಆರಂಭಗೊಂಡಿವೆ. ಇಂದು ಸಂಜೆ 5:30 ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ ಹಾಗೂ ಸೂರ್ಯ ಶಿಕಾರಿ ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಬಾರಿಯ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆಗಸ್ಟ್ 1 ಪುಣೆಯಲ್ಲಿ ಆಯೋಜಿತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ

0: ದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುತ್ತಾರೆ. ಮಂಡ್ಯದ ಜಾನಪದ ಜನ್ನೆಯರ ತಂಡದವರು.
2: ಜಾನಪದ ಜನ್ನೆಯರು ಮಂಡ್ಯ, ಇವರು ಪ್ರಸ್ತುತಿಪಡಿಸುತ್ತಿರುವ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ. ರಚನೆ ಪ್ರೊಫೆಸರ್ ಶ್ರೀಲತಾ, ನಿವೃತ್ತ ಪ್ರಾಧ್ಯಾಪಕರು. ಪರಿಕಲ್ಪನೆ ಡಾಕ್ಟರ್ ಛಾಯಾ ಆರ್ಪಿ. ವಿನ್ಯಾಸ ಶ್ರೀಮತಿ ಶಿಲ್ಪಾ ಕೃಷ್ಣೇಗೌಡ. ಜಾನಪದ ಹಾಡುಗಾರರು ಡಾಕ್ಟರ್ ಕೆಂಪಮ್ಮ ಕಾರ್ಕಳ್ಳಿ, ಶ್ರೀಮತಿ ಮಾನಸ ಎಸಿ. ಸಂಭಾಷಣೆ ಹಾಗೂ ಸಮೂಹ ಗಾಯನ ಡಾಕ್ಟರ್ ಮಂಗಳಾ ಎಸ್ಎಸಿ, ಡಾಕ್ಟರ್ ಸುಜಾತಾ ಅಕ್ಕಿ, ಪ್ರೊಫೆಸರ್ ಜಿ ಉಷಾರಾಣಿ, ಡಾಕ್ಟರ್ ದೇವಿಕಾ ಎನ್ಎಸ್, ಡಾಕ್ಟರ್ ರಮ್ಯಾ ಎನ್, ಡಾಕ್ಟರ್ ತೇಜಸ್ವಿನಿ ಟಿವಿ, ಡಾಕ್ಟರ್ ಅನಸೂಯ ಹೊಂಬಾಳೆ. ಜನ್ನೆಯರ ಚಿತ್ತ ಜಾನಪದ ದತ್ತ.

0: ಏನು ಚಾ ಯಾಕೆಂಪಮ್ಮ ಜೋರಾಗಿ ಪದಗಳು ಬಿಡ್ತಾ ಇದ್ದೀರಿ, ಸರ್ಸಮ್ಮನ್ನು ಬೇರೆ ಕರಿತಾ ಇದ್ದೀರಲ್ಲವ್ವ.
1: ಓ ಬನ್ನಿ ಬನ್ನಿ, ಎಲ್ಲ ಜನ್ಯರು ಇವತ್ತು ನಮ್ ಮನೆಗೆ ಒಟ್ಟಿಗೆ ಬಂದ್ರಲ್ಲ, ಲತಕ್ಕ, ಉಷಕ್ಕ, ಸುಜಾತಕ್ಕ, ಮಂಗಳಕ್ಕ, ಅನ್ಸೂಯಕ್ಕ, ಕೆಂಪಕ್ಕ, ರಮ್ಯಾ, ದೇವಿಕಾ, ತೇಜು, ಮಾನಸ, ಶಿಲ್ಪ, ನೀವೆಲ್ಲ ಬಂದಿದ್ದು ತುಂಬಾ ಖುಷಿ ಆಯ್ತು ಕಣ್ರವ. ಮಾತ್ಕಾರ್ ಮಲ್ಲಕ್ಕನ್ ಮನೇಲಿ ಬ್ಯಾಸ್ಕೆಲ್ಲ ಹಸ್ರಾಯ್ತು ಅಂದಂಗಾಯ್ತು. ಬನ್ನಿ ಬನ್ನಿ.
2: ಮಾತ್ಕಾತಿ ಮಾತ್ಕಾತಿ ನಿನ್ ಮನೆ ಬೈತದೆ ಅಂದ್ರೆ ಕುಂತ್ ಬೇಯ್ಲಿ ನಿಂತ್ ಬೇಯ್ಲಿ, ಮಾತೊಂದಿದ್ರೆ ಮರತಾಳೆ ಲೊಟ್ಟುಂತೀನಿ ಅಂದ್ಲಂತೆ ಅಂತೇವಳು ನೀನು. ಇನ್ನು ಇಷ್ಟ್ ಜನ ಸೇರಿದ್ರೆ ಕೇಳ್ಬೇಕೆ ಬಿಡು. ಅಕ್ಕ ಲತಕ್ಕ ಅದೇನು ಕೈಲಿ ಪತ್ರಿಕೆ ಹಂಗದೆ?
3: ಏನಿಲ್ಲ ಕಣವ, ಲಗ್ನ ಪತ್ರಿಕೆ ಕಣ, ನನ್ ತಂಗಿಯ ಮಗಳ ಮದ್ವೆ ನಿಶ್ಚಯ ಆಗದೆ.
1: ಓ ಹಂಗಾರೆ ಮದ್ವೆ ಓಡಾಟ ಜೋರ್ವನ್ನು?
3: ಅಯ್ಯೋ ಯಾವ ಓಡಾಟವೂ ಇಲ್ಲ, ಈಗಿನ ಮದ್ವೆನಾ ಚಪ್ರಿಲ್ಲ, ಶಾಸ್ತ್ರಿಲ್ಲ, ಸಂಪ್ರದಾಯವಿಲ್ಲ, ಸೋಬಾನೆ ಅಂತೂ ಮೊದ್ಲೇ ಇಲ್ಲ, ಎಲ್ಲ ಕ್ಯಾಸೆಟ್ ಹಾಡುಗಳು. ಕಾಸೊಂದ್ ಕೊಟ್ರೆ ಎಲ್ಲಾ ಶಾಸ್ತ್ರನು ಅವರೇ ಮಾಡ್ತಾರಂತೆ. ಮದ್ವೆ ಮನೆ ಬಾಗ್ಲಲ್ಲಿ ನಿಂತು ಕರಿಯೋಕು ಜನ ಸಿಗ್ತಾರೆ, ನಮ್ದೇನು ಇಲ್ಲ. ಮದ್ವೆ ಅಂದ್ರೆ ಎಷ್ಟೊಂದ್ ಶಾಸ್ತ್ರ ಇರ್ತಿದ್ದೋ, ಒಂದೊಂದ್ ಶಾಸ್ತ್ರಕ್ಕೂ ಒಂದೊಂದ್ ಅರ್ಥ ಇರ್ತದೆ ಗೊತ್ತೇ.
1: ಮದ್ವೆಯಲ್ಲಿ ಅದೆಷ್ಟೋ ಸೋಬಾನೆ ಹಾಡುಗಳವೆ, ಕುಟ್ಟುವಾಗ, ಬೀಸುವಾಗ, ಹಸೆ ಇಕ್ಕುವಾಗ, ತಂಬಿಕ್ಕುವಾಗ, ಒಂದೊಂದ್ ಶಾಸ್ತ್ರಕ್ಕೂ ಸೋಬಾನೆ ಪದಗಳವೆ ಕನಕ. ಮದ್ವೆ ಉದ್ದೇಶನೇ ಎಷ್ಟೊಂದ್ ದೈವಿಕ ಅಂತ ಭಕ್ತಿ ಮೂಡಿಸ್ತವೆ.
0: ಹಂಗೆಯ ಜನಪದ ಅಗದಷ್ಟು ಆಳ ಬಗ್ದಷ್ಟು ಭಾಗ್ಯ ಕಂಡ್ರವ.
4: ಹಂಗೆ ಕಂಡ್ರಕ್ಕ, ಪದ್ಯ, ಕಾವ್ಯ, ಕತೆ, ಗಾದೆ, ಒಗಟು, ಒಡಪು, ಲಾವಣಿ, ಗೀಗಿ ಪದ, ವಸಿ ಇದಾವೇನಕ್ಕ, ಮೂಗಂಡ್ಗ ಅವೆ. ಯಾರ್ ಮಾಡುದ್ರವ ಈ ಸೋಬಾನೆ ಪದಗೋಳ?
5: ಸೋಬಾನೆ ಅನ್ನೋದು ಯಾರು ಮಾಡಿದರವ್ವ? ಯಾರು ಮಾಡಿದರವ್ವ? ಸೂರ್ಯನ ತಂಗಿ ದರಣವ್ವ, ಸೂರ್ಯನ ತಂಗಿ ದರಣವ್ವ ಆಡಿದಾಡು ಲೋಕಾಕು ಚೆಲ್ಲಾಲು ಅರುದಾವೇ.
2: ಮದ್ವೆ ಅಂದ್ರೆ ಸುಮ್ನೆ ಐತೆ, ಅರ್ಶನ ಕುಟ್ಟಿ, ಆಸೆ ಇಕ್ಕಿ, ನೆಂಟ್ರಿಷ್ಟ್ರಿಗೆಲ್ಲ ಅಟ್ಟಿಕ್ಕಿ ಬಟ್ಟಿಕ್ಕದ್ರಲ್ವೇ ಮದ್ವೆ. ಮದ್ವೆಗೆ ಊರಿನ ಹಿರಿಕರೆಲ್ಲ ಬಂದು ವಿಳ್ಳೆ ತಿತ್ತಬೇಕು, ಅತ್ತೆ ಮಾವ ಒಡವುಟ್ಟು ದೊಡ್ಡವ ಚಿಕ್ಕವ ಸೋದರತ್ತೆ ಸೋದ್ರ ಮಾವ ಯಾರಿಲ್ದಿದ್ರು ನಡೆಯಂಗಿಲ್ಲ ಕನಕ.

0: ಕುದುರೆನ ತಂದಿವ್ನಿ ಜೀನಾವ ಬಿಗಿದಿವ್ನಿ ಬರ್ಬೇಕು ತಂಗಿ ಮದುವೆಗೆ ಅಂತ ವಡುಟ್ಟಿದ್ದವಳನ್ನ ಕರಿಬೇಕು. ವಡುಟ್ಟಿನ್ ಗಡ್ಗೆ ಹಿಡಿಯಿದೆ, ಸೋದ್ರು ಮಾವ ಕಂಕಣ ಕಟ್ತೆ, ಮದ್ವೆ ನಡೆದದೆ. ಅಕ್ಕಿ ಕುಟ್ಟೊತ್ತಿಗೆ ಅಕ್ಕನ ಮಗ ಬರ್ಬೇಕು, ಭತ್ತ ಕುಟ್ಟೊತ್ತಿಗೆ ಅತ್ತಿಗೆ ನಿಂತಿರ್ಬೇಕು. ಎಲ್ಲ ಸೇರಿದ್ರೆ ತಾನೆ ಮದ್ವೆ ಬೋ ಚೆಂದಾಗಿರೋದು.
1: ಗಂಧಾರು ಸಾಣ ಸೈತೋ ಪಾಂಡವಾರ ಕಾಂದ ಮಜ್ಜಣಕ್ಕೆ ಹೋಯ್ತೋ.
2: ಅಪ್ಪೋ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಹೆಸರು ಹೇಳೋ ಒಡಪು ಎಷ್ಟು ವೈನಾಗವೆ ಗೊತ್ತೇನಕ್ಕೋ. ಕೈ ಮುಗಿತೇನ ದೀಪ ಹಚ್ಚಿ ಹೆಸರು ಹೇಳ್ತೇನ ಒಡಪಚ್ಚಿ ಅಂತ ಗಂಡನ ಹೆಸರು ಹೆಂಡತಿ, ಹೆಂಡತಿ ಹೆಸರು ಗಂಡ ಹೇಳೋದು ಎಷ್ಟ್ ಚಂದ ಅಲ್ವೇನಕ್ಕೋ.
3: ಆನೆ ಮೇಲೆ ಅಂಬಾರಿ, ನನ್ನ ಹೆಂಡತಿ ಬಂಗಾರಿ, ಗುಲಾಬಿ ಕೆಂಪು, ಮಲ್ಲಿಗೆ ಸಂಪು, ನನ್ನ ಹೆಂಡತಿ ಗೌರಿ ನನಗಿಂತ ಬಲು ಕೆಂಪು.
4: ಅದಕ್ಕೆ ಅಲ್ವೇರವ್ವ, ಹಿರಿಕರೆಲ್ಲ ಸೇರಿ ನೋಡಿ ಮಾಡಿ ಗಂಡು ಹೆಣ್ಣು ಸೇರ್ಸೋಕೆ ಏಳು ಜೊತೆ ಎಕಡ ಸೌದೋಯ್ತಿದ್ವಂತೆ. ಸುಮ್ಮನೆ ಹೇಳ್ತಿದ್ರೆ ಮದ್ವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ.
0: ಇವತ್ತಿನ ಮದ್ವೆಗಳು ಯಾರು ಬೇಡ ಎತ್ತು ಬೇಡ, ಅವಸರದಲ್ಲೇ ನಿಶ್ಚಯ ಆಗಿ ಅವಸರದಲ್ಲೇ ಮುಗಿಸಿ ಆತುರದಲ್ಲೇ ಬೇರೇನೂ ಆಗೋಯ್ತಾರೆ.
4: ಹೆಣ್ಣನ್ ಚಂದ ನೋಡಿ ಮಣ್ಣನ್ ತಾಲಿ ಕಟ್ಟಿ ನೀರ್ ಬುಟ್ಟೆ ಇಟ್ಕೆ ಕಿಸ್ಕಂತು ಅನ್ನಂಗ್ ಆಗದೆ.
5: ಸಾಕ್ ಸಾಕ್ ನೆಗೂರಿ, ನಾಳ್ಗೆ ಈಗ ಒಬ್ಬಟ್ ಬತ್ತೀನಿ ಕಂಡ್ರಕ್ಕ, ಒಂದ್ ಬಸ್ ರಸ್ಕೆ ಅದೇ ಹೋಗ್ಬೇಕು.
2: ವಾಸ್ಕೆ ಓದಿಯಾ? ಹೋಗುವೆ, ಒಂದ್ ಒಂಟೆ ಹೇಳ್ತೀನಿ ಬುಡ್ಸ್ಬಿಟ್ಟು ಹೋಗು.
5: ಅದೇನ್ ಹೇಳು?
2: ಮರದೊಳಗೆ ಮರ ಹುಟ್ಟಿ ಮರ ಚಿತ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ, ಅದೇನ್ ಹೇಳುವ?
5: ಅದು ಅದು ತುದ್ಬಾಯಿಲೆ ಅದ ಕಣಕ್ಕ. ಹಾ ಗೊತ್ತಾಯ್ತು ಗೊತ್ತಾಯ್ತು, ತಾಯಿ ಮತ್ತು ಮಗು ಅಲ್ವೇ, ಅದಕ್ಕೆ ಸುತ್ತಿ ಬಳಸಿ ಕೇಳ್ತಿದ್ಯಾನು.
6: ಕಾಲ ಯಾವ್ದೇ ಆಗ್ಲಿ, ತಾಯಿತನ ಸುಖ ಅಂದ್ರೆ ಹೆಣ್ ಜೀವ ಅದೆಷ್ಟ್ ಅಂಬಲಿಸ್ತದಲ್ವೇ.

0: ಶಿವನೇ.
1: ಹುಟ್ಟಿದ ಮನೆಗೆ ಕೀರ್ತಿ ತಂದು, ಮೆಟ್ಟಿದ ಮನೆಗೆ ಬೆಳಕಾಗೋಳು ಹೆಣ್ಣು. ತಾನು ಹೆತ್ತ ಮಕ್ಕಳಿಗೆ ಸಂಸ್ಕಾರ ನೀಡಿ ಜೀವನ ಮೌಲ್ಯಗಳನ್ನ ಬಾಲ್ಯದೊಟ್ಟಿಗೆ ಹೇಳ್ತಾ ತಾಯಿ ಬೆಳೆಸ್ತಿದ್ಲು.

0: ಜನಪದರ ಪಾಡೆಲ್ಲ ಹಾಡಾಗಿ ಒಮ್ಮವೆ. ಅವರ ದೈವ ಭಕ್ತಿ, ಸರಳ ಜೀವನ, ತ್ಯಾಗ, ಹಂಬಲ, ಸುಖ ದುಃಖ, ಆಸರಿಕೆ ಬೇಸರಿಕೆ, ಹವಾಮಾನ, ಜಿಗುಪ್ಸೆ, ಉತ್ಸಾಹ ಎಲ್ಲಾನು ಜನಪದ ಗೀತೆಗಳಲ್ಲೇ ಹಾಡವ್ರೆ.
1: ನಮ್ ಜನಪದರು ಮಣ್ಣಿನ ಮಕ್ಕಳಾಗಿದ್ರು. ಅವ್ರ ಬದುಕು ಆರಂಭ ಆಯ್ತಿದ್ದೇ ಒಕ್ಕಲ್ತನದಿಂದ. ಬೇಸಾಯ ಅವ್ರಿಗೇನು ಸುಖದ ಸುಪ್ಪತ್ತಿಗೆ ಆಗಿರ್ಲಿಲ್ಲ. ಆದ್ರೂ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತಿದ್ರು. ಒಕ್ಕಲುತನಕ್ಕೆ ಎಗ್ಲು ಕೊಡೋ ಬಸವ ರೈತನ ಮನೆ ಮಗನೇ ಆಗಿರ್ತಿದ್ದ.
2: ಎತ್ತು ಎನ್ನಬಹುದೇ

0: ಬಸವಣ್ಣನ್ಗೆ ಜಗತ್ನಾಗೆ ಮೊದಲನೇ ಸ್ಥಾನ. ಅವನು ಶಿವನ್ಗೂ 7 ದಿನ ದೊಡ್ಡವನು. ಬೆಳಸನ್ನ ಉಲ್ಸ್ ಮಾಡೋ ತಿಪ್ಪೇನೂ ಶ್ರೇಷ್ಠ ನಮ್ಮ ಜನಪದರಿಗೆ. ಅದಕ್ಕೆ ಅದು ತಿಪ್ಪೇಸ್ವಾಮಿ. ಬಸವನ್ ಸಗಣಿ ಪ್ರಸಾದಕ್ಕಿಂತ ಹೆಚ್ಚು ಕಣಕ್ಕ.
1: ಕಸವ ಒಡೆದ

0: ಜನಪದರ ಬದುಕಿನಲ್ಲಿ ಮಳೆರಾಯ ಬಹಳ ಮುಖ್ಯ ಆಗ್ತಾನೆ. ನಾವು ಚಿಕ್ಕವರಿದ್ದಾಗ ಮಳೆ ಬರದೇ ಇದ್ರೆ ಉಯ್ಯೋ ಉಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ ಅಂತ ಹಾಡ್ಕೊಂಡು ಮನ್ ಮನೆಗೆ ಹೋಯ್ತಿದ್ದು.
1: ಮಳೆ ತರೋನು ಇವರಿಗೆ ದೇವೇಂದ್ರ ರಾಯ ಆದ್ರೆ ಗುಡುಗು, ಸಿಡ್ಲು, ಮಿಂಚು, ಗಾಳಿ ಇವೆಲ್ಲ ದೇವೇಂದ್ರ ರಾಯನ ಅಣ್ತಂದಿರು ಅನ್ನೋ ಕಲ್ಪನೆನೆ ಎಷ್ಟು ಚೆನ್ನಾಗದೆ ಅಲ್ವಾ.
2: ಗಾಳಪ್ಪ, ಧೂಳಪ್ಪ, ಸಿಡ್ಲಪ್ಪ, ಮಿಂಚಪ್ಪ, ಇವ್ರ ನಾಲ್ಕು ಮಂದಿ ಅಣ್ತಂದಿರು.

0: ಮಳೆರಾಯ ಭೂಮಿಗೆ ಬರ್ದಿದ್ರೆ ಅವನು ಕೋಪ ಬಂದಿದೆ ಅಂತ ಕಾಡಿ ಬೇಡಿ ಅವರನ್ನ ಕರಿತಿದ್ರು. ಮಳೆರಾಯನ ಸಮಾಧಾನ ಪಡಿಸಲು ಅಕ್ಕಯ್ಯನ ಕಳಿಸ್ತಿದ್ರು.
1: ನಕ್ಕ

ಮಳೆ ಇದ್ರೆ ಬೆಳೆ, ಇಲ್ದಿದ್ರೆ ಬರೀ ಗೋಳೆ ಅನ್ನೋಂಗೆ. ತಮ್ಮ ಕಷ್ಟ ಅಷ್ಟೇ ಅಲ್ಲ, ಪಶು ಪಕ್ಷಿಗಳ ಕಷ್ಟವನ್ನು ನೋಡ್ಲಾರ್ದೆ ಮಳೆ ಸುರಿಸುವಂತ ಗುಬ್ಬಿಗಳು ಬೇಡಿ ಅಳ್ತಿದ್ದೋ ಅಂತಾರೆ.

0: ಭೂಮಿ ಇವರಿಗೆ ತಾಯಿಯಾದ್ರೆ ಮಳೆ ತರೋ ದೇವ್ರೇ ತಂದೆ, ಬಸವಣ್ಣ ಹೊಡ ಹುಟ್ಟಿದಣ್ಣ, ಗುಬ್ಬಿ ಪಕ್ಷಿ ಮಕ್ಕಳು, ಹೀಗೆ ಜನಪದರು ಪ್ರಕೃತಿಯ ಒಂದು ಭಾಗವಾಗಿ ಮಣ್ಣಿನ ಮಕ್ಕಳಾಗಿ ತಮ್ಮನ್ನ ಕಂಡ್ಕೊಂಡಿದ್ರು. ಕೃಷಿ ಕೆಲಸಗಳೇ ಅವ್ರಿಗೆ ಹಬ್ಬ. ರೈತರು ಹೊಲ ಹುಳದಿಕ್ ಮುಂಚೆ ಹೊನ್ನೇರ್ ಕಟ್ಟಿ ಪೂಜೆ ಮಾಡ್ತಿದ್ರು.
1: ಉಗಾದಿ ಆ ಹಬ್ಬಕ್ಕೆ ಹೊಸವೋರಿಗಳ ಹೂಡಿ ರೈತ ನಿನ್ನ ಆರಂಭ ಶುರುವಾಯ್ತು.
2: ರೈತ ನಿನ್ನ ಶುರುವಸುವಣ್ಣ ಕಾಯಿ ಒಡೆದು ಕೈಯ ಮುಗಿದಾನೋ, ಕಾಯಿ ಒಡೆದು ಕೈಯ ಮುಗಿದಾನೋ.
1: ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರು ಕೋಲು ಬಂಗಾರ ಎಳಿ ಸಡ್ಡಿ ಬಲಗೈಲಿ.

ಬಿತ್ತನೆ ಪೂಜೆ, ಹೆಚ್ಚು ಮಾಡೋದು, ಊರ್ಪಡಿ ಕೊಡೋದು, ಮುನಿ ಮಾಡೋದು, ಮಕ್ಕೆ ಹಬ್ಬ, ಬಸವನ ಹಬ್ಬ, ಕಾರಬ್ಬ, ಹಸ್ರಬ್ಬ, ಸಸ್ಮಾರಿ ಹಬ್ಬ, ಕಣ, ರಾಶಿ ಪೂಜೆ, ಮೆದೆ, ಕಳರೆಚ್ಚು, ಒಸ್ಮೀಸ್ಲು, ಬೊಮ್ಮಪ್ಪನ ಪೂಜೆ, ಬಂಗಿ ಪೂಜೆ, ತಿಪ್ಪೆ ದೇವರ ಪೂಜೆ, ಕುಂತಿ ಪೂಜೆ, ತಿಂಗಳ ಮಾವನ ಪೂಜೆ, ಸಂಕ್ರಾಂತಿ, ಇವೆಲ್ಲ ನಮ್ಮ ಜನಪದರ ಬದುಕಿನ ಹಬ್ಬಗಳು. ಒಂದೊಂದು ಹಬ್ಬವು

0: ಮಾಡಲಿಲ್ಲವೋ.
1: ಕಡಿಮೆ ಬೆಳಿಲಿ ಹೆಚ್ಚಿಗೆ ಬೆಳಿಲಿ ಎಲ್ಲ ಕೆಲ್ಸಕ್ಕಿಂತ ವ್ಯವಸಾಯವೇ ಮೇಲು ಅನ್ನೋದು ನಮ್ಮ ಅಪ್ಪಂದಿರ ಕಾಲದ ಮಾತಾಗಿತ್ತು. ಆರ್ ಪಡಿ ಬೆಳೆದ್ರು ಆರಂಭಕ್ಕೆ ಸಮ ಇಲ್ಲ ಅಂತಿದ್ರು. ಒಕ್ಲು ಮಗಂಗೆ ಬಡತನ ಉಂಟೆ, ಗರ್ಕೆ ಪತ್ರೆ ಒಣಗೋದುಂಟೆ ಅಂತಿದ್ರು ವ್ಯವಸಾಯಗಾರರು. ಯಾವ್ಯಾವ ಕಾಲಕ್ಕೆ ಏನೇನ್ ಮಾಡ್ಬೇಕೋ ಅದನ್ನ ಎಚ್ಚರಿಕೆಯಿಂದ ಮಾಡೋರು, ಇಲ್ದಿದ್ರೆ ಬೇಸಾಯ ಕೈ ಹತ್ತೋದಿಲ್ಲ ಅಂತ ಅನುಭವದ ಮಾತು ಹೇಳೋರು. ಕಾದೋನ್ ಕುರಿ ನೋಡು, ಗೇದೋನ್ ಹೊಲ ನೋಡು ಅನ್ನೋ ಹಾಗೆ ಬದುಕಿದ್ರು. ಇಲ್ದಿದ್ರೆ ಊರ್ ಸುತ್ತ ಹೊಲ ಮನಿ ಗುಳ್ಕಾಯಿ ಗಾತ್ರದ ಮೆದೆ ಹಾಕ್ತಂಗೆ ಅಂತ ನಮ್ಮ ಹಿರಿಯರು ಅಂತಿದ್ರು. ಅನುಭವವೇ ಜೀವನಕ್ಕೆ ಆಧಾರ ಅಂತ ಕಣ್ಕಂಡಿದ್ರು ಬುಡಕ.
2: ಯಾವ ಪುಸ್ತಕದೊಳಗೂ ಇಲ್ದೇ ಇರೋದು ಜೀವನಾನುಭವ, ಯಾವ ಶಾಲೆಯಲ್ಲೂ ಹೇಳ್ಕೊಡದೇ ಇರೋ ಪಾಠ ನಮ್ ಗಾದೆ ಒಳಗವೇ. ನಮ್ಮವ್ವ ಅಜ್ಜಿ ಮಾತ್ಕೊಂಡ್ ಅರ್ಥ ಗಾದೆ ಹೇಳೋರು, ಕೇಳಕ್ಕೊಂದ್ ಚಂದ. ಅರಮನೆ ಮುಂದಿರ್ಬೇಡ, ಕುದುರೆ ಹಿಂದಿರ್ಬೇಡ ಅಂತ. ಕೊಟ್ಲಾರದೊಳಗೆ ಕೂಳಿಲ್ಲ, ಬೀಸ್ಲಾರದೊಳಗೆ ಹಿಟ್ಟಿಲ್ಲ ಅಂತಿದ್ರು ಅಲ್ವೇ. ಬಡಾಯ್ಕೊಂದ್ ಕಡಾಯ ತಂದ, ಕಡಾಯ್ದವನು ಲಡಾಯ ಮಾಡಿದಾಗ ಅದನ್ನೇ ತಕ್ಕೋಗ ಅಡ ಮಡಗ್ದ ಅಂತ. ಆಡ್ ಮಾರಿ ಈಡ್ ಕಟ್ಟಿ ನೀರ್ ಕೊಚ್ಕೊಂಡ್ ಬಂದಾಗ ಆಡುಪೋಯ ಈಡುಪೋಯ ಅಂತ. ಹೀಗೆ ಇಂಥ ಮಾತುಗಳನ್ನ ಕೇಳ್ತಾ ಕೇಳ್ತಾ ಚಿಕ್ಕಂದ್ಲಿಂದಲೇ ಎಷ್ಟೋ ತಿಳುವಳಿಕೆ ಬರೋದು.
3: ನಾವು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಆಟ ಆಡ್ತಿದ್ವಿ. ಆಟದ ಜೊತೆಯಲ್ಲಿ ತಿಳುವಳಿಕೆನೂ ಹೆಚ್ಚೋದು. ಬುಗ್ರಿ ಕೋಲಿ ಬಿಟ್ರೆ ಯಾವ ಆಟಕ್ಕೂ 5 ಪೈಸೆನೂ ಕೊಡಂಗಿಲ್ಲ. 3 ಇಂಚಿನ ಒಂದ್ ಕೋಲು, 6 ಇಂಚಿನ ಒಂದ್ ಕೋಲು ಇದ್ರೆ ಅದೇ ಬ್ಯಾಟು ಬಾಲು ಚಿಣ್ಣಿದಾಂಡು. ನಾವು ಹೆಣ್ಮಕ್ಳು ಬಳೆಚೂರು, ಕುಂಟಾಬಿಲ್ಲೆಗೊಂದು ಬಕರೆ ಪಚ್ಚಿ, ಚೌಕಾಬಾರಕ್ ನಾಲ್ಕು ಹುಣ್ಸೆ ಬೀಜ, ಅಣೆಕಲ್ಗೆ 5 ಕಲ್ಲು ಇದ್ರೆ ಆಯ್ತು. ನಮ್ಮ ಆಟಗಳು ಅಷ್ಟೇ, ಖರ್ಚೇ ಇಲ್ದವು. ಆಟ ಆಡಿದ್ಮೇಲೆ ಸೋತವ್ರಿಗೆ ಕೈ ಕಾಯಿಸ್ತಾ ಇದ್ವಲ್ಲ, ಅದು ಮಜಾ. ನಾವ್ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೋ.
2: ನಮ್ಮಜ್ಜಿ ಇದ್ರು ಚೌಕಾಬಾರ ಕೂತ್ರೆ ಕುರ್ತೇಟು, ಕಣ್ಣಲ್ಲೇ ಯಾವ ಕಾ ಎಲ್ಲಿಗೆ ಬರ್ತದೆ, ಯಾವ ಕಾ ಹೊಡಿಬೋದು ಲೆಕ್ಕ ಹಾಕೋರು. 2 6 1 12 4, 1 6 ಹೋಯ್ತು, 1 6 12 ಬಾಕಿ, 4 ಬಾಕಿ ಅಂತ ಆಡೋರು. ಅಳುಗುಳಿ ಮನೆ ಕುಂತ್ರೆ ಎಷ್ಟಳ್ಳು ಇವಿವೇ ಮನೆಗೆ ಬರ್ತವೆ, ಇಷ್ಟೇ ಕರ ಈತವೆ ಅಂತ ಲೆಕ್ಕ ಹಾಕಿ 3 ಸುತ್ತು ಬರೋ ಹೊತ್ತಿಗೆ ಆಟನೇ ಮುಗಿಸ್ಬಿಡೋಳು ಅಂತೇ ಲೆಕ್ಕಾಚಾರ. ನಮಗೆ ಆಳೆ ಮೇಲೆ ಬರ್ಕೊಂಡು ಮಾಡಿದ್ರು ಅವಳಷ್ಟು ಬೇಗ ಲೆಕ್ಕ ಬರ್ತಿರ್ಲಿಲ್ಲ. ಹುಲಿ ಕುರಿ ಆಟ, ಲಗೋರಿ, ಮರ್ಕೋತಿ, ಒಂದೊಂದಲ್ಲ ನಾವು ಆಡ್ತಿದ್ದ ಆಟಗಳು. ಎಷ್ಟು ಬಗೆ ಆಟಗಳು ನಿಮಗೆ ಗೊತ್ತೇ.

0: ಹಿಂದಿನವ್ರಿಗೆ ಮೊಬೈಲು ಕ್ಯಾಲ್ಕುಲೇಟರ್ ಕೊಟ್ಟರು ಲೆಕ್ಕ ಹಾಕೋಕೆ ಬರೋದಿಲ್ಲ, ಅವರು ಬೆರಳಲ್ಲೇ ಲೆಕ್ಕ ಹಾಕ್ತಿದ್ರು. ಇದ್ರ ಜೊತೆಗೆ ಎಷ್ಟೋ ಶಿಶುಪ್ರಾಸಗಳೇ ಆಟ ಆಗಿಬಿಟ್ಟಿದೋ. ಅಚ್ಚಚ್ಚೋ ಬೆಲದಚ್ಚೋ, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಂಪು ನೋಡು, ಯಾವ ಗುಂಪು ಕಾಗೆ ಗುಂಪು, ಯಾವ ಕಾಗೆ ಕಪ್ಪು ಕಾಗೆ, ಯಾವ ಕಪ್ಪು ಮಡಕೆ ಕಪ್ಪು, ಯಾವ ಮಡಕೆ ಸಾರನ್ ಮಡಕೆ, ಯಾವ ಸಾರು ಬೇಳೆ ಸಾರು, ಯಾವ ಬೇಳೆ ತಿನ್ನೋ ಬೇಳೆ, ಯಾವ ತಿನ್ನು ಎಟ್ಟು ತಿನ್ನು.
1: ಅದಕ್ಕಿಂತ ಇದೆಷ್ಟು ಚಂದಾಗದೆ ಕೇಳು. ಮಾವ ಮಾವ ಮಲ್ಲಾರೆ, ಮಾವನ ಕೈಗೆ ಕಲ್ಲಾರೆ, ಕಲ್ಲಾರಮ್ಮನ ಕಟ್ಟೆಲಿ ಕಾಯಿ ಸೊಪ್ಪು ಕುಯ್ತಿದ್ದಿ, ಗುಂಚಕ್ಕಿ ಗುರ್ರ ಅಂತು ನಂಜಿಮ ಡಮ್ ಅಂತು, ಎತ್ಕಳೆ ಮೊಗವ ಸುತ್ಕಳೆ ಚಾಪೆಯ, ಅಂತ್ರಳ್ಳಿಗೆ ಹೋಗೋಣ ಅಂತ್ರ ಕಟ್ಸೋಣ, ಸುದ್ದಿ ಮನೆಗೆ ಹೋಗೋಣ ಸುದ್ದಿ ತಿಳ್ಸೋಣ. ಎಷ್ಟು ಚೆನ್ನಾಗದೆ ನೋಡು.
2: ಒಂಟೊಡಿಯೋದು ಒಂದು ಕಲೆ ಕಂಡ್ರಕ್ಕ, ತಲೆ ಏನಿಂದ ಹಿಡಿದು ಪುರಾಣದ ವ್ಯಕ್ತಿಗಳ ಗಂಟ ಒಗಟ್ ಕಟ್ಟೋದ್ರಲ್ಲಿ ನಮ್ ಜನಪದರು ನಿಪುಣರು. ಒಡ್ಸೋದು ಬುದ್ಧಿ ಕಸರತ್ತು.
3: ಒಂದೇ ಎರಡೇ, ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ.
4: ಅದಿರ್ಲಿ, ಕೇಳ್ರಿ. ಇಲ್ಲಿ ನಾಟಿ ಮದ್ದು ನಾಡಿಗೆ ಒಳ್ಳೇದು ಅಂತ ಹಿಂದೆ ಅಜ್ಜಿ ಮದ್ದು ಅಂತ ಮಾಡೋರು. ಅಜೀರ್ಣ ಆದ್ರೆ ಹೊಟ್ಟೆ ಉಬ್ಬರಿಸಿದ್ರೆ ಜೀರಿಗೆ ಕಷಾಯ ಕುಡಿಸೋರು. ಬಿದ್ದು ಏಟ್ ಮಾಡ್ಕೊಂಡ್ರೆ ಮುಟ್ಟಿದ್ರೆ ಮುನಿ ಸೊಪ್ಪು ತಂದು ರಸ ಹಿಂಡಿ ಹಚ್ಚೋರು. ತಟಕ್ಕನಿ ನಿಂತೋಗದ ಕಂಡ್ರವ.
5: ಅರ್ಶನ ಹಾಕಿದ್ರು ರಕ್ತ ನಿಂತೈತಿತ್ತು. ಅಲರ್ಜಿಗಂದೆ ಆದ್ರೆ ದೊಡ್ಡಪತ್ರೆ ಹಚ್ತಿದ್ರು, ಕೆಮ್ಮಂದ್ರೆ ತುಳಸಿ ದೊಡ್ಡಪತ್ರೆ ಕಷಾಯ ಕುಡಿಸ್ತಿದ್ರು. ತುಂಬೆ ರಸನು ಒಳ್ಳೇದೇ, ಬಾಯಿ ಉಣ್ಗೆ ಬಾಯಿ ಬಸ್ಲೆ ಸೊಪ್ಪು, ಅಮ್ಮ ಆದ್ರೆ ಬೇವು ಸೊಪ್ಪು ಅರ್ಶನ. ಹೀಗೆ ಎಷ್ಟೋ ಮದ್ದುಗಳಿದ್ದೋ.

0: ಜನಪದರು ಆಹಾರದ ಬೆಳೆಗಳನ್ನ ಬೆಳೀತಾ ಇದ್ರು. ಅಷ್ಟೇ ಅಲ್ಲ, ಅವನ್ ಜೋಪಾನ್ ಮಾಡಿ ವರ್ಷಾನ್ಗಟ್ಲೆ ಸಂಗ್ರಹಿಸಿಡ್ತಾ ಇದ್ರು. ಮಣ್ಣಿನ ಮಡಿಕೆಯಲ್ಲಿ ಅಲ್ಲದೆ ಸಗಣಿಯಿಂದ ಸಾರಿಸಿದ ಬಿದಿರಿನ ತೊಂಬೆಯಲ್ಲಿ ಕೆಡದ ಹಾಗೆ ಇಡ್ತಾ ಇದ್ರು. ಮಣ್ಣಿನ ಮಣೆ, ಕಲ್ಲಿನ ಮರು, ಮರದ ಸೌಟು, ಮರದ ಮಣಿಕೆ, ಹೀಗೆ ಪ್ರಕೃತಿ ಜೊತೆಗೆ ಬದುಕ್ತಾ ಇದ್ರು.
1: ಇಷ್ಟೆಲ್ಲ ಉಷಕ, ಮನೆ ನಿಜವಾದ ಸ್ವರ್ಗ. ಗೃಹಿಣಿಯೇ ಮನೆಯ ಆಧಾರ ಸ್ತಂಭವಾಗಿದ್ಲು. ಜನಪದದಲ್ಲಿ ಅವಳಿಗೆ ಗೃಹ ವಿಜ್ಞಾನವನ್ನ ಕುಟುಂಬವೇ ಕೊಡುಗೆಯಾಗಿ ಕೊಟ್ಟಿದೆ. ಅಲ್ಲಿ ಕಲೆ, ಆಹಾರ ಸಿದ್ಧತೆ, ಮಕ್ಕಳ ಪಾಲನೆ ಪೋಷಣೆ, ಆರೋಗ್ಯ ರಕ್ಷಣೆ, ಸಂಬಂಧಗಳು ಇವೆಲ್ಲದರ ತಿಳುವಳಿಕೆ ಕೊಡ್ತಿತ್ತು.
2: ಇವು ತಾಯಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ, ಮರಿ ಮಕ್ಕಳಿಗೆ, ಹೀಗೆ ಈ ಗೃಹ ವಿಜ್ಞಾನದ ಪಾಠಗಳು ಜನಪದದಲ್ಲಿ ಅರಿದು ಬರ್ತವೆ. ಆಧುನಿಕ ವಿಜ್ಞಾನದ ಮಿತಿಯನ್ನು ಮೀರಿ ಈ ಜನಪದ ಕೌಟುಂಬಿಕ ವಿಜ್ಞಾನ ವ್ಯಾಪಕವಾಗಿದೆ. ಎಲ್ಲ ಜ್ಞಾನ ವಿಜ್ಞಾನಕ್ಕೆ ತಾಯಿ ಬೇರೆ ನಮ್ಮ ಜನಪದ.
3: ಕುಟುಂಬದಲ್ಲಿ ಮಗುನ ಸಾಕಿ ಬೆಳೆಸಿ ಸಂಸ್ಕಾರ ಹೇಳ್ಕೊಡ್ತಿದ್ದೋಳೆ ಹೆಣ್ಣು. ಅನುಕರಣೆಯಿಂದ ಸಂಪ್ರದಾಯ ಆಚರಣೆ ಹೇಳ್ಕೊಡ್ತಾ ಭಾಷೆ, ಸಂಸ್ಕೃತಿ, ಸಾಮಾಜಿಕ ಶಿಕ್ಷಣ ಎಲ್ಲಾನೂ ಗಾದೆ, ಕತೆ, ಗೀತೆ, ಒಡಪು, ಶಿಶುಪ್ರಾಸಗಳ ಮೂಲಕ ಮಕ್ಕಳಿಗೆ ಜೀವನ ಪಾಠ ಕಲಿಸ್ತಿದ್ಲು. ಹಂಗಾಗಿ ಜನಪದ ಲೋಕದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನ ಐತೆ.
4: ಅದಕ್ಕೆ ಅಲ್ವಾ ಅಕ್ಕ, ಮನೆಗೊಂದು ಹೆಣ್ಣಿರ್ಬೇಕು ಅಂತಿದ್ದು. ಮನೆ ತುಂಬಾ ಗುರು ಮಕ್ಕಳಿದ್ರು, ಮನೆಗೊಬ್ಳು ಹೆಣ್ಮಗ್ಳು ಹುಟ್ಟಿದ್ರೆ ಮಾಲಿನ ಬಳ್ಳಿ ಹಂಗೆ ಬಳಗ ಹೆಚ್ಚು ಅಂತ ಸುಮ್ನೆ ಹೇಳ್ತಿದ್ರೆ ನಮ್ಮ ಹಿರಿಯರು.

0: ನಮ್ಮ ಜನಪದ ಕಲೆ ಸಾಹಿತ್ಯ ಅಕ್ಷಯಪಾತ್ರೆ ಇದ್ದಂಗೆ. ಇಂಥ ಜನಪದವನ್ನು ಜನ್ಯರಾದ ನಾವು ಉಳಿಸಿ ಬೆಳೆಸಿ ಬಳಸಿ ಎಲ್ಲರಿಗೂ ಅದರ ವಿಚಾರಧಾರೆಯನ್ನ ಹಂಚಿ ಜನಪದದ ಹಿರಿಮೆ ತಿಳಿಸಿ ಕಲೆಗಳನ್ನು ಉಳಿಸಬೇಕು, ಅದರ ಮಹತ್ವ ಇಂದಿನವರೆಗೂ ಸಾರಬೇಕು ಅಂತ ಹೊರಟಿದ್ದೀವಿ. ಜನಪದ ಸಂಸ್ಕೃತಿಯನ್ನ ತಲೆಮಾರಿನಿಂದ ತಲೆಮಾರಿಗೆ ತರುವುದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ತುಂಬಾ ದೊಡ್ಡದು. ಅದನ್ನು ನಮ್ಮ ಮುಂದಿನ ತಲೆಮಾರುಗಳಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ನಾವೆಲ್ಲ ಸೇರಿ ಜಾನಪದ ಜನ್ಯರು ಎಂಬ ಸಂಸ್ಥೆ ಕಟ್ಟಿ ಸೇರಿರೋದು.
1: ಒಟ್ಟಾರೆ ಜಾನಪದವನ್ನ ಸಮಕಾಲೀನಗೊಳಿಸ್ತಾನೆ, ಯುವ ಮನಸ್ಸುಗಳಿಗೆ ಕಲಿಸ್ತಾ ಸಮಾನ ಹಾಗೂ ಸ್ವಸ್ಥ ಸಮಾಜವನ್ನ ಕಟ್ಟುವ ಘನ ಉದ್ದೇಶ ನಮ್ಮ ಜಾನಪದ ಜನ್ಯರು ಸಂಸ್ಥೆಯ ಮೂಲ ಧ್ಯೇಯವಾಗಿದೆ ಕಣ್ರಕ್ಕ.

0: ಇದುವರೆಗೂ ಮಂಡ್ಯದ ಜಾನಪದ ಜನ್ನಿಯರ ತಂಡದವರಿಂದ ರೂಪಕ ಜನ್ನಿಯರ ಚಿತ್ತ ಜಾನಪದದತ್ತ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹಲೋ
6: ಬ್ರೋ, ಆಮೇಲೆ ಕಾಲ್ ಮಾಡ್ತೀನಿ, ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
5: ಒಂದ್ ಸೆಕೆಂಡ್.
6: ಹಾ ಹಾ ಹಾ, ಆಮೇಲೆ ಆಮೇಲೆ.
7: ಹಲೋ
5: ಹಲೋ,

0: ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣು, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ.
1: ಹಲೋ,
0: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
1: ಸ್ವಲ್ಪ ಮಾತಾಡ್ಬೇಕಿತ್ತು.
0: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
1: ಎಲ್ಲ ಓಕೆ.
0: ಮತ್ತೆ ಮೆಸೇಜ್ ಮಾಡ್ತೀನಿ.
1: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
2: ನಿಂದ್ ಯಾವಾಗ್ಲೂ ಇದ್ದದೆ, ಸುಮ್ನೆ ತಿನ್ನಪ್ಪ.
1: ನಂಗೆ ಹಸಿವೆ ಇಲ್ಲ.
3: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
4: ಅವತ್ ಕಾಲ್ ಮಾಡಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡಕ್ಕೂ ಆಗ್ಲಿಲ್ಲ. ಛೇ,
5: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನ್ ಮಾತಾಡ್ಬೇಕಿತ್ತು.
6: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
7: ಪಿ ಎಂ ಜಯ್, ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಪರಿಚಯಿಸೋ
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: soap. Mysore sandal, confidence koduva ekaika sabunu. Mysore sandal soap.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ದು ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ IVF ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ಕುರಿತಂತೆ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಮೊದಲಿಗೆ ಕೇಳೋಣ IVF ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
4: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮಕ್ಕಳಿರಲ್ಲವ ಮನೆ ತುಂಬ ಅನ್ನೋ ಮಾತನ್ನ ನಾವು ಕೇಳಿವಿ. ನಂತರದ ದಿನದೊಳಗ ನಾವಿಬ್ರು ನಮಗಿಬ್ರು ಅಂತಾಯ್ತು. ಆಮೇಲೆ ನಾವಿಬ್ರು ನಮಗೊಂದು ಅನ್ನುವಂತ ಮಾತು ಕೂಡ ಕೇಳಿ ಬಂತು.

ಏನೇ ಆಗ್ಲಿ ಮನೆಯೊಳಗ ಒಂದು ಮಗು ಇದ್ರೆ ಚಂದ. ಮಗುವಿನ ಆಟ ಪಾಠ, ಅದು ನಕ್ಕಾಗ ಬಿದ್ದಾಗ ಎದ್ದಾಗ ಅದನ್ನ ನೋಡುದೇ ಒಂದು ಚಂದ. ಆದ್ರೆ ಎಷ್ಟೊಂದು ಸಂದರ್ಭದಲ್ಲಿ ಹಲವಾರು ಜನರಿಗೆ ಈ ಮಕ್ಕಳ ಭಾಗ್ಯ ಇರುವುದಿಲ್ಲ. ಹಂಗಂತ ನಿರಾಶರಾಗೋ ಕಾಲ ಇದಲ್ಲ. ಮಕ್ಕಳಿಲ್ಲದ ದಂಪತಿಗಳಿಗೂ ಕೂಡ ಮಕ್ಕಳ ಒಂದು ವರದಾನವನ್ನ ಕಲ್ಪಿಸಿ ಕೊಡ್ತಾ ಇದೆ ಧಾರವಾಡದ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರ.

0: ಮಹಿಳೆಯರಿಗಾಗಿಯೇನೆ ಅಂತ ಒಂದು ವಿಶೇಷ ಆಸ್ಪತ್ರೆ ಕೂಡ ಇದೆ. ಮಹಿಳಾ ಸಂತಾನ ಸಾಫಲ್ಯ ಕೇಂದ್ರ ಇದೆ, ಮತ್ತೆ ಇದು ಒಂದು IVF ಸೆಂಟರ್ ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ಎಲ್ಲ ಸಂಸ್ಥೆಗಳ ಸಂಸ್ಥಾಪಕಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರನ್ನ ಮಾತನಾಡಿಸಿ ಈ ಒಂದು ಆಸ್ಪತ್ರೆಯ ಯಶಸ್ಸಿನ ಕಥೆಯನ್ನ ನಾವು ಕೇಳೋಣಂತ. ನಮಸ್ಕಾರ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ.
1: ನಮಸ್ಕಾರ ಮೇಡಮ್, ಕೇಳೋರಿಗೆ ನಮಸ್ಕಾರ.
0: ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ, ಎಲ್ಲಾ ಬಹುಶಃ ಮಕ್ಕಳು ಇಲ್ಲದಂತ ದಂಪತಿಗಳು ಮಕ್ಕಳನ್ನ ಪಡೆದ ಸಂದರ್ಭದೊಳಗ ಅವರು ನಿಮ್ಮನ್ನ ದೇವರು ಅಂತ ಆರಾಧಿಸ್ತಾ ಇರ್ತಾರೆ, ಹಂಗಾಗಿ ಅವರೆಲ್ಲರ ಪರವಾಗಿ ನಿಮಗೆ ಹಾರ್ದಿಕ ಶುಭಾಶಯಗಳು. ಸಾಧಾರಣವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ವೈದ್ಯರ ಪಾತ್ರ ಬಹಳ ಮುಖ್ಯವಾಗಿನೇ ಇರ್ತದೆ, ಯಾಕಂದ್ರೆ ಒಂದಿಲ್ಲ ಒಂದು ಸಂದರ್ಭದೊಳಗ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೇ ಕೊಡ್ತೀವಿ, ಮತ್ತೆ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ವೈದ್ಯರು ನಮಗೆ ಸಹಾಯ ಹಸ್ತವನ್ನ ನೀಡಿರ್ತಾರೆ. ಈಗ ಡಾಕ್ಟರ್ ಗೀತಾ ಅವರ, ಮುಖ್ಯವಾಗಿ ನಿಮ್ಮ ಈ ಸರ್ವೋದಯ ಆಸ್ಪತ್ರೆ ಅದು ಒಂದು ಮಹಿಳಾ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಇಲ್ಲಿ ಸಂತಾನ ಸಾಫಲ್ಯ ಕೇಂದ್ರವನ್ನು ತಾವು ಸ್ಥಾಪಿಸಿದ್ದೀರಿ. ಇದರ ಮುಖ್ಯ ಉದ್ದೇಶನೇ ಮಕ್ಕಳಿಲ್ಲದಂತಹ ದಂಪತಿಗಳಿಗೆ ಒಂದು ಮಕ್ಕಳ ಭಾಗ್ಯವನ್ನ ಕರುಣಿಸೋದು ತಮ್ಮ ಮುಖ್ಯ ಉದ್ದೇಶ. ಇದರ ಒಂದು ಯಶಸ್ಸಿನ ಕಥೆಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತೀರಿ.
1: ಬಹುಶಃ ನಾನು ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ಭಾರತ ಅತ್ಯಂತ ಜನಸಂಖ್ಯೆ ಉಳ್ಳಂತಹ ದೇಶ ಇವತ್ತು ಪ್ರಪಂಚದೊಳಗ, ಅದಕ್ಕೆ ಬಹುಶಃ ಸಂತಾನಹೀನತೆ ಅನ್ನೋದು ಸಮಸ್ಯೆನೇ ಇರ್ಲಿಕ್ಕಿಲ್ಲ ಅನ್ನೋ ಒಂದು ಮನೋಭಾವನೆ ನನಗಿತ್ತು. ಆದ್ರೆ ನನಗೆ ಸ್ಪೆಷಲೈಸೇಷನ್ ಮಾಡದಂಗೆ ಅದು ಎಂಥ ದೊಡ್ಡ ಒಂದು ವೈಯಕ್ತಿಕ ಸಮಸ್ಯೆ ಅನ್ನೋದು ಅರಿವಾಯ್ತು. ಹಿಂಗಾಗಿ ಎಷ್ಟೋ ದಂಪತಿಗಳು ಮಕ್ಕಳಿಲ್ಲದೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಹೀಗಾಗಿ ಆ ಒಂದು ವಿಷಯದಲ್ಲಿ ನಾನು ಪ್ರಾವೀಣ್ಯತೆಯನ್ನು ಪಡೆದು ಒಂದು ಉತ್ತರ ಕರ್ನಾಟಕ ಜನರು ಮೊದಲೆಲ್ಲ IVF ಮುಂಬೈಗೋ ಬೆಂಗಳೂರಿಗೋ ಹೋಗ್ಬೇಕಾದಂತಹ ಸಂದರ್ಭ ಇತ್ತು. ಅಂತವರಿಗೆ ಒಂದು ಅತ್ಯಂತ ಉತ್ತಮವಾದಂತಹ ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಗಳನ್ನೆಲ್ಲ ಒಳಗೊಂಡಂತದ್ದು ಒಂದು ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಬೇಕು ಅನ್ನೋ ಒಂದು ಆಸೆಯಿಂದ ನಾನು ಆ ವಿಷಯದಲ್ಲೇ ಅಷ್ಟು ಸಾಕಷ್ಟು ಪರಿಣತಿಯನ್ನು ಹೊಂದಿ, ನನ್ನ ತಂಗಿ ಅವಳು ವೈದ್ಯ ಆಗಿದ್ದಾಳೆ, ಅವಳು ಭ್ರೂಣಶಾಸ್ತ್ರದಲ್ಲಿ ಅವಳು ಪರಿಣತಿಯನ್ನು ಪಡೆದು ಇಬ್ರು ಒಟ್ಟಿಗೆ ನಾವು ಈ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರವನ್ನು ಧಾರವಾಡದಲ್ಲಿ ಆರಂಭಿಸಿದ್ದೀವಿ. ಇದರಲ್ಲಿ ಎಲ್ಲಾ ಚಿಕಿತ್ಸೆಗಳು ಅಂದ್ರೆ ಮಕ್ಕಳು ಇಲ್ಲದೆ ಇರೋರಿಗೆ ಏನ್ ಸಮಸ್ಯೆಗಳು ಇರ್ತವೋ ಅದು ಎಲ್ಲಾ ಸಮಸ್ಯೆಗಳು ಒಂದೇ ಸೂರ್ಯನಡಿ ಸಿಗುವಂತಹ ಒಂದು ಸೌಲಭ್ಯ ಇದೆ. ಈಗಾಗಲೇ ನಮ್ಗೆ 2020 ನಮ್ಮ ಈ IVF ಸೆಂಟರ್ ಕಾರ್ಯಾರಂಭ ಮಾಡಿತು. ಈ ವರ್ಷದಲ್ಲಿ ಸುಮಾರು 125 ಮಕ್ಕಳು ಆಗ್ಲೇ ಜನ್ಮ ತಾಳಿದ್ದಾರೆ, ಇನ್ನು 70-80 ಗರ್ಭಿಣಿಯರು IVF ನಿಂದ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ಅಂದು ಅತ್ಯಂತ ಉತ್ತಮ ಫಲಿತಾಂಶವನ್ನು ಕೊಡುವಂತಹ ಒಂದು IVF ಸಂಸ್ಥೆಯಾಗಿ ನಮ್ಮ ಸಂಸ್ಥೆ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಸೇವೆ ಸಲ್ಲಿಸ್ತಾ ಇದೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ.
0: ಈಗ ಡಾಕ್ಟರ್ ಗೀತಾ ಅವರ, ಇದು ನೀವು ಕಂಡಂತ ಕನಸು ಇವತ್ತು ಸಾಕಾರಗೊಂಡಿದೆ. ಈ ಒಂದು ದಂಪತಿಗಳು ಒಂಥರ ನಿರಾಶಾ ಭಾವದಿಂದ ತಮ್ಮ ಹತ್ರ ಬಂದಿರ್ತಾರೆ, ಅವರಿಗೆ ಒಂದು ಸಾಂತ್ವನ ನೀಡಿ, ಅವರಿಗೆ ಒಂದು ಆಪ್ತ ಸಮಾಲೋಚನೆಯನ್ನ ಮಾಡಿ, ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನ ತುಂಬಿ ಇಷ್ಟೆಲ್ಲಾ ಕೆಲಸ ಮಾಡುದು ಒಂದು ದೊಡ್ಡ ಕೆಲಸನೇ ಇದು. ಅಂದ್ರೆ ನಮ್ಮ ವೈಯಕ್ತಿಕ ತಾಳ್ಮೆಯನ್ನ ಒಂದು ಒರೆಗಚ್ಚಿ ಇದು ಮಾಡುವಂತ ಕೆಲಸ. ಇಂತ ಕೆಲಸ ಮಾಡಿದಾಗ ಮೊಟ್ಟ ಮೊದಲ ಶಿಶು ಜನಿಸಿದಾಗ ಏನ್ ಅನ್ಸಿತ್ತು ತಮಗೆ?
1: ಬಹಳ ಸಂತೋಷ ಆಗಿತ್ತು. ಬಹುಶಃ ಈಗ 125 ಮಕ್ಕಳು ಹುಟ್ಟಿದಾಗ ಅವೆಲ್ಲ ನನ್ನ ಮಕ್ಕಳೇ ಅನ್ನುವಂತ ಒಂದು ಖುಷಿ ನನಗೆ. ಅದೇ ಯಾಕಂದ್ರೆ ಪ್ರತಿ ದಂಪತಿಗಳು ಸುಮಾರು ವರ್ಷಗಳವರೆಗೆ ಎಲ್ಲ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ನಿರಾಶರಾಗಿ ನೇನು ಚಿಕಿತ್ಸೆನೆ ಬೇಡ ಅನ್ನೋ ಸ್ಥಿತಿಯಲ್ಲಿರೋರು ಮತ್ತೆ ನಮ್ಮ ಹತ್ರ ಬಂದು ಒಂದು ಚಿಕಿತ್ಸೆ ಪಡ್ಕೊಂಡು ಅವ್ರು ಬಂದು ಅಷ್ಟು ತೊಂದರೆಯಿಂದ ಬಂದು ಒಂದು ಮಗು ತಗೊಂಡು ಮನೆಗೆ ಹೋಗುವಾಗ ಅವ್ರ ಜೀವನದಲ್ಲಿ ಆ ಬದಲಾವಣೆಯನ್ನು ಮಾಡೋ ಒಂದು ಅವಕಾಶ ನಮಗ್ ಸಿಕ್ಕಿದೆ ಅಲ್ಲ ಅನ್ನುವಂಥದ್ದು ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಅನುಭವಿಸಿ ಆ ಸಂತೋಷವನ್ನು ಅನುಭವಿಸಬೇಕು ಅಂತ ಹೇಳ್ತೀನಿ. ಆದ್ರೆ ಅವ್ರ ಜೀವನದಲ್ಲಿ ನಾವು ಮಾಡುವಂತಹ ಬದಲಾವಣೆ ಏನಿದೆ ಅಲ್ಲ ಅದು ನಿಜವಾಗ್ಲೂ ನಮ್ಮ ಕೆಲಸಕ್ಕೆ ಒಂದು ಸಾರ್ಥಕ್ಯವನ್ನು ತಂದು ಕೊಡ್ತದೆ. ಅದು ತುಂಬಾ ಸಂತೋಷದ ಮತ್ತು ಸಾರ್ಥಕ್ಯದ ಕ್ಷಣ ನಮಗಾಗಿರ್ತದೆ.
0: ಒಬ್ಬ ವೈದ್ಯಯಾಗಿ ನಾನು ಕಲ್ತಿದ್ದು ನಾನು ಮಾಡ್ತಾ ಇರುವುದು ಒಂದು ಸಂತೃಪ್ತ ಭಾವನೆ.
1: ಖಂಡಿತ ಖಂಡಿತ ಖಂಡಿತ, ಯಾಕಂದ್ರೆ ಒಬ್ಬರ ಜೀವನದಲ್ಲಿ ಆಶಾ ಕಿರಣವಾಗೋದು, ಅವ್ರ ದುಃಖವನ್ನೆಲ್ಲ ಅವರಲ್ಲಿ ಅವ್ರ ಬಾಳಿನಲ್ಲಿ ಅವ್ರ ಜೀವನ ಬಹುಶಃ ಎಷ್ಟು ಬದಲಾವಣೆ

0: ಅಂದ್ರೆ ನಮ್ಗೆ ನಂಬ್ಲಿಕ್ ಆಗುದಿಲ್ಲ ಅಷ್ಟು ಸಂತೋಷ ಅವ್ರ ಮನೆಯೊಳಗೆ ಬರ್ತದೆ ಒಂದು ಮಗು ಬರೋದ್ರಿಂದ. ಸೊ ಆ ಸಂತೋಷಕ್ಕೆ ನಾವು ಎಲ್ಲೋ ಒಂದ್ ರೀತಿ ನಾವು ಕಾರಣ ಅನ್ನೋದು ಅನುಭವನೇ ನಮ್ಗೆ ಖುಷಿ ಕೊಡ್ತದೆ.
1: ಈಗ ಇದು ವಯಸ್ಸಿನಿಂದ ವಯಸ್ಸಿಗೆ ಬೇರೆ ಬೇರೆ ಆಗಿರ್ತದೆ. ಈಗ ಚಿಕ್ಕ ವಯಸ್ಸಿನಲ್ಲಿ ಬಂದಂತಹ ದಂಪತಿಗಳ ಒಂದು ಯಶಸ್ಸಿನ ಕಥೆ ಬೇರೆ ಆದ್ರೆ, ಸ್ವಲ್ಪ ವಯಸ್ಸಾದ್ಮೇಲೆ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ಗಳು ಇರ್ತದೆ, ಅಂತ ಒಂದು ಅವಿಸ್ಮರಣೀಯ ಅಂದ್ರೆ ಒಂದು ಚಾಲೆಂಜಿಂಗ್ ಆಗಿ ನಾನು ಮಾಡಿರೋದು ಅಂತದೂ ಕೂಡ ಇರಬಹುದಲ್ಲ.
0: ಖಂಡಿತ. ಯಾಕಂದ್ರೆ ಈಗ ಹೊಸದಾಗಿ ಏನು ARTI ಬಿಲ್ ಅಂತ ಬಂತು. ಮೊದಲು ARTI ರೆಗ್ಯುಲೇಷನ್ಸ್ ಅಂತ ಇರಲಿಲ್ಲ ನಮ್ಮ ಭಾರತದಲ್ಲಿ. ಈಗ ಇತ್ತೀಚೆಗೆ ನಮ್ಮ ಸಂಸತ್ತಿನಲ್ಲಿ ಅದರದ್ದು ಒಂದು ಬಿಲ್ ಪಾಸ್ ಮಾಡಿದ್ರು. ಹೀಗಾಗಿ ಅದು ARTI ರೆಗ್ಯುಲೇಷನ್ ಬಿಲ್ಸ್ ಅಂತ ಕರಿತೀವಿ ಅದಕ್ಕೆ. ಅದರ ಪ್ರಕಾರ ಒಂದು 50 ವರ್ಷದ ಮುಂದಿನ ಮಹಿಳೆಗೆ ಏಜ್ ಲಿಮಿಟ್ ಅಂತ 50 ಮಾಡಿದ್ದಾರೆ ವಯಸ್ಸಿನ ಮಿತಿ. 50 ವರ್ಷದ ನಂತರ IVF ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಇವತ್ತು. ಹೀಗಾಗಿ ನಮ್ಮ ಹತ್ರ ಒಂದು 49ನೇ ವಯಸ್ಸಿಗೆ ಒಬ್ಬ ದಂಪತಿಗಳು ಬಂದ್ರು. ಒಂದು ಇನ್ನೊಂದು 6 ತಿಂಗಳ ಮುಂದೆ ಹೋಗಿದ್ರು ಬಹುಶಃ ನಾವು ಆ ಚಿಕಿತ್ಸೆ ಮಾಡ್ತಿರ್ಲಿಲ್ಲ. ಅವ್ರಿಗೆ ಬಂದ್ರು, ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ಫಲಕಾರಿಯಾಗದೆ ನಮ್ಮ ಹತ್ರ ಬಂದ್ರು. 6 ತಿಂಗಳು ಅವ್ರಿಗೆ ಟೈಮ್ ಇದ್ದಿದ್ದು. ಇನ್ನೊಂದು 6 ತಿಂಗಳು ಬಿಟ್ಟಿದ್ರೆ ನಾವು ಬಹುಶಃ ಈ ಚಿಕಿತ್ಸೆ ಮಾಡಕ್ ಆಗ್ತಿರ್ಲಿಲ್ಲ ಅಂತವ್ರಿಗೆ ನಾವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಶಿ ಕನ್ಸೀವ್ಡ್. ಈ ಒಂದು ಮಗು ತಗೊಂಡು 49ನೇ ವರ್ಷಕ್ಕೆ ಅವರಿಬ್ರು ತಾಯಿ ತಂದೆ ಆಗಿದ್ದಾರೆ. ಬಹಳ ಖುಷಿ ಪಡ್ತಾರೆ, ಇದೊಂದು ಆತರ ಹೇಳಬಹುದು. ಆಮೇಲೆ ಇನ್ನು ಎಷ್ಟೋ ಬಹಳ ಕ್ಲಿಷ್ಟಕರ ಸಮಸ್ಯೆಗಳಿಗೂ ನಮ್ಮ IVF ಒಂದು VF ಮತ್ತು ಸರೋಗಸಿ ಬಾಡಿಗೆ ತಾಯಿ ಟ್ರೀಟ್ಮೆಂಟ್ ಅಂತ ಏನ್ ಕರಿತೀವಿ, ಈಗ ಒಬ್ಬೊಬ್ಬರಿಗೆ ಹುಟ್ಟುತ್ತಾನೆ ಯುಟ್ರಸೇ ಇರೋದಿಲ್ಲ, ಅಂತವ್ರಿಗೂ ಸಹ ಅವ್ರದೇ ಜೆನೆಟಿಕಲಿ ಅವ್ರದೇ ಮಗುನ ನಾವು ಬಾಡಿಗೆ ತಾಯಿ ಚಿಕಿತ್ಸೆ ಮೂಲಕ ಕೊಡಬಹುದು. ಸೊ ಅಂತ ಕೇಸಸ್ಗಳು ನಮ್ಮಲ್ಲಿ ಸಕ್ಸಸ್ ಆಗಿದ್ದಾವೆ. ಆಮೇಲೆ ಒಬ್ರು ನ್ಯಾಯವಾದಿಗಳು 7 ಸತಿ ಬೇರೆ ಬೇರೆ ಕಡೆ IVF ಮಾಡಿಸ್ಕೊಂಡು ಫೇಲ್ ಆಗಿ ನಮ್ಮ ಕಡೆ ಬಂದ್ರು. ನಮ್ಮಲ್ಲಿ ಫಸ್ಟ್ ಅಟೆಂಪ್ಟ್ಗೆ ಒಂದು ಮಗು ಆಯ್ತು, ಅವ್ರಿಗೆ ಮುಂದಿನ ವರ್ಷ ಇನ್ನೊಂದು ಮಗುಗೆ ನಾವು ಇಲ್ಲಿ ಬರ್ತೀವಿ. ಹೀಗಾಗಿ ಅಂತ ಬಹಳಷ್ಟು ನಿರಾಶೆಗೊಂಡವರಿಗೆ ಒಂದು ಫಲಿತಾಂಶವನ್ನ ನಾವು ಕೊಟ್ಟಾಗ ಆಗುವಂತ ಸಂತೋಷ
1: ನಿಜವಾಗ್ಲೂ ಒಂಥರ ಸಾರ್ಥಕ್ಯ ಅಂತ ಅನಿಸ್ತದೆ ತಾವು ಹೇಳ್ದಂಗೆ. ಈಗ ಡಾಕ್ಟರ್ ಗೀತಾ ಅವರೇ, ತಮ್ಮ ಈ ಒಂದು ಸರ್ವೋದಯ ಮಹಿಳಾ ಆಸ್ಪತ್ರೆ, ಇಲ್ಲಿ ಇನ್ನೇನು ಫೆಸಿಲಿಟೀಸ್ ಗಳನ್ನ ತಾವು ಮಾಡಿದೀರಿ?
0: ಸರ್ವೋದಯ ಮಹಿಳಾ ಆಸ್ಪತ್ರೆ ಒಂದು ನನ್ನ ಕನಸು ಏನಿತ್ತು ಅಂದ್ರೆ, ಒಬ್ಬ ಮಹಿಳೆಯ ಜೀವನದಲ್ಲಿ ಆರೋಗ್ಯ ಸಂಬಂಧಿ ಅವಶ್ಯಕತೆಗಳೇನಿರ್ತವೆ, ಫ್ರಮ್ ಪ್ಯೂಬರ್ಟಿ ಟು ಮೆನೋಪಾಸ್, ಅಂದ್ರೆ ಅವಳು ಋತುಮತಿ ಆದಾಗಿಂದ ಹಿಡ್ಕೊಂಡು ಋತು ಬಂಧದವರೆಗೂ, ಅಂದ್ರೆ ಮುಟ್ಟು ನಿಲ್ಲೋವರೆಗೂ ಅಥವಾ ಜೀವನದ ಅಂತ್ಯದವರೆಗೂ ಯಾವುದೇ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಏನ್ ಬೇಕಾದ್ರೂ ಅದನ್ನ ಒಂದೇ ಸೂರಿನಡಿ ನಮ್ಮ ಆಸ್ಪತ್ರೆ ಕೊಡುವಂತ ಒಂದು ಮಹಿಳಾ ಕೇಂದ್ರಿತ ಒಂದು ಅತ್ಯುತ್ತಮ ಸಂಸ್ಥೆ ಆಗ್ಬೇಕು ಅನ್ನೋ ಒಂದು ಕನಸು ನಂದಿತ್ತು. ಹೀಗಾಗಿ ಆ ರೀತಿಯಿಂದ ಎಲ್ಲಾ ಸಮಸ್ಯೆಗಳು, ಪ್ಯೂಬರ್ಟಿ ಕೌನ್ಸಿಲಿಂಗ್, ಈಗ ಕಿಶೋರಿಯರಿಗೆ ಆಪ್ತ ಸಮಾಲೋಚನೆ ಅನ್ಬಹುದು, ಪ್ರೀ ಮರೈಟಲ್ ಕೌನ್ಸಿಲಿಂಗ್, ಮದುವೆ ಆಗೋ ಹೆಣ್ಮಕ್ಳಿಗೆ ಮೊದಲು ಅವ್ರ ಹೆಣ್ ಹೇಳ್ಬೇಕು ಅದು. ಆಮೇಲೆ ನಮ್ಮಲ್ಲಿ ಈಗ ನ್ಯಾಚುರಲ್ ಬರ್ದಿಂಗ್ ಸೆಂಟರ್ ಅಂತ ಮಾಡಿವೆ, ಗರ್ಭಿಣಿಯರಿಗೆ ಸಹಜವಾಗಿ ಹೆರಿಗೆ ಆಗುವಂತಹ ಒಂದು ಕ್ರಿಯೆ, ಯಾಕಂದ್ರೆ ಮೆಡಿಕಲ್ ಇಂಟರ್ವೆನ್ಷನ್ ಇಲ್ಲದೆ ಹೆಚ್ಚು ನಾರ್ಮಲ್ ಡೆಲಿವರಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದೀವಿ. ಈಗ ಜಲಪ್ರಸವ, ನೀವು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶದೊಳಗೆ ಕೇಳ್ತೀರಿ, ನೀರಿನಲ್ಲಿ ಆಮೇಲೆ ಡೆಲಿವರಿ ಮಾಡುವಂತದ್ದು, ಆ ವ್ಯವಸ್ಥೆಯನ್ನ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕಕ್ಕೆ ನಮ್ಮ ಆಸ್ಪತ್ರೆ ಆ ಸೇವೆಯನ್ನು ಒದಗಿಸಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಇಲ್ಲಿ ಜಲಪ್ರಸವ ಅಂದ್ರೆ ನೀರಿನಲ್ಲಿ ಡೆಲಿವರಿ ಆಗುವಂತಹ ಒಂದು ವ್ಯವಸ್ಥೆ ಇದೆ. ಇದರೊಳಗೆ ಏನ್ ಸ್ಪೆಷಾಲಿಟಿ ಅಂದ್ರೆ, ವಿ ಹ್ಯಾವ್ ಟ್ರೈ ಟು ಇಂಟಿಗ್ರೇಟ್ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳನ್ನು ಇದರೊಳಗೆ ಇಂಟಿಗ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೀವಿ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಬರುವಂತಹ ಗರ್ಭ ಸಂಸ್ಕಾರವನ್ನ, ಇನ್ನೊಂದು ಹಿಪ್ನೋ ಬರ್ದಿಂಗ್ ಅಂತ ಕರಿತೀವಿ ಆ ವ್ಯವಸ್ಥೆನ, ವೆಸ್ಟರ್ನ್ ಮಿಡ್ವೈಫರಿ, ಪಾಶ್ಚಿಮಾತ್ಯ ದೇಶದೊಳಗೆ ಏನು ಮಿಡ್ವೈಫರಿ ಸಿಸ್ಟಮ್ ಇದೆ ಅದನ್ನ, ಮತ್ತೆ ಜಲಪ್ರಸವ ವಾಟರ್ ಬರ್ತ್, ಇದೆಲ್ಲಾನು ಇಂಟಿಗ್ರೇಟ್ ಮಾಡಿ ಅದನ್ನ ಒಂದು ಪ್ರಸವ ಮತ್ತು ಶಿಶು ಜನನ ಒಂದು ಅತ್ಯಂತ ಮೆಮೊರೇಬಲ್, ಆಹ್ಲಾದಕರ ಮತ್ತು ನೆನಪಿಡುವಂತಹ ಮರೆಯಲಾಗದಂತ ಒಂದು ಅನುಭವ ಆ ದಂಪತಿಗಳಿಗೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸ್ವಾಭಾವಿಕ ಹೆರಿಗೆ ಕೇಂದ್ರವನ್ನ ಇಲ್ಲಿ ಶುರು ಮಾಡಲಾಗಿದೆ. ಆಮೇಲೆ ಇನ್ನು ಈಗ ಲೇಸರ್ ಚಿಕಿತ್ಸೆ, ಈಗ ಮಧ್ಯವಯಸ್ಕ ಮಹಿಳೆಯರಿಗೆ ಅನಿಯಂತ್ರಿತ ಮೂತ್ರ ವಿಸರ್ಜನೆ ಆಗ್ತಾ ಇರ್ತದೆ, ಯುರಿನರಿ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ. ಆಮೇಲೆ ಪ್ರೊಲ್ಯಾಪ್ಸ್ ಅಂತ ಇರ್ತದೆ, ಅಂದ್ರೆ ಗರ್ಭಕೋಶ ಕೆಳಗೆ ಜಾರಿ ಇರ್ತದೆ, ಅಥವಾ ಈಗ ಡೆಲಿವರಿ ಆದ್ಮೇಲೆ ನ್ಯಾಚುರಲಿ ಅವ್ರಿಗೆ ಲೈಂಗಿಕತೆಯೊಳಗೆ ಸ್ವಲ್ಪ ಸಮಸ್ಯೆಗಳು ಇರ್ತವೆ, ಎಷ್ಟೋ ಹೇಳಲಿಕ್ಕೆ ಆಗದೇ ಇರುವಂತಹ ಸಮಸ್ಯೆಗಳಿಂದ ಹೆಣ್ಮಕ್ಳು ಬಳಲ್ತಾ ಇರ್ತಾರೆ, ಅಂತವ್ರಿಗೆ ಒಂದು ಇಂಟಿಮೇಟ್ ಹೆಲ್ತ್ ಕ್ಲಿನಿಕ್ ಅಂತ ನಾವು ಮಾಡಿದೀವಿ. ಅವ್ರ ಲೈಂಗಿಕತೆಗೆ ಸಂಬಂಧಪಟ್ಟಾಗೆ ಅಥವಾ ಈ ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ಏನಾದ್ರು ತೊಂದರೆಗಳಿದ್ರೆ ಅದೆಲ್ಲವನ್ನು ಚಿಕಿತ್ಸೆಗೆ ಮಾಡುವಂತಹ ಒಂದು ವಿಧಾನ ನಮ್ಮಲ್ಲಿದೆ. ಆಮೇಲೆ ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ಇಟ್ ಇಸ್ ಎ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ಉತ್ತರ ಕರ್ನಾಟಕದಲ್ಲಿ ಆ ಒಂದು ವ್ಯವಸ್ಥೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಮಾಡಲ. ಆಮೇಲೆ ಇನ್ನು ಆಯುಷ್ ಚಿಕಿತ್ಸೆಗಳು, ಹೆಣ್ಮಕ್ಳಿಗೆ ನಾವು ಆಯುರ್ವೇದ, ನ್ಯಾಚುರೋಪತಿ, ವೆಯ್ಟ್ ರಿಡಕ್ಷನ್ಗೆ, ಆಮೇಲೆ BP ಕಂಟ್ರೋಲ್ಗೆ, ಇಂಥಕ್ಕೆಲ್ಲ ಒಂದು ಆಯುಷ್ ವಿಭಾಗನೂ ನಮ್ಮ ಆಸ್ಪತ್ರೆಯಲ್ಲಿದೆ. ಮಹಿಳೆಯರ ಬೇರೆ ಬೇರೆ ಸಮಸ್ಯೆಗಳಿಗೆ ಆಯುಷ್ಯದಲ್ಲಿ ಏನು ಚಿಕಿತ್ಸೆಗಳಿದೆಯೋ ಅದನ್ನು ಇಲ್ಲಿ ಲಭ್ಯ ಇರುವಂತೆ ಮಾಡಲಾಗ.
1: ಅಂದ್ರೆ ಒಟ್ಟಾರೆ ನಾನು ಸಂಕ್ಷಿಪ್ತವಾಗಿ ನಮ್ಮ ಕೇಳುವವರಿಗೆ ಹೇಳಬೇಕು ಅಂದ್ರೆ, ಮಹಿಳೆ ಹುಟ್ಟಿದಾಗಿನಿಂದ ಹಿಡಿದು ಅವಳ ಕೊನೆಯವರೆಗೂ ಅವಳಿಗೆ ಏನೇನು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಾವ ಆ ಎಲ್ಲ ಸಮಸ್ಯೆಗಳಿಗೆ ಬೇರೆ ಬೇರೆ ಆಸ್ಪತ್ರೆಗಳನ್ನ ಹುಡುಕೊಂಡು ಓಡಾಡುವ ಅವಶ್ಯಕತೆ ಇಲ್ಲ.

0: ಸರ್ವೋದಯ ಆಸ್ಪತ್ರೆ ಒಂದು ಕಡೆಗೆ ಬಂದ್ಬಿಟ್ರೆ ಒಂದು ಸೂರಿನಲ್ಲಿ ಅವಳ ಆರೋಗ್ಯಕ್ಕೆ ಪೂರಕವಾದ ಎಲ್ಲ ಚಿಕಿತ್ಸೆಗಳು ಲಭ್ಯ ಇರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನಸಿಕವಾಗಿ ಅವಳೇನಾದರೂ ಡಿಪ್ರೆಸ್ ಆಗಿದ್ರೆ, ಒಂದು ತರ ಏನೋ ಬೇಸರ ಮಾಡಿಕೊಂಡಿದ್ರೆ, ಅವಳಿಗೆ ಒಂದು ಬೇಕಾದಂತ ಮಾನಸಿಕ ಸ್ಥೈರ್ಯವನ್ನ ಕೂಡ ತುಂಬುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ.
1: ನಾವು ಇನ್ನೊಂದು ಸಾಂತ್ವನ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ ಶುರು ಮಾಡ್ತಾ ಇದೀವಿ. ಅದರಲ್ಲಿ ಬರೀ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಷ್ಟೇ ಅಲ್ಲ, ಅವರಿಗೆ ಇನ್ನು ಈಗ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕರಿತೀವಿ ಅಥವಾ ಬೇರೆ ಏನಾದ್ರು ಸಮಸ್ಯೆಗಳು ಅವ್ರ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳಿದ್ರು ಸಹ ಅವ್ರಿಗೆ ಬೇರೆ ದೃಷ್ಟಿಯಿಂದ ನಮ್ಗೆಲ್ಲಾ ರೀತಿಯಿಂದ ಯಾರಿಗೋ ಉದ್ಯೋಗದ ಅವಶ್ಯಕತೆ ಇರ್ಬೋದು, ಯಾರಿಗೋ ಮನೇಲಿ ಆರ್ಥಿಕವಾಗಿ ತೊಂದರೆ ಇರ್ಬೋದು, ಅಂತಹ ದೃಷ್ಟಿಯಿಂದನೂ ಒಂದು ಹೆಲ್ಪಿಂಗ್ ಹ್ಯಾಂಡ್ ಆಗಿರ್ಬೇಕು ಸರ್ವೋದಯ ಆಸ್ಪತ್ರೆ ಅನ್ನೋ ಉದ್ದೇಶದಿಂದ ಒಂದು ಸಾಂತ್ವನ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ ಶುರು ಮಾಡುವಂತಹ ಯೋಚನೆ ಇದೆ.
0: ಒಟ್ಟು ಮಹಿಳೆಯರಿಗಾಗಿ, ಮಹಿಳೆಯರ ಪರವಾಗಿ ತಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ. ಈಗ ಒಂದು ಸಲ ನಮ್ಮ ಕೇಳುಗರಿಗೆ ನಿಮ್ಮ ಆಸ್ಪತ್ರೆಯ ವಿಳಾಸ, ದೂರವಾಣಿ ಸಂಖ್ಯೆಯನ್ನ ಹೇಳ್ಬಹುದಾ?
1: ನಮ್ಮ ಆಸ್ಪತ್ರೆ ಧಾರವಾಡದ ಗಿರಿನಗರದಲ್ಲಿ ಪೊಲೀಸ್ ತರಬೇತಿ ಶಾಲೆಯ ಪಕ್ಕದಲ್ಲಿ ಡಬಲ್ ರೋಡ್ ಇದೆ, ಅಲ್ಲೇ ಬರ್ತದೆ. ಇಂಟರ್ನೆಟ್ ಅಲ್ಲಿ ನಮ್ದು ಲೊಕೇಶನ್ ಅವೈಲೇಬಲ್ ಇದೆ. ದೂರವಾಣಿ ಸಂಖ್ಯೆ 6361315138.
0: ಈ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ
1: 6361315138.
0: ಜನರು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಏನಾದ್ರೂ ತಗೊಳ್ಳೋದಿದ್ರೆ ತಗೊಂಡು ತಮ್ಮನ್ನ ಭೇಟಿ ಮಾಡಬಹುದು ಅಂತ ಹೇಳ್ತೀರಿ. ಬಹಳ ಸಂತೋಷ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ. ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ಇದು ಒಂದು ಬಹಳಷ್ಟು ಮಹಿಳೆಯರ ಪರವಾಗಿ, ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತ ಏಕೈಕ ಆಸ್ಪತ್ರೆ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಕೇಳುಗರು ಇದರ ಪ್ರಯೋಜನವನ್ನ ಹೆಚ್ಚೆಚ್ಚು ಪಡ್ಕೊಳ್ಳಿ, ಉತ್ತಮ ಆರೋಗ್ಯವನ್ನ ಪಡೀಲಿ ಅಂತ ಹಾರೈಸ್ತಾ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
1: ಧನ್ಯವಾದಗಳು. ನಮಸ್ಕಾರ.
2: ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಈಗ ಕೇಳೋಣ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ. ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ.
0: ಕೇಳುಗರಿಗೆಲ್ಲ ನಮಸ್ಕಾರ. ಹೃದಯಕ್ಕೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಮೊದಲು ಮಾಡಿಕೊಳ್ಬೇಕಾದಂತಹ ಸಿದ್ಧತೆಗಳು, ಅದರಲ್ಲೂ ವಿಶೇಷವಾಗಿ ಅರವಳಿಕೆಯನ್ನ ಯಾವಾಗ ನೀಡಲಾಗ್ತದೆ, ಎಷ್ಟು ಪ್ರಮಾಣದಲ್ಲಿ ನೀಡಲಾಗ್ತದೆ, ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಅರವಳಿಕೆ ತಜ್ಞರ ಪಾತ್ರ ಏನು, ಶಸ್ತ್ರಚಿಕಿತ್ಸೆಯ ನಂತರ ರೋಗಿಗೆ ಮತ್ತೆ ಎಚ್ಚರ ಬರುವವರೆಗೂ ಅರವಳಿಕೆ ಶಸ್ತ್ರಚಿಕಿತ್ಸಕರ ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತದೆ. ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡುವುದಕ್ಕೆ ಕಾರ್ಡಿಯಾಕ್ ಅನಸ್ಥೆಸಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಗಣೇಶ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಗಣೇಶ್ ನಾಯಕ್.
3: ನಮಸ್ಕಾರ
0: ಡಾಕ್ಟರ್. ಸಾಮಾನ್ಯವಾಗಿ ನಾವು ಆಪರೇಷನ್ ಅಂದ ತಕ್ಷಣನೇ ಅರವಳಿಕೆ, ಅನಸ್ಥೇಷಿಯಾ ಅನ್ನೋ ಶಬ್ದವನ್ನ ಮಾತಾಡ್ತೀವಿ. ಈ ಕಾರ್ಡಿಯಾಕ್ ಸರ್ಜರಿಗೆ ಕೊಡುವಂತ ಅರವಳಿಕೆಗೂ ಸಾಮಾನ್ಯ ಶಸ್ತ್ರಚಿಕಿತ್ಸೆಗೆ ಕೊಡುವಂತ ಅರವಳಿಕೆಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ನಮ್ಮ ಕೇಳುಗರಿಗೆ ಈ ಅರವಳಿಕೆಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ?
3: ಕಾರ್ಡಿಯಾಕ್ ಶಸ್ತ್ರಚಿಕಿತ್ಸೆ ಅಂದ್ರೆ ಇದು ಬರೀ ಸರ್ಜನ್ ಒಬ್ಬಂತೆ ಕೈ ಚಳಕ ಇರೋದಿಲ್ಲ. ಇದರೊಳಗೆ ಇದರಲ್ಲಿ ಒಂದು ತಂಡದ ಕಾರ್ಯ ಇರುತ್ತೆ. ಅಂದ್ರೆ ಸರ್ಜನ್, ಅನಸ್ಥೆಟಿಸ್ಟ್, ಪರ್ಫ್ಯೂಷನಿಸ್ಟ್, ನರ್ಸ್ ಮತ್ತು ತಂತ್ರಜ್ಞರು ಎಲ್ಲರೂ ಕೂಡಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಹಾರ್ಟ್ ಆಪರೇಷನ್ಸ್ ಟೈಮ್ನಲ್ಲಿ ಯೂಶುವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಜರಿ ಪ್ರೊಲಾಂಗ್ ಇರುತ್ತೆ, 3-4 hours ಇರುತ್ತೆ. ತಂಡದ ಕಾರ್ಯ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ ಕಾರ್ಡಿಯಾಕ್ ಸರ್ಜರಿಯಲ್ಲಿ. ಈಗ ಇದರೊಳಗೆ ಸಾಮಾನ್ಯ ಜನಕ್ಕೆ ಅರವಳಿಕೆ ಬಗ್ಗೆ ಅದ್ರ ಅರಿವಿರೋದಿಲ್ಲ, ಬರೀ ಹಾರ್ಟ್ ಆಪರೇಷನ್ ಬಗ್ಗೆ ಅಷ್ಟೇ ವಿಚಾರ ಮಾಡ್ತಾರೆ. ಹಾಗಾದಾಗ ನಾವು ಅನಸ್ಥೀಶಿಯಾ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಅನಸ್ಥೀಶಿಯಾ ಅಂದ್ರೆ ನೋವಿಲ್ಲದೆ ಸುರಕ್ಷಿತವಾಗಿ ನಾವು ಶಸ್ತ್ರಚಿಕಿತ್ಸೆಗೆ ತಯಾರಿಸುವ ವೈದ್ಯಕೀಯ ವಿಧಾನ ಅರವಳಿಕೆ ಅಂದ್ರೆ. ಅದರಲ್ಲೂ ನಮ್ಮ ಕಾರ್ಡಿಯಾಕ್ ಅನಸ್ಥೀಶಿಯಾದಲ್ಲಿ ಇದು ಇನ್ನೂ ಹೆಚ್ಚು ಸೂಕ್ಷ್ಮವಾಗಿರುತ್ತೆ. ಯಾಕೆಂದರೆ ಇಲ್ಲಿ ಹೃದಯ, ಶ್ವಾಸಕೋಶ ಮತ್ತು ಮೆದುಳು ಈ ಮೂರೂ ಜೀವನಾಂಶದ ಅಂಗಗಳು ನಮ್ಮ ಅನಸ್ಥೀಶಿಯಾ ಕೈಯಲ್ಲೇ ಇರುತ್ತವೆ. ಇದು ಸರಳವಾಗಿ ಅನಸ್ಥೀಶಿಯಾ ಅಂದರೇನು ಅಂತ ನಾವು ಈ ರೀತಿಯಲ್ಲಿ ಹೇಳ್ಬೋದು. ಆಮೇಲೆ ಒಂದು ಸಲ ಶಸ್ತ್ರಚಿಕಿತ್ಸೆಗೆ ಪೇಷಂಟು ಬಂದ್ರೆ ಅವರಿಗೆ ಅದಕ್ಕೂ ಮುನ್ನ ನಾವು ಅದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗತ್ತೆ. ಹಾಗಾದ್ರೆ ಏನೇನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಪ್ರಥಮವಾಗಿ ರೋಗಿಯ ಹೃದಯದ ಸ್ಥಿತಿಯನ್ನ ಮೊದಲು ನಾವು ಅರಿತಿರಬೇಕು. ಆಪರೇಷನ್ಗಿಂತ ಮೊದಲು ಯಾವ ತರ ಕೆಲಸ ಮಾಡ್ತಾ ಇದೆ, ಎಷ್ಟು ಹಾರ್ಟ್ ಫಂಕ್ಷನ್ ಮಾಡ್ತಾ ಇದೆ, ಇಷ್ಟು ಫಂಕ್ಷನ್ ಮಾಡಿದಾಗ ಎಷ್ಟು ಅರವಳಿಕೆಯನ್ನು ನಾವು ಕೊಡಬೇಕು, ಇದನ್ನು ಎಲ್ಲವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ರೋಗಿಗೆ ರಕ್ತದೊತ್ತಡ ಎಷ್ಟಿದೆ, ಬಿಪಿ ಮೊದಲು ಆಪರೇಷನ್ಗಿಂತ ಮೊದಲು ಎಷ್ಟಿದೆ, ಅದರ ಮೇಲೆ ನಾವು ಡ್ರಗ್ಸ್ಗಳನ್ನು ಕೊಡಬೇಕಾಗತ್ತೆ, ಅದು ನಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಇದನ್ನು ಬಿಟ್ಟು ಇನ್ನು ಕೋಆರ್ಡಿನೇಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಪೇಷಂಟ್ಗೆ.

0: ಅಂದ್ರೆ ಈ ಹಾರ್ಟಿನ ಜೊತೆಗೆ ಪೇಷಂಟ್ಗೆ ಶುಗರ್ ಪ್ರಾಬ್ಲಮ್ ಇರಬಹುದು, ಕಿಡ್ನಿ ವೈಫಲ್ಯ ಇರಬಹುದು, ಅವನ್ನೆಲ್ಲವನ್ನ ಮೊದಲೇ ನಾವು ವಿಚಾರ ಮಾಡಿ ರೋಗಿಗೆ ಯಾವ ರೀತಿ ಅನಸ್ಥೀಶಿಯನ್ನು ಕೊಡಬೇಕನ್ನ ಮೊದಲೇ ಡಿಸೈಡ್ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ರೋಗಿಯ ಇಕೋ ಮತ್ತು ECG ಮಾನಿಟರಿಂಗ್ ಅನ್ನು ಸಹ ಮಾಡುತ್ತೇವೆ. ECG ಇಂದ ಹಾರ್ಟ್ ಅಲ್ಲಿ ಯಾವ ತರ ಇದೆ, ರಿದಮ್ ಡಿಸ್ಟರ್ಬೆನ್ಸ್ ಆಗಿದೆ, ಅದಕ್ಕೆ ಯಾವ ತರ ನಾವು ಔಷಧಿಯನ್ನ ಕೊಡಬೇಕು, ಆಮೇಲೆ ECG ಏನಾದ್ರೂ ವೇರಿಯೇಷನ್ಸ್ ಇದೆಯಾ, ಇವನ್ನೆಲ್ಲ ನೋಡಿಕೊಂಡು ನಾವು ಅನಸ್ಥೀಶಿಯಾಗಿ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ರಕ್ತ ಪರೀಕ್ಷೆಯನ್ನು ಸಹ ಎಲ್ಲಾ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಇವೆಲ್ಲವನ್ನ ಪರಿಶೀಲಿಸಿ ರೋಗಿಗೆ ಸೂಕ್ತವಾದ ಅನಸ್ಥೀಶಿಯಾ ಯೋಜನೆಯನ್ನು ನಾವು ರೂಪಿಸುತ್ತೇವೆ. ಇದನ್ನ ಪರ್ಸನಲೈಸ್ಡ್ ಅನಸ್ಥೀಶಿಯಾ ಪ್ಲಾನ್ ಎಂದು ಕರೆಯುತ್ತೇವೆ.
1: ಡಾಕ್ಟರ್ ಗಣೇಶ್ ನಾಯ್ಕ್ ಅವರ, ಅಂದ್ರೆ ಈ ಕೊಡುವ ಅನಸ್ಥೀಶಿಯಾದ ಪ್ರಮಾಣ ಏನಿದೆ, ಇದು ರೋಗಿಯಿಂದ ರೋಗಿಗೆ ಭಿನ್ನವಾಗಿರ್ತದೆ, ಅವರವರ ಆರೋಗ್ಯ ಸ್ಥಿತಿಗತಿಯನ್ನ ಅವಲಂಬಿಸಿರ್ತದೆ ಅಂತ ಹೇಳ್ತೀರಿ?
0: ಹೌದು.
1: ಅದರ ಮೊದಲು ನೀವು ರೋಗಿಯ ಕೇಸ್ ಸ್ಟಡಿಯನ್ನ ಅಭ್ಯಾಸ ಮಾಡಿಕೊಂಡು ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅದನ್ನ ನಿರ್ಧಾರ ಮಾಡಿ.
0: ಹೌದು, ಇದನ್ನೇ ಪ್ರೀ ಅನಸ್ಥೆಟಿಕ್ ಪ್ಲಾನ್ ಎಂದು ಕರೆಯುತ್ತೇವೆ.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ಸರ್ಜರಿ 3-4 ಗಂಟೆ ಕಾಲ ಆಗ್ತದೆ ಅಂತ ಹೇಳಿದ್ರಿ, ಅಂದ್ರೆ ಈ ಸರ್ಜರಿ ಮುಗಿಯುವವರೆಗೂ ಒಬ್ಬ ಅನಸ್ಥೆಸಿಸ್ಟ್, ಕಾರ್ಡಿಯಾಕ್ ಅನಸ್ಥೆಸಿಸ್ಟ್ ಒಳಗಡೆನೆ ಇರ್ತಾರೆ ರೋಗಿಯ ಜೊತೆಗೆ?
0: ಹೌದು, ಹೃದಯದ ಶಸ್ತ್ರಚಿಕಿತ್ಸಾ ಸಮಯದಲ್ಲಿ ನಾವು ಗಮನಿಸಬೇಕಾಗತ್ತೆ ಕೆಲವು ಅಂಶಗಳನ್ನ, ಅಂದ್ರೆ ಹೃದಯದ ಬಡಿತ ಇರಬಹುದು, ರೋಗಿಯ ರಕ್ತದ ಒತ್ತಡ ಎಷ್ಟಿದೆ ಅಂತ ನಮಗೆ ಗುರುತಿರಬೇಕಾಗತ್ತೆ, ಆಮೇಲೆ ಆಮ್ಲಜನಕದ ಮಟ್ಟ ಎಷ್ಟಿದೆ ಅಂತ ಗುರುತಿರಬೇಕಾಗತ್ತೆ, ಆಮೇಲೆ ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅಂತ ಇರುತ್ತೆ, ಮತ್ತು ರೋಗಿಯ ತಾಪಮಾನ, ಇವೆಲ್ಲವನ್ನ ನಾವು ನೋಡ್ಕೋಬೇಕಾಗತ್ತೆ. ಅದರೊಳಗೆ ಈ ಹೃದಯದ ಬಡಿತವನ್ನ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಇದನ್ನ ತಿಳಿಯಲು ನಾವು ರೋಗಿಗೆ ECG ರೋಗಿಯ ದೇಹಕ್ಕೆ ಅಂಟಿಸಿರ್ತೀವಿ. ಹೀಗಾಗಿ ನಮಗೆ ಸಕಾಲವಾಗಿ ರೋಗಿಯ ಎದೆ ಬಡಿತವನ್ನ ತಿಳಿಯಲು ಅನುಕೂಲವಾಗುತ್ತೆ. ಅದರಲ್ಲೂ ರೋಗಿಯ ಎದೆ ಬಡಿತ ಆಪರೇಷನ್ ಟೈಮಲ್ಲಿ ಜಾಸ್ತಿ ಆದಾಗ ಅಥವಾ ಅದು ಕಡಿಮೆ ಆದಾಗ ಅದನ್ನ ಜಾಸ್ತಿ ಮಾಡಲು, ಜಾಸ್ತಿ ಆದಾಗ ಅದನ್ನ ಕಡಿಮೆ ಮಾಡಲು ಔಷಧಿಯನ್ನು ನಾವು ಸಕಾಲವಾಗಿ ಕೊಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ರಕ್ತದೊತ್ತಡವು ಸಹ, ರಕ್ತದೊತ್ತಡವನ್ನು ನಾವು ಪರಿಶೀಲಿಸಲು ಒಂದು ಇನ್ವೇಸಿವ್ ಮಾನಿಟರಿಂಗ್ ಅಂತ ಲೈನ್ ಅಂತ ಹಾಕೊಳ್ತೇವೆ ರೋಗಿಗೆ. ಆವಾಗ ಆಪರೇಷನ್ ಮಾಡೋ ಟೈಮಲ್ಲಿ ರಕ್ತದೊತ್ತಡ ಜಾಸ್ತಿ ಆಗ್ಬಹುದು ಅಥವಾ ಕಡಿಮೆ ಆಗ್ಬಹುದು, ಅದು ಜಾಸ್ತಿ ಆದಾಗ ಅದನ್ನ ಕಡಿಮೆ ಮಾಡಲು, ಕಡಿಮೆ ಆದಾಗ ಅದನ್ನ ಜಾಸ್ತಿ ಮಾಡಲು ನಾವು ಸೂಕ್ತವಾದ ಔಷಧವನ್ನ ಕೊಟ್ಟು ರೋಗಿಯ ಹೃದಯ ಸ್ಟೇಬಲ್ ಇರುವ ಹಾಗೆ ನೋಡ್ಕೊಳ್ಬೇಕಾಗುತ್ತದೆ. ಇನ್ನು ಆಮ್ಲಜನಕದ ಮಟ್ಟ ಅಂತ ಹೇಳ್ತೀವಿ, ಅದು ಶರೀರದಲ್ಲಿ ಬಹಳ ಇಂಪಾರ್ಟೆಂಟ್. ಶಸ್ತ್ರಚಿಕಿತ್ಸಾ ಟೈಮಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆ ಆದರೆ ರೋಗಿಗೆ ಬಹಳ ತೊಂದರೆ ಆಗುತ್ತೆ. ಅದನ್ನ ಕಡಿಮೆ ಆದಾಗ ಶ್ವಾಸಕೋಶದ ಮಷೀನಿಗೆ ನಾವು ಏನ್ ಅಟ್ಯಾಚ್ ಮಾಡಿರ್ತೀವೋ ಆ ಆಮ್ಲಜನಕವನ್ನ ಜಾಸ್ತಿ ಮಾಡಿ ಸರಿಯಾದ ರೀತಿಯಲ್ಲಿ ಆಮ್ಲಜನಕದ ಮಟ್ಟ ಶರೀರದಲ್ಲಿ ಇರುವ ಹಾಗೆ ನೋಡಿಕೊಳ್ತೇವೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅಂತ ಹೇಳ್ತೀವಿ, ನಾವು ಶಸ್ತ್ರಚಿಕಿತ್ಸೆಯನ್ನ ಮಾಡುವಾಗ ರೋಗಿಯನ್ನ ಯೂಶುವಲಿ ವೆಂಟಿಲೇಟರ್ ಅಂದ್ರೆ ಶ್ವಾಸಕೋಶದ ಮಷೀನಿಗೆ ಕನೆಕ್ಟ್ ಮಾಡಿರ್ತೀವಿ. ಯಾವಾಗ ರೋಗಿಯನ್ನ ಅದು ಸರಿಯಾಗಿ ಉಸಿರಾಡಿಸುತ್ತದೆಯೋ ಇಲ್ಲವೋ ಅದನ್ನು ತಿಳಿಯಲು ನಾವು ಈ ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅನ್ನ ಅಂಟಿಸಿರ್ತೇವೆ. ಹಾಗೆಯೇ ರೋಗಿಯ ತಾಪಮಾನವು ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ, ಯಾಕಂದ್ರೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡುವ ಕೊಠಡಿ ಏರ್ ಕಂಡೀಷನ್ ಆಗಿರುತ್ತೆ, ಹವಾನಿಯಂತ್ರಿತ ಕೊಠಡಿ ಆಗಿರುತ್ತೆ. ಇದರಲ್ಲಿ ಏನಾಗುತ್ತೆ, ರೋಗಿಯ ತಾಪಮಾನ ಕಡಿಮೆ ಆಗುವ ಚಾನ್ಸ್ ಇರುತ್ತೆ. ಅದನ್ನ ಸರಿಯಾಗಿಡಲು ನಾವು ತಾಪಮಾನದ ಇದನ್ನ ಅಟ್ಯಾಚ್ ಮಾಡಿರುತ್ತೇವೆ. ಈ ರೀತಿಯಲ್ಲಿ ನಾವು ರೋಗಿಯನ್ನ ಸರಿಯಾದ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಆಗುವ ಹಾಗೆ ನೋಡ್ಕೊಳ್ತೇವೆ.
1: ಅಂದ್ರೆ ಶಸ್ತ್ರಚಿಕಿತ್ಸೆಯ ಕಾರ್ಯ ಪೂರ್ತಿ ಆಗುವವರೆಗೂ ಶಸ್ತ್ರಚಿಕಿತ್ಸಾ ತಂಡದ ಜೊತೆಗೆ ತಾವು ಇದ್ದೇ ಇರ್ತೀರಿ ಅಂತ ಹೇಳ್ತೀರಿ?
0: ಹೌದು
1: ಡಾಕ್ಟರ್. ಸಾಮಾನ್ಯವಾಗಿ ಒಬ್ಬ ಕಾರ್ಡಿಯಾಕ್ ಸರ್ಜರಿ ಆದಂತ ಮನುಷ್ಯನಿಗೆ ಎಷ್ಟು ಗಂಟೆಗಳ ನಂತರ ಎಚ್ಚರ ಬರ್ತದೆ ಅಂತ ಹೇಳ್ತೀರಿ?
0: ಯೂಶುವಲಿ ಏನಾಗುತ್ತೆ ಅಂದ್ರೆ ಬೇರೆ ಆಪರೇಷನ್ ತರ ಆಗಲ್ಲ ಹೃದಯ ಶಸ್ತ್ರಚಿಕಿತ್ಸೆ. ಹೃದಯ ಶಸ್ತ್ರಚಿಕಿತ್ಸೆ ಆದಮೇಲೆ ನಾವು 1 ಅಥವಾ 2 ದಿನಗಳ ಕಾಲ ರೋಗಿಯನ್ನು ICU ಮಾನಿಟರಿಂಗ್ ಕೇರ್ ಅಲ್ಲಿ ಇಡಬೇಕಾಗತ್ತೆ. ಯೂಶುವಲಿ ನಾವು ಪೇಷಂಟ್ಗೆ 24-42 hours ಪೇಷಂಟ್ ಅನ್ನ ಶ್ವಾಸಕೋಶದ ಮಷೀನಿನಲ್ಲಿ ಇಟ್ಟಿರ್ತೇವೆ, ಯಾಕಂದ್ರೆ ಆ ಟೈಮಲ್ಲೂ ಸಹ ಹೃದಯದ ಬಡಿತ ಹೆಚ್ಚು ಕಡಿಮೆ ಆಗ್ಬಹುದು, ರಕ್ತದ ಒತ್ತಡ ಹೆಚ್ಚು ಕಡಿಮೆ ಆಗ್ಬಹುದು, ಹಾಗೆ ಅವನ ಆಕ್ಸಿಜನ್ ಮಟ್ಟ ಕಡಿಮೆ ಆಗ್ಬಹುದು, ತಾಪಮಾನ ಕಡಿಮೆ ಆಗ್ಬಹುದು. ಇವೆಲ್ಲ ಹೇಗೆ ನಾವು ಸರ್ಜರಿಯಲ್ಲಿ ಹೇಗೆ ಮಾನಿಟರ್ ಮಾಡ್ತೀವೋ ಹಾಗೇನೆ ಪೋಸ್ಟ್ ಆಪ್ ಕೇರ್ ಅಲ್ಲೂ ಸಮಾನವಾಗಿ ಮಾನಿಟರ್ ಮಾಡಬೇಕಾಗುತ್ತದೆ. ಇಲ್ಲ ಅಂತ ಹೇಳಿದ್ರೆ ಪೇಷಂಟ್ಗೆ ತೊಂದರೆ ಆಗುವ ಚಾನ್ಸ್ ಬಹಳ ಇರುತ್ತೆ. ಆದ್ರಿಂದ ನಾವು ಯಾವ ರೀತಿ ಪೇಷಂಟ್ ಅನ್ನ 1 ಅಥವಾ 2 ದಿನಗಳ ಕಾಲ ಕ್ರೇಟ್ ಮಾನಿಟರ್ ಕೇರ್ ಅಲ್ಲಿ ಇಡಬೇಕಾಗುತ್ತೆ ಪೇಷಂಟ್ ಅನ್ನ. ಅದಾದ ಮೇಲೆ 2 ದಿನಗಳ ಆದ ಮೇಲೆ ಪೇಷಂಟ್ ಅನ್ನ ICU ತೆಗೆದು ವಾರ್ಡಿಗೆ ಶಿಫ್ಟ್ ಮಾಡುವಂತಹ ಇದನ್ನ ಮಾಡ್ತೇವೆ.
1: ಇನ್ನೊಂದು ನಾವು ಕೇಳ್ತಿರ್ತೀವಿ, ಆಪರೇಷನ್ ಮಾಡುವಾಗ ರೋಗಿಯನ್ನ ಹಾರ್ಟ್ ಲಂಗ್ ಮಷೀನ್ ಮೇಲೆ ಮಲಗಿಸಿರ್ತಾರೆ ಅಂತ ಕೇಳ್ತೀವಿ, ಏನಿದು ಈ ಮಷೀನ್ನ ಕಾರ್ಯವೈಖರಿ ಏನು?
0: ಕೆಲವೊಂದು ಹಾರ್ಟ್ ಸರ್ಜರಿಗಳಲ್ಲಿ ಬೇರೆ ಬೇರೆ ತರ ಸರ್ಜರಿ ಇರುತ್ತವೆ. ಒಂದು ಕೊರೋನರಿ ಆರ್ಟರಿ ಬೈಪಾಸ್ ಗ್ರಾಫ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಕವಾಟ ಬದಲಾವಣೆ ಅಂತ ಹೇಳ್ತೀವಿ, ಇನ್ನು ಪಿಡಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೀವಿ. ಹೀಗೆ ಬೇರೆ ಬೇರೆ ತರ ಸರ್ಜರಿಗಳು ಇರ್ತವೆ. ಅದರಲ್ಲಿ ಈ ಕೊರೋನರಿ ಆರ್ಟರಿ ಸರ್ಜರಿ ಏನಂತ, ಇದಕ್ಕೆ ನಾವು ಯೂಶುವಲಿ ಆಗಿ ಕಾರ್ಡಿಯಾಕ್ ಬೈಪಾಸ್ ಮಷೀನ್ ಅನ್ನ ಯೂಸ್ ಮಾಡೋದಿಲ್ಲ, ಯಾಕಂದ್ರೆ ಇದನ್ನ ಬೀಟಿಂಗ್ ಹಾರ್ಟ್ ಅಲ್ಲಿ ನಾವು ಆಕ್ಟೋಪಸ್ ಅಂತ ಹೇಳ್ತೀವಿ, ಅದನ್ನು ಉಪಯೋಗಿಸಿ ಮಾಡಬಹುದು. ಏನಾದ್ರೂ ಎಮರ್ಜೆನ್ಸಿ ಆದ್ರೆ ಕೊರೋನರಿ ಆರ್ಟರಿ ಮಾಡೋ ಟೈಮ್

0: ಅವಾಗಷ್ಟೇ ಕಾರ್ಡಿಯಾಕ್ ಬೈಪಾಸ್ಗೆ ಹೋಗ್ತೀವಿ. ಈ ಕವಾಟ ಬದಲಾವಣೆ ಇರ್ಬೋದು ಅಥವಾ ಕಂಜನೈಟಲ್ ಪ್ರಾಬ್ಲಮ್ ಇರ್ಬೋದು, ಆವಾಗ ಎದೆ ಬಡಿತವನ್ನು ನಿಲ್ಲಿಸಿಯೇ ಹಾರ್ಟ್ ಆಪರೇಷನ್ ಮಾಡಬೇಕಾಗುತ್ತೆ. ಅಂತಹ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ರೋಗಿಯನ್ನ ಹಾರ್ಟ್ ಲಂಗ್ ಮಷೀನಿಗೆ ಕನೆಕ್ಟ್ ಮಾಡ್ತೀವಿ. ಹಾರ್ಟ್ ಲಂಗ್ ಮಷೀನ್ ಅಂತ ಅಂದ ಹೇಳಿದ್ರೆ ಏನಂತಂದ್ರೆ ಶ್ವಾಸಕೋಶ ಏನ್ ಕೆಲಸ ಮಾಡುತ್ತೋ ಆ ಕೆಲಸವನ್ನ ಹಾರ್ಟ್ ಲಂಗ್ ಮಷೀನ್ ಮಾಡುತ್ತೆ. ಒಂದು ಸಲ ನಾವು ರೋಗಿಯನ್ನ ಹಾರ್ಟ್ ಲಂಗ್ ಮಷೀನಿಗೆ ಹಾಕಿದ್ರು ಸಹ ರೋಗಿಯಲ್ಲಿ ಆಕ್ಸಿಜನ್ ಮಟ್ಟ, ಅವ್ರದ್ದು ಆಸಿಡ್ ಬೇಸ್ ಬ್ಯಾಲೆನ್ಸ್ ಇರ್ಬೋದು, ಅವನ್ನೆಲ್ಲವನ್ನ ಕನ್ಸಿಸ್ಟೆಂಟ್ ಆಗಿ ಅವ್ರಿಗೆ 30 ಮಿನಿಟ್ಸ್ಗೆ ನಾವು ನೋಡ್ತಾ ಇರಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ನೋಡಿ ಅದನ್ನ ಟ್ರೀಟ್ಮೆಂಟ್ ಅನ್ನ ಔಷಧಿಯನ್ನ ಸಕಾಲವಾಗಿ ಕರೆಕ್ಟ್ ಆಗಿ ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ರೋಗಿಗೆ ತೊಂದರೆ ಆಗುವ ಚಾನ್ಸ್ ಬಹಳ. ಮೇನ್ ಆಗಿ ಮೆದುಳಿನ ರಕ್ಷಣೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬೈಪಾಸ್ ಟೈಮಲ್ಲಿ ಮೆದುಳಿನ ರಕ್ಷಣೆಯನ್ನ ನಾವು ಕರೆಕ್ಟ್ ಆಗಿ ಮಾಡಬೇಕಾಗತ್ತೆ. ಅಷ್ಟೇ ಪರ್ಫ್ಯೂಷನ್ ಪ್ರೆಷರ್ ಅಂತ ಇರುತ್ತೆ, ಅದನ್ನೆಲ್ಲವನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡಿ ಅದು ಕಡಿಮೆ ಆದಲ್ಲಿ ಸೂಕ್ತವಾದ ಔಷಧಿಯನ್ನ ಕೊಟ್ಟು ಮಾನಿಟರ್ ಮಾಡಬೇಕಾಗತ್ತೆ.
1: ಅಂದ್ರೆ ಹಾರ್ಟ್ ಲಂಗ್ ಮಷೀನ್ ಮೇಲೆ ಈ ಹೃದಯವನ್ನ ಶಿಫ್ಟ್ ಮಾಡಿದಾಗ ನೀವು ಸರ್ಜರಿ ಮಾಡಿದ್ಮೇಲೆ ಮತ್ತೆ ಹೃದಯವನ್ನ ವ್ಯಕ್ತಿಗೆ ಹಾಕ್ತೀರಿ?
0: ಹೌದು, ಸರ್ಜರಿ ಮಾಡಾದ ಮೇಲೆ ಮತ್ತೆ ಹೃದಯಕ್ಕೆ ಜೀವ ಬರಲು ಮತ್ತೆ ಬೇರೆ ಔಷಧಿಯನ್ನ ಕೊಟ್ಟು ಆ ಮಷೀನ್ ಅನ್ನು ಆಫ್ ಮಾಡಿ ಹೃದಯಕ್ಕೆ ಜೀವ ಬರುವ ಹಾಗೆ ಮಾಡ್ತೀವಿ.
1: ಅಂದ್ರೆ ಆವಾಗೂ ಕೂಡ ಅನಸ್ಥೆಸಿಸ್ಟ್ ಪಾತ್ರ ಬಹಳ ಮುಖ್ಯ.
0: ಹೌದು, ಆವಾಗಲೂ ಕೂಡ ಸೂಕ್ತವಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಆವಾಗ ಬೈಪಾಸ್ ಮಷೀನ್ ಇಂದ ರೋಗಿ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಹಾರ್ಟಿಗೆ ಏನಾದರೂ ತೊಂದರೆ ಆಗ್ಬೋದು, ರಿದಮ್ ಡಿಸ್ಟರ್ಬೆನ್ಸ್ ಅಂತ ಆಗ್ಬೋದು. ಇದೆಲ್ಲ ಆದಾಗ ಏನಾಗುತ್ತೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಇದು ಮಾಡಿ ಸರಿಯಾದ ಸೂಕ್ತವಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಹೀಗೆ ರಕ್ತದೊತ್ತಡ ಸಹ ಹೆಚ್ಚು ಕಡಿಮೆ ಆಗುವ ಚಾನ್ಸ್ ಬಹಳ ಇರುತ್ತೆ. ಆ ಸಮಯದಲ್ಲೂ ಸಹ ಸರಿಯಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಆಮೇಲೆ ಮೊದಲು ಕೆಲವು ರೋಗಿಗಳ ಕಂಡೀಷನ್ ಸರಿ ಇರಲ್ಲ, ಕೆಲವು ಹಾರ್ಟ್ ಕಂಡೀಷನ್ಸ್ ಗಳು ಸರಿ ಇರಲ್ಲ, ಪ್ರಿಯೋಪೆ ಸರಿ ಇರಲ್ಲ, ಅಂತ ಪೇಷಂಟ್ ಗೆ ಇನ್ನು ವಿಜಿಲೆಂಟ್ ಕೇರ್ ಅಂಡ್ ಮಾನಿಟರಿಂಗ್ ಬೇಕಾಗತ್ತೆ. ಈ ರೀತಿ ಮಾಡಿ ನಾವು ಶಸ್ತ್ರಚಿಕಿತ್ಸೆ ಅರವಳಿಕೆ ತಜ್ಞರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ.
1: ಡಾಕ್ಟರ್ ಗಣೇಶ್ ನಾಯ್ಕ ಅವರೇ, ಅಂದ್ರೆ ಒಬ್ಬ ವ್ಯಕ್ತಿಗೆ ಇಂತ ದಿನ ಅಂತ ಸರ್ಜರಿ ಫಿಕ್ಸ್ ಆದಾಗ ಅವರನ್ನ ಮುಂಚಿತವಾಗಿ ತಾವೇನಾದ್ರೂ ಕೌನ್ಸಿಲಿಂಗ್ ಅಥವಾ ಅವ್ರ ಜೊತೆಗೆ ಒಂದು ಆಪ್ತ ಸಮಾಲೋಚನೆ, ಅವ್ರಿಗೊಂದು ಮಾರಲ್ ಸಪೋರ್ಟ್ ಈ ತರದಲ್ಲಿ ಏನಾದ್ರೂ ಅನ್ಕೊಂಡಿರ್ತೀರಾ?
0: ಹೌದು ಹೌದು, ಪ್ರೀ ಅನಸ್ಥೆಟಿಕ್ ಕೇರ್ ಅಂತ ಹೇಳ್ತೀವಿ ಅದಕ್ಕೆ. ಅದನ್ನ ಕರೆಕ್ಟ್ ಆಗಿ ಒಂದು ದಿನದ ಅಥವಾ 2 ದಿನ ಮೊದಲು ಯಾವ ಪೇಷಂಟ್ ಅನ್ನ ನಾವು ಶಸ್ತ್ರಚಿಕಿತ್ಸೆಗೆ ತೆಗೆದುಕೊಳ್ಳುತ್ತೇವೆ, ಆವಾಗ ನಾವು ವಾರ್ಡಿಗೆ ಹೋಗಿ ರೋಗಿ ಹತ್ರ ಮಾತಾಡಿ ಈ ತರ ಇದೆ, ಈ ತರ ಕಂಡೀಷನ್ ಇದೆ, ಈ ತರ ಮಾಡ್ತೀವಿ ನಾವು ಅಂತ ಎಲ್ಲ ವಿವರವಾಗಿ ಹೇಳಿರ್ತೇವೆ. ಅದಕ್ಕೆ ರೋಗಿಯು ಸೂಕ್ತವಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಈ ರೀತಿಯನ್ನು ಮಾಡಿ ನಾವು ಸೂಕ್ತವಾದ ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ ಆಪರೇಷನ್ ತಗೊಳ್ಳೋ ಟೈಮಲ್ಲೂ ಸಹ ಎಲ್ಲಾ ರೀತಿಯ ಮಾನಿಟರಿಂಗ್ ಕೇರ್ಗಳು, ಆಮೇಲೆ ಎಲ್ಲಾ ರೀತಿಯ ಇನ್ಸ್ಟ್ರೂಮೆಂಟ್ಗಳು ಸರಿಯಾಗಿ ಕೆಲಸ ಮಾಡುತ್ತಿದೆಯೋ ಇಲ್ವೋ, ಏನಾದ್ರು ಎಮರ್ಜೆನ್ಸಿ ಆದರೆ ಅದಕ್ಕೆ ಬೇಕಾದಂತಹ ಔಷಧಿ, ಅದಕ್ಕೆ ಬೇಕಾದಂತಹ ಇದು ಎಲ್ಲವನ್ನ ತಂತ್ರಜ್ಞರು ಇಟ್ಟಿರುತ್ತಾರೆ. ಈ ರೀತಿ ಮಾಡಿ ನಾವು ಪೇಷಂಟ್ಗಳನ್ನ ಆಪರೇಷನ್ ಥಿಯೇಟರ್ಗೆ ತಗೊಳ್ತೇವೆ.
1: ಅಂದ್ರೆ ಮಾನಸಿಕವಾಗಿ ಅವರಿಗೆ ಒಂದು ಧೈರ್ಯವನ್ನ ಹೇಳಿರ್ತೀವಿ,
0: ಧೈರ್ಯವನ್ನ ಹೇಳಿರ್ತೀವಿ,
1: ಅಂದಾಗ ಅವರು ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ.
0: ಹೌದು,
1: ಇದಕ್ಕೆ
0: ಈ ರೀತಿಯಲ್ಲಿ ನಾವು ಶಸ್ತ್ರಚಿಕಿತ್ಸೆ ಅಂದ್ರೆ ಈ ಹೃದಯ ಶಸ್ತ್ರಚಿಕಿತ್ಸೆ ವೇಳೆ ಅನಸ್ಥೆಟಿಸ್ಟ್ ಕಾಣಿಸದೇ ಇರಬಹುದು, ಆದರೆ ಪ್ರತಿ ಹೃದಯದ ಬಡಿತದ ಹಿಂದೆ ನಮ್ಮ ಎಚ್ಚರಿಕೆಯ ನಿಗಾ ಇದ್ದೇ ಇರುತ್ತದೆ.
1: ಖಂಡಿತವಾಗಿಯೂ, ಯಾಕೆಂದ್ರೆ ಅನಸ್ಥೆಸಿಸ್ಟ್ ಇಲ್ಲ ಅಂದ್ರೆ ಸರ್ಜರಿ ಸಾಧ್ಯನೇ ಇಲ್ಲ. ಅವರ ಪಾತ್ರ ಬಹಳ ಹಿರಿದಾದದ್ದು, ಮತ್ತೆ ರೋಗಿಯ ಒಂದು ಸ್ಥಿತಿಗತಿಯನ್ನ ನೋಡಿ ಅವರಿಗೆ ಕೊಡಬೇಕಾದಷ್ಟು ಅನಸ್ಥೇಶ ಕೊಡುವಲ್ಲಿ ಕೂಡ ಒಬ್ಬ ಅರವಳಿಕೆ ತಜ್ಞರ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಅಂತ ನಾವು ಇಲ್ಲಿ ಗಮನಿಸಬಹುದು. ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ.
2: ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ವಿಷಯ ಕುರಿತಂತೆ ಇದುವರೆಗೂ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡಲಿರುವವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಪ್ರದೀಪ್ ಡಿಎಂ ಹಾವಂಜೆ.
5: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
6: ನಮಸ್ಕಾರ.

0: ಮೇಡಮ್, ಮೊದಲನೇದಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರಿ, ಏನು ಅಂತ ಹೇಳಿ?
1: ಕೇಳುಗರಿಗೆ ನಮಸ್ಕಾರ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ 2020 ಸಾಲಿನಲ್ಲಿ ಘೋಷಿಸಿದಂತಹ ಮೀನುಗಾರಿಕಾ ಇಲಾಖೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಘೋಷಿಸಿದಂತಹ ಒಂದು ಯೋಜನೆ. ಇದು 5 ವರ್ಷಗಳ ಕಾಲ, ಅಂದ್ರೆ 2020-21 ಸಾಲಿನಿಂದ 2025-26 ಸಾಲಿನ ತನಕ ಘೋಷಿಸಿದಂತಹ ಯೋಜನೆಯಾಗಿದ್ದು, ಇದು 1 ವರ್ಷ ಮುಂದುವರಿಸಿರುತ್ತಾರೆ. 2026-27 ಸಾಲಿನ ಸೆಪ್ಟೆಂಬರ್ ತಿಂಗಳವರೆಗೂ ಇದನ್ನು ಮುಂದುವರಿಸಲಾಗಿರುತ್ತದೆ.
0: ಮೇಡಮ್, ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಈ ಒಂದು ಯೋಜನೆಯ ಪ್ರಮುಖವಾದಂತಹ ಉದ್ದೇಶಗಳು ಏನು ಅಂತ ಹೇಳಿ?
1: ನಮ್ದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಮೀನುಗಾರಿಕೆ ಸಾಮರ್ಥ್ಯವನ್ನು ಸುಸ್ಥಿರ, ಜವಾಬ್ದಾರಿಯುತವಾಗಿ ಹಾಗೂ ನ್ಯಾಯಸಮ್ಮತ ರೀತಿಯಲ್ಲಿ ಬಳಸಿಕೊಳ್ಳುವುದು, ನೆಲ ಜಲದ ಸಮಗ್ರ ಬಳಕೆಯ ಮೂಲಕ ಮೀನು ಉತ್ಪಾದನೆ ಮತ್ತು ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಮೌಲ್ಯ ಸರಪಳಿಯನ್ನು ಆಧುನೀಕರಿಸುವುದು ಮತ್ತು ಬಲಪಡಿಸುವುದು, ಹಿಡುವಳಿ ನಂತರದ ನಿರ್ವಹಣೆಗೆ ಮತ್ತು ಗುಣಮಟ್ಟದ ಸುಧಾರಣೆಗೆ ಒತ್ತು ನೀಡುವುದು, ಮೀನುಗಾರರ ಹಾಗೂ ಮೀನು ಕೃಷಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕಲ್ಪಿಸುವುದು ಹಾಗೂ ಕೃಷಿ GDPಗೆ ಹಾಗೂ ರಫ್ತಿಗೆ ಮೀನುಗಾರಿಕೆಯ ಕೊಡುಗೆಯನ್ನು ಹೆಚ್ಚಿಸುವುದು.
0: ಮೇಡಮ್, ಈಗ PMMSY ಈ ಯೋಜನೆ, ಈ ಒಂದು ನಿಗದಿಪಡಿಸಲಾದಂತಹ ಮೀನು ಉತ್ಪಾದನಾ ಗುರಿಗಳು ಎಷ್ಟು ಅಂತ ಹೇಳಿ?
1: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನು ಉತ್ಪಾದನೆ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನುಷ್ಠಾನ ಆಗುವ ಮೊದಲು 150,000 ಮೆಟ್ರಿಕ್ ಟನ್ ಇತ್ತು. ಈವಾಗ ಪ್ರಸ್ತುತ ಅದು 2,00,000 ಮೆಟ್ರಿಕ್ ಟನ್ ತಲುಪಿದೆ.
0: ಪ್ರಮುಖವಾಗಿ ನಮ್ಮ ಕರಾವಳಿ ಪ್ರದೇಶಗಳು, ಅದರಲ್ಲೂ ಕೂಡ ಈ ಮಂಗಳೂರು ಭಾಗದಲ್ಲಿ ಮೀನುಗಾರಿಕೆಗೆ ಹೆಚ್ಚು ಒತ್ತುಗಳನ್ನು ಕೊಡುವಂತದ್ದು. ಈ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಒಂದು ಧನ ಸಹಾಯದ ಹಂಚಿಕೆಗಳು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಹೇಗಿರ್ತದೆ ಅಂತೇಳಿ?
1: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ 2 ತರದ ಯೋಜನೆಗಳಿವೆ. ಒಂದು ಕೇಂದ್ರ ವಲಯ ಯೋಜನೆ, ಇನ್ನೊಂದು ಕೇಂದ್ರ ಪುರಸ್ಕೃತ ಯೋಜನೆ. ಕೇಂದ್ರ ವಲಯ ಯೋಜನೆ ಅಂತ ಹೇಳಿದ್ರೆ ಅಂದ್ರೆ 100% ಕೇಂದ್ರ ಸರ್ಕಾರದ ಸಹಾಯಧನ ಇರುತ್ತದೆ. ಇದನ್ನ ಮುಖ್ಯವಾಗಿ ನಾವು ಬಂದರುಗಳ ಅಭಿವೃದ್ಧಿಗೆಲ್ಲ ಯೋಜನೆ, ಇದರಲ್ಲಿ ನಾವು ನಮ್ಮ ರಾಜ್ಯಗಳಿಗೆ ಅನುಮೋದನೆ ಆಗ್ತದೆ. ಇದನ್ನು ಹೊರತುಪಡಿಸಿ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳು ಮತ್ತು ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳು, 2 ತರದ ಯೋಜನೆ ಇರುತ್ತದೆ. ಫಲಾನುಭವಿ ಆಧಾರಿತ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಫಲಾನುಭವಿಗೆ ನೀಡುವ ಸಹಾಯಧನದಲ್ಲಿ 60% ಕೇಂದ್ರ ಸರ್ಕಾರ ನೀಡುತ್ತದೆ, 40% ರಾಜ್ಯ ಸರ್ಕಾರ ನೀಡುತ್ತದೆ, ಮತ್ತೆ ಉಳಿದ ಮೊತ್ತವನ್ನ ಫಲಾನುಭವಿಯು ಪಾವತಿಸಬೇಕಾಗಿರುತ್ತದೆ. ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳಲ್ಲಿ ಸಹ ಅದೇ ರೀತಿ 60% ಕೇಂದ್ರ ಸರ್ಕಾರ ನೀಡುತ್ತದೆ ಮತ್ತು 40% ರಾಜ್ಯ ಸರ್ಕಾರವನ್ನು ನೀಡುತ್ತದೆ.
0: ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಈ ಯೋಜನೆ ಹೇಗೆ ಸಹಾಯ ಮಾಡುತ್ತದೆ ಅಂತೇಳಿ?
1: ಈಗ ಮೀನುಗಾರ ಆದಾಯವನ್ನು ದ್ವಿಗುಣಗೊಳಿಸುವುದು ಅಂತ ಹೇಳಿದ್ರೆ, ನಮ್ದು ಫಲಾನುಭವಿ ಆಧಾರಿತ ಯೋಜನೆಗಳ ಅಡಿಯಲ್ಲಿ ಆರ್ಥಿಕ ಸಹಾಯಧನವನ್ನು ಪಡೆದು ತುಂಬಾ ಘಟಕಗಳನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಒಂದು ಮುಖ್ಯ ಘಟಕ ಇದರಲ್ಲಿ ಅನುಷ್ಠಾನವಾಗಿರುವುದು. ಇದರಿಂದಾಗಿ ನಮ್ಮ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆಯ ಸಂಪತ್ತನ್ನ, ಈಗ ಏನು ಮಾಮೂಲಿ ನಾವು ಪರ್ಸಿನ್ ಬೋಟು ಅಥವಾ ಟ್ರಾಲ್ ಬೋಟ್ ಅಲ್ಲಿ ಮೀನು ಹಿಡಿತಾ ಇದ್ದೇವೆ, ಅದನ್ನು ಹೊರತುಪಡಿಸಿ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆ ಸಂಪತ್ತನ್ನು ಸಹ ಹಿಡಿದು ತಂದು ಇದರಿಂದಾಗಿ ರಫ್ತು ಮಾಡಿ ಇದರಿಂದ ಹೆಚ್ಚಿನ ಆದಾಯವನ್ನ ಪಡ್ಕೊಂಡಿದ್ದಾರೆ ಮೀನುಗಾರರು.
0: ಮೇಡಮ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಮುಖವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಯೋಜನೆಯನ್ನು ಅಳವಡಿಸಿಕೊಂಡ ನಂತರ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಇದುವರೆಗಿನ ಸಾಧನೆಗಳೇನು, ಜೊತೆಗೆ ಯಾವೆಲ್ಲ ಮೀನುಗಾರರ ಕುಟುಂಬಗಳಿರಬಹುದು ಅಥವಾ ಮೀನುಗಾರಿಕೆಯನ್ನೇ ಮುಖ್ಯ ಉದ್ಯೋಗವಾಗಿ ಇಟ್ಕೊಂಡಂತವರಿಗೆ ಇದರಿಂದ ಏನೆಲ್ಲ ಸಹಾಯವಾಗಿದೆ ಮತ್ತು ಮೀನುಗಾರಿಕೆಗಳಿಗೆ ಬೇಕಾದಂತಹ ಸಾಧನಗಳಿರ್ಬೋದು, ಇದನ್ನು ನೀಡುವಂತಹ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಥವಾ ಅವರಿಗೆ ಏನಾದ್ರೂ ಪ್ರೋತ್ಸಾಹಧನಗಳಿರ್ಬೋದು ಅಥವಾ ಕಿಟ್ಗಳನ್ನು ಕೊಡುವಂತದ್ದು ಈ ತರ ಏನಾದ್ರೂ ಆಗಿದೆ ಅಂತೇಳಿ?
1: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಅದರ ಆಧುನೀಕರಣ ಇದು ಒಂದು ಮುಖ್ಯ ಘಟಕ. ನಮ್ಮ ಕರಾವಳಿ ಜಿಲ್ಲೆಗೆ ಇದು ತುಂಬಾ ಹೆಚ್ಚು ಸೂಕ್ತವಾಗಿದೆ. ಇದರಿಂದಾಗಿ ನಾವು ಮೀನನ್ನ ಸಂರಕ್ಷಣೆ ಅಥವಾ ಜೋಪಾನ ಮಾಡಲಿಕ್ಕೆ ಬೇಕಾದ್ದು, ಯಾಕಂತ ಹೇಳಿದ್ರೆ ಮೀನು ತುಂಬಾ ಬೇಗ ಕೆಡುವಂತ ಆಹಾರ, ಇದನ್ನ ಬೋಟ್ಗಳಲ್ಲಿ ಹಿಡಿದು ತಂದ ತಕ್ಷಣ ಅದನ್ನ ಜೋಪಾಸಣೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ಐಸ್ ಯೂಸ್ ಮಾಡ್ತೇವೆ, ಉಪಯೋಗ ಮಾಡ್ತೇವೆ. ಈ ಐಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಥವಾ ಉತ್ಪಾದನೆ ಮಾಡ್ಲಿಕ್ಕೆ

0: ಕಾರ್ಯಕ್ರಮಗಳಿಗೋಸ್ಕರ ಐಸ್ ಅಥವಾ ಮಂಜುಗಡ್ಡೆ ಘಟಕ ನಿರ್ಮಾಣಕ್ಕೆ ಸಹಾಯಧನವನ್ನ ನೀಡಿದ್ದೇವೆ. ಮತ್ತೆ ಮೀನನ್ನ ಹಿಡಿದು ತಂದ ರಫ್ತು ಮಾಡಬಹುದಾದಂತ ಮೀನುಗಳನ್ನ ಎಲ್ಲ ಶೇಖರಣೆ ಮಾಡ್ಲಿಕ್ಕೋಸ್ಕರ ನಾವು ಕೋಲ್ಡ್ ಸ್ಟೋರೇಜ್ ಅನ್ನು ಸಹ ಈ ಯೋಜನೆ ಅಡಿಯಲ್ಲಿ ನೀಡಿದ್ದೇವೆ. ಅಂದ್ರೆ ಆ ಘಟಕಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ಇದುವರೆಗೂ ಸುಮಾರು 35-40 ದೋಣಿಗಳನ್ನ, ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ನಮ್ಮ ಸಾಂಪ್ರದಾಯಿಕ ಮೀನುಗಾರಿಗೆ ನಾವು ಹಳೆಯ ಅವರ ಬೋಟ್ ಅನ್ನ ಬದಲಿಗೆ, ಅಂದ್ರೆ ಮರದ ಬೋಟ್ ಇರ್ತದೆ ಅಥವಾ ಚಿಕ್ಕ ಚಿಕ್ಕ ಬೋಟ್ ಇರ್ತದೆ, ಅದರ ಬದಲಿಗೆ FRP ಬೋಟ್ ಅಥವಾ ನಾವು ಯೂಶುವಲಿ ಸಾಂಪ್ರದಾಯಿಕ MO ಬೋಟ್ ಅಂತೀವಿ, ಅದನ್ನ ಖರೀದಿ ಮಾಡ್ಲಿಕ್ಕೆ ಹಾಗೂ ಬಲೆ ಖರೀದಿ ಮಾಡ್ಲಿಕ್ಕೆ ಸುಮಾರು 150 ದೋಣಿಗಳಿಗೆ ಸಹಾಯಧನ ನೀಡಿದ್ದೇವೆ. ವಾಹನಗಳ ಮೂಲಕ ಅಥವಾ ಶೈತ್ಯೀಕರಿಸಿದ ವಾಹನಗಳ ಮೂಲಕ ಸಾಗಾಟ ಮಾಡಬೇಕಾಗ್ತದೆ. ಇದಕ್ಕೂ ಸಹ ಇನ್ಸುಲೇಟೆಡ್ ವೆಹಿಕಲ್ ಅಂಡ್ ರೆಫ್ರಿಜರೇಟೆಡ್ ಎರಡೂ ವಾಹನಗಳಿಗೂ ನಾವು ಸಹಾಯಧನವನ್ನ ನೀಡ್ತೇವೆ. ಮಾರುಕಟ್ಟೆ ಮಾಡಲು ಚಿಕ್ಕ ಚಿಕ್ಕ ಶಾಪ್ಗಳನ್ನಾಗಿ ಮಾಡಲಿಕ್ಕೆ ಅಥವಾ ನಾವು ಏನು ರೀಟೇಲ್ ಔಟ್ಲೆಟ್ ಅಂತೀವಿ ಅದಕ್ಕೂ ಸಹಾಯಧನವನ್ನು ನೀಡಿದ್ದೇವೆ.
1: ಮೇಡಮ್, ಮೀನುಗಾರರ ಕುಟುಂಬಗಳಿಗೆ ಈ ಯೋಜನೆಯಡಿ ಮಹಿಳೆಯರ ಸಬಲೀಕರಣ ಅಂತ ಬರ್ತದೆ, ವಿಶೇಷವಾಗಿ ಮೀನು ಮಾರಾಟಗಾರರು ಮತ್ತು ಕರಾವಳಿ ಮಹಿಳೆಯರು, ಇವರಿಗೆ ಯಾವ ರೀತಿಯಾಗಿ ಇದು ಉತ್ತೇಜನವನ್ನು ನೀಡಿದೆ ಅಂತೇಳಿ?
0: ಮಹಿಳೆಯರಿಗೆ ಎಲ್ಲರಿಗೂ ಅದರ ಹೆಚ್ಚಿನ ಲಾಭ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದು ಮಹಿಳೆಯರು ಉಳಿತಾಯ ಮತ್ತು ಪರಿಹಾರ ಅಂತ ಯೋಜನೆ ಇದೆ. ನಾವು ಜೂನ್ ಮತ್ತು ಜುಲೈ ತಿಂಗಳನ್ನ ಮೀನುಗಾರಿಕೆ ನಿಷೇಧಿತ ಅವಧಿ ಎಂದು ಘೋಷಿಸಿರುತ್ತೇವೆ. ಈ ಸಮಯದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ಲಿಕ್ಕೋಸ್ಕರ ಉಳಿತಾಯ ಮತ್ತು ಪರಿಹಾರ ಅಂತ ಹೇಳುವ ಯೋಜನೆಯನ್ನು ಜಾರಿಗೆ ತಂದಿರುತ್ತಾರೆ. ಈ ಯೋಜನೆಯಲ್ಲಿ ಅವರು ಸೆಪ್ಟೆಂಬರಿನಿಂದ ಮೇ ತನಕ ಮೀನುಗಾರಿಕಾ ಋತುವಿನಲ್ಲಿ 1500 ರೂಪಾಯಿಯನ್ನು ಅವರು ಉಳಿತಾಯ ಮಾಡಿ ಇಲಾಖೆಗೆ ಜಮೆ ಮಾಡಬೇಕು. ಇದಕ್ಕೆ ಈ ನಿಷೇಧಿತ ಅವಧಿ ಸಮಯದಲ್ಲಿ ಇಲಾಖೆಯು ಕೇಂದ್ರ ಸರ್ಕಾರದಿಂದ 1500 ಮತ್ತು ರಾಜ್ಯ ಸರ್ಕಾರದಿಂದ 1500, ಒಟ್ಟು 3000 ಸಹಾಯಧನವನ್ನ ಮಹಿಳೆಯರಿಗೆ ನೀಡ್ತಾ ಇದೆ. ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಮೀನುಗಾರರ ಸುರಕ್ಷತೆಗಾಗಿ, ಸಮುದ್ರದಲ್ಲಿರುವ ಮೀನುಗಾರರ ಹಾಗೂ ಮೀನುಗಾರಿಕಾ ದೋಣಿಗಳ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರವು ಇಸ್ರೋ ಸಂಸ್ಥೆಯ ಸ್ಯಾಟಲೈಟ್ ಆಧಾರಿತ ಟ್ರಾನ್ಸ್ಪೋಂಡರ್ ಅನ್ನು ಪರಿಚಯಿಸಿರುತ್ತದೆ. ಇದು ಎಲ್ಲಾ ದೋಣಿಗಳಿಗೂ ಅಳವಡಿಸುವುದು ಕಡ್ಡಾಯವಾಗಿರುತ್ತದೆ. ಇದನ್ನ ಇಲಾಖೆಯು ಸಂಪೂರ್ಣ ಉಚಿತವಾಗಿ ಮೀನುಗಾರರಿಗೆ ನೀಡುತ್ತಾ ಇರುತ್ತದೆ. ಇದನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ 1380 ದೋಣಿಗಳಿಗೆ ಅಳವಡಿಸಲಾಗಿರುತ್ತದೆ. ಇದರಿಂದಾಗಿ ಮೀನುಗಾರರು ಸಮುದ್ರದಲ್ಲಿ ಇರುವಾಗ ಏನೇ ಅವಘಡ ಸಂಭವಿಸಿದರೆ ಅಥವಾ ತುರ್ತು ಸಂದರ್ಭದಲ್ಲಿ ಅವರು ಇಲಾಖೆಯು ಮೀನುಗಾರರೊಂದಿಗೆ ಸಂವಹನವನ್ನು ಮಾಡಬಹುದಾಗಿದೆ. ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಾಮೂಹಿಕ ಅಪಘಾತ ವಿಮೆ, ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ಏನೇ ಅಪಘಾತ ಸಂಭವಿಸಿದರೆ ಅವರಿಗೆ ಅವರ ಕುಟುಂಬಗಳಿಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಸಂದರ್ಶನ ನಡೆಸಿಕೊಟ್ಟವರು ಪ್ರದೀಪ್ ಡಿಎಂ ಹಾವಂಜಯ್. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನಲ್ಲಿ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ವಾರ್ತೆಗಳ ವಿವರ: ದೇಶಾದ್ಯಂತ ಭವಿಷ್ಯದಲ್ಲಿ ನಡೆಯುವ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಎಲ್ಲಾ ಪಾಲುದಾರರು ಸಮನ್ವಯತೆಯಿಂದ ಕೆಲಸ ಮಾಡಬೇಕು.

0: ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇತ್ತೀಚಿನ ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಹಾಗೂ ಯುವಜನತೆಯ ಹಿತಾಸಕ್ತಿ ಕಾಯಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ್ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮಾತನಾಡಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ನೀಟ್ ಅಕ್ರಮದ ಮಾಹಿತಿ ತಿಳಿಯುತ್ತಿದ್ದಂತೆ ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತವಾಗಿದೆ ಎಂದು ಪ್ರಧಾನಿ ತಿಳಿಸಿರುವುದಾಗಿ ಹೇಳಿದರು. ಪ್ರಕರಣದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದ್ದು 13 ಮಂದಿ ಪ್ರಸ್ತುತ ಜೈಲಿನಲ್ಲಿದ್ದಾರೆ. ದೋಷಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತು ನೀಡಿರುವ ಪ್ರಧಾನಿಯವರು, ಭವಿಷ್ಯದಲ್ಲಿ ಇಂತಹ ಅಕ್ರಮಗಳು ಮರುಕಳಿಸದಂತೆ ಬಿಗಿಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವಿವಿಧ ದೇಶಗಳೊಂದಿಗೆ ಭಾರತ ಮಾಡಿಕೊಂಡಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ, ಪ್ರತಿಯೊಂದು ಒಪ್ಪಂದದಲ್ಲೂ ದೇಶದ ರೈತರ ಕಲ್ಯಾಣ ಹಾಗೂ ರಾಷ್ಟಹಿತಕ್ಕೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ವಿಧೇಯಕಗಳ ಅಂಗೀಕಾರಕ್ಕೆ ಎನ್ಡಿಎ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿಯವರು ತಿಳಿಸಿರುವುದಾಗಿ ಮಾಹಿತಿ ನೀಡಿದ ಸಚಿವ ಕಿರಣ್ ರಿಜಿಜು, ರಾಷ್ಟಹಿತ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ವಿಪಕ್ಷಗಳು ಕಲಾಪಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೂ ಮುನ್ನ ಭಾರತದಲ್ಲಿ ಸುದೀರ್ಘಾವಧಿಗೆ ಜನರಿಂದ ಆಯ್ಕೆಯಾದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿ ಎನ್ಡಿಎ ಮೈತ್ರಿಕೂಟದ ನಾಯಕರು ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತಂತೆ ಹಲವು ಪ್ರಕರಣ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೇ ಸಂಸತ್ತಿನ ಉಭಯ ಸದನಗಳ ಕಲಾಪ 2 ಗಂಟೆವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷ ನಾಯಕರು ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಘೋಷಣೆಗಳನ್ನು ಕೂಗಲಾರಂಭಿಸಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಸದನ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಸಭಾಧ್ಯಕ್ಷರು ಕೋರಿದ ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆ ಮೊದಲಿಗೆ 12 ಗಂಟೆವರೆಗೆ ಸದನವನ್ನು ಮುಂದೂಡಲಾಯಿತು. ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಪೀಠಾಸೀನ ಅಧಿಕಾರಿ ಸಂಧ್ಯಾ ರೇ ಅಪರಾಹ್ನ 2 ಗಂಟೆವರೆಗೆ ಕಲಾಪ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂದಿದ್ದು, ಕೇಂದ್ರ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸಿದ ಬಳಿಕ ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆಯ ನವದೆಹಲಿಯಲ್ಲಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಪ್ರಸ್ತಾಪಿಸಿದರು. ಬಳಿಕ ಸದಸ್ಯರು ಗದ್ದಲ ಎಬ್ಬಿಸಿದ ಬೆನ್ನಲ್ಲೇ ಕಲಾಪ ಮುಂದೂಡಲಾಯಿತು. ಇದಕ್ಕೂ ಮುನ್ನ ಸಂವಿಧಾನ 129ನೇ ತಿದ್ದುಪಡಿ ಮಸೂದೆ 2024 ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ 2024 ಪರಿಶೀಲನೆಗಾಗಿ ರಚಿಸಲಾಗಿರುವ ಜಂಟಿ ಸಂಸದೀಯ ಸಮಿತಿಗೆ ಇಬ್ಬರು ಸದಸ್ಯರನ್ನು ನೇಮಕ ಮಾಡುವ ಸಂಬಂಧ ಕೇಂದ್ರ ಸಚಿವ ಡಾ ಎನ್ ಮುರುಗನ್ ಮಂಡಿಸಿದ ನಿರ್ಣಯವನ್ನು ರಾಜ್ಯಸಭೆ ಅಂಗೀಕರಿಸಿತು. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಡುತ್ತಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯಲ್ಲಿ 4 ಭಾರತೀಯರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತದಲ್ಲಿರುವ ರಷ್ಯಾದ ರಾಯಭಾರ ಕಚೇರಿ ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇಂದು ಸಮನ್ಸ್ ಜಾರಿ ಮಾಡಿತು. ಸಚಿವಾಲಯಕ್ಕೆ ಅವರನ್ನು ಕರೆಸಿಕೊಂಡ ಭಾರತ ಸರ್ಕಾರ ಈ ದಾಳಿಯ ಕುರಿತು ತೀವ್ರ ಕಳವಳ ಹಾಗೂ ಖಂಡನೆಯನ್ನು ವ್ಯಕ್ತಪಡಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿ ದಾಳಿ ನಡೆಸುವುದು ಅಂತಾರಾಷ್ಟೀಯ ನೌಕಾಯಾನ ಮತ್ತು ವಾಣಿಜ್ಯ ಕ್ಷೇತ್ರದ ಭದ್ರತೆ, ಸುರಕ್ಷತೆ ಹಾಗೂ ಸ್ಥಿರತೆಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಎಂದು ಸಚಿವಾಲಯ ಆಕ್ಷೇಪಿಸಿದೆ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸುವುದು ಹಾಗೂ ಅಮಾಯಕ ನಾಗರಿಕರ ಸಾವು ನೋವಿಗೆ ಕಾರಣವಾಗುವುದು ಯಾವುದೇ ಕಾರಣಕ್ಕೂ ಸ್ವೀಕಾರಾರ್ಹವಲ್ಲ. ಈ ಕುರಿತು ಭಾರತ ಹೊಂದಿರುವ ತೀವ್ರ ಕಳವಳವನ್ನು ತಮ್ಮ ಉನ್ನತಾಧಿಕಾರಿಗಳಿಗೆ ತಕ್ಷಣ ತಲುಪಿಸಬೇಕು ಎಂದು ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15
0: ಕ್ಕೆ. ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಯುವಕರನ್ನು ನೇಮಕಾತಿ ಮಾಡಿಕೊಳ್ಳುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಬೆಂಗಳೂರು ವಲಯ ಘಟಕವು ನಗರದ 8 ಸ್ಥಳಗಳಲ್ಲಿ ಇಂದು ದಿಢೀರ್ ಶೋಧ ಕಾರ್ಯ ನಡೆಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ದಾಖಲಿಸಿದ್ದ ಎಫ್ಐಆರ್ ಆಧರಿಸಿ

0: ತನಿಖಾ ವರದಿ ದಾಖಲಿಸಿಕೊಂಡಿತ್ತು. ಬೆಂಗಳೂರು ಮೂಲದ ಇಕ್ರಾ ವೆಲ್ಫೇರ್ ಟ್ರಸ್ಟ್, ಗೈಡೆನ್ಸ್ ಫಾರ್ ಮ್ಯಾನ್ಕೈಂಡ್ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳು ಐಸಿಸ್ ಸಂಘಟನೆಗೆ ಯುವಕರನ್ನು ತಳ್ಳುವ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಸದ್ಯ ಪ್ರಕರಣದ ಕುರಿತು ಇಡಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕ್ಯಾನ್ಸರ್ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆ ಹಾಗೂ ಚಿಕಿತ್ಸೆಯನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಐಸಿಎಂಆರ್ ಇಂದು 3 ಪ್ರಮುಖ ದೇಶೀಯ ಜೈವಿಕ ವೈದ್ಯಕೀಯ ತಂತ್ರಜ್ಞಾನಗಳ ಪರವಾನಗಿಯನ್ನು ದೇಶದ ಅಗ್ರಗಣ್ಯ ಔಷಧ ಹಾಗೂ ಲಸಿಕಾ ತಯಾರಿಕಾ ಸಂಸ್ಥೆಗಳಿಗೆ ಹಸ್ತಾಂತರಿಸಿದೆ. ಈ ತಂತ್ರಜ್ಞಾನ ವರ್ಗಾವಣೆ ಮುಂದಿನ ಪೀಳಿಗೆಯ ಔಷಧಗಳು ಮತ್ತು ಲಸಿಕೆಗಳ ದೇಶೀಯ ಅಭಿವೃದ್ದಿಗೆ ಬಲ ನೀಡಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ನವದೆಹಲಿ ಪ್ರದೇಶದಲ್ಲಿ ನಿನ್ನೆ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಪರಿಣಾಮ 118 ಹೆಚ್ಚು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಲ್ಲಿ ವಿಶೇಷ ಪೊಲೀಸ್ ಆಯುಕ್ತರು, ಜಂಟಿ ಪೊಲೀಸ್ ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹಾಗೂ ಉಪ ಪೊಲೀಸ್ ಆಯುಕ್ತರ ಹುದ್ದೆಯ ಹಿರಿಯ ಅಧಿಕಾರಿಗಳು ಸೇರಿದ್ದಾರೆ ಎಂದು ದೆಹಲಿ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಘರ್ಷಣೆಯ ವೇಳೆ ಸುಮಾರು 60 ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಇದುವರೆಗೆ 70 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದ್ದು ಅವರ ವಿರುದ್ದ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಇತರ ಅನ್ವಯವಾಗುವ ಕಾನೂನುಗಳ ಅಡಿ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಂಚೆ ಮತಪತ್ರ ವ್ಯವಸ್ಥೆಯನ್ನು ಇನ್ನಷ್ಟು ಸಮಗ್ರ, ಸುರಕ್ಷಿತ ಹಾಗೂ ಸುಲಭವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ರೂಪಿಸುವ ಕುರಿತು ಚರ್ಚಿಸಲು ಚುನಾವಣಾ ಆಯೋಗವು ಇಂದು ಕೋಲ್ಕತ್ತಾದಲ್ಲಿ ಅಂತಾರಾಷ್ಟೀಯ ಸಮ್ಮೇಳನವನ್ನು ಆಯೋಜಿಸಿದೆ. ಭಾರತದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ ಐಐಐಡಿಇಎಂ ಹಾಗೂ ಇಂಟರ್ನ್ಯಾಷನಲ್ ಐಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ. ಪಶ್ಚಿಮ ಬಂಗಾಳದ ಎಲ್ಲ 24 ಚುನಾವಣಾ ಜಿಲ್ಲೆಗಳ ಚುನಾವಣಾಧಿಕಾರಿಗಳು, ಭಾರತ ಹಾಗೂ ವಿವಿಧ ದೇಶಗಳ ಚುನಾವಣಾ ನಿರ್ವಾಹಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಮತ್ತು ಚುನಾವಣಾ ಪರಿಣಿತರು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಚೀನಾದ ಚಾಂಗ್ಝೌನಲ್ಲಿ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆತಿದೆ. ಇದೇ 26 ನಡೆಯಲಿರುವ ಈ ಟೂರ್ನಿಯಲ್ಲಿ ಭಾರತದ ಪರ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹೂಡಾ ಸೇರಿದಂತೆ ಹಲವು ಪ್ರಮುಖ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಟೂರ್ನಿಯ ಆರಂಭದಲ್ಲಿ ಭಾರತಕ್ಕೆ ಅಲ್ಪ ಹಿನ್ನಡೆಯಾಗಿದ್ದು ಇಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದ 32 ಸುತ್ತಿನ ಪಂದ್ಯದಲ್ಲಿ ಹೆಚ್ಎಸ್ ಪ್ರಣಯ್ ಹಾಗೂ ಮಹಿಳಾ ಸಿಂಗಲ್ಸ್ನ 32 ಸುತ್ತಿನ ಪಂದ್ಯದಲ್ಲಿ ದೇವಿಕಾ ಸಿಹಾಗ್ ಪರಾಭವಗೊಂಡು ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಭಾರತದ ತಾರಾ ಆಟಗಾರರಾದ ಲಕ್ಷ್ಯ ಸೇನ್ ಹಾಗೂ ಪಿವಿ ಸಿಂಧು ತಮ್ಮ ವಿಭಾಗಗಳಲ್ಲಿ ನಾಳೆ ಕಣಕ್ಕಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನ್ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳಿಂದ ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಚಿನ್ಮಯ್ ಹಾಗೂ ರೀಟಾ ಹಾಡಿರುವ ಸಂಗಮ ಚಿತ್ರದ ಹಾಡು.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ದುಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕಾರ್ತಿಕ್ ಹಾಗೂ ಚಿತ್ರ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಸಲ್ಯೂಟ್ ಚಿತ್ರದ ಒಂದು ಹಾಡು. ಜಯಂತ್ ಕಾಕಿಣಿಯವರ ಸಾಹಿತ್ಯವಿದೆ, ಸಾಯಿ ಕಾರ್ತಿಕ್ ಅವರ ಸಂಗೀತವಿದೆ.

0: ಕಾರ್ಯವಿಧಿಗಳನ್ನ ಇದುವರೆಗೂ ಕೇಳಿದ್ರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ

ಸಾಮ್ರಧ್ವಜ ತನ್ನ ಪರಾಕ್ರಮದಿಂದ ಬಾಹುಬಲದಿಂದ ಹಂಸಧ್ವಜನೇ ಮೊದಲಾದಂತಹ ಶ್ರೇಷ್ಠ ಶತ್ರು ರಾಜರನ್ನು ಯುದ್ಧದಲ್ಲಿ ಗೆದ್ದಿದ್ದಾನೆ, ಕೃಷ್ಣಾರ್ಜುನರನ್ನು ಕೂಡ ಸೋಲಿಸಿದ್ದಾನೆ, ಧರ್ಮರಾಯನ ಅಶ್ವಮೇಧಯಾಗದ ಕುದುರೆಯನ್ನು ಕಟ್ಟಿ ಅದನ್ನು ತನ್ನ ತಂದೆಯಾದಂತಹ ಮಯೂರಧ್ವಜನ ಬಳಿಗೆ ತಲುಪಿಸಿದ್ದಾನೆ ಅನ್ನುವಂತಹ ಕಥಾಭಾಗ. ಕಿಂಚಿತ್ ಪೂರ್ವಕಥಾ ಸಂಗತಿ, ಮಣಿಪುರದಿಂದ ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಹೊರಟಿದೆ. ಆ ಕುದುರೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕೃಷ್ಣಾರ್ಜುನರು

ಅವರ ಜೊತೆ ಬಬ್ರುವಾವನ, ಅವನ ಜೊತೆ ವೃಷಕೇತು, ಹಂಸಧ್ವಜ, ಅನುಸಾಲ್ವ ಮೊದಲಾದಂತಹ ಅತಿರಥ ಮಹಾರಥರೆಲ್ಲರೂ ಕೂಡ ಹೊರಟಿದ್ದಾರೆ. ಅದು ಮುಂದೆ ಮುಂದೆ ಹೋಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಮುಂದೇನಾಯಿತು ಆ ಕುತೂಹಲಕರವಾದಂತಹ ಕಥೆಯನ್ನು ವಿಸ್ತಾರವಾಗಿ ಹೇಳು ಅಂತ ಜನಮೇಜಯ ಮಹಾರಾಜರು ಮಹರ್ಷಿಗಳಾದಂತಹ ಜೈಮಿನಿಗಳನ್ನು

ಜನಮೇಜ ಮಹಾರಾಜ ಜೈಮನಿ ಮಹರ್ಷಿಗಳನ್ನು ಕುರಿತು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಶುದ್ಧವಾದಂತಹ ಶ್ರೇಷ್ಠವಾದಂತಹ ಕ್ಷೀರ ಸಮುದ್ರ, ಆ ಕ್ಷೀರ ಸಮುದ್ರದ ಮೇಲೆ ಮಲಯ ಅಚಲದ ಸುಂದರವಾದ ತಂಪಾದಂತಹ ಗಾಳಿ ಬೀಸ್ತಾ ಇದೆ. ಅದರ ಮೇಲೆ ಬೆಲ್ಡಿಂಗ್ಗಳ ಹಾಸು ಅದರ ಮೇಲೆ ಬಿದ್ದಿದೆ, ಜೊತೆಗೆ ಸುಮಧುರವಾದಂತಹ ಸುಗಂಧಭರಿತವಾದಂತಹ ಹೂವು. ಅದು ಎಷ್ಟು ಸೊಗಸಾಗಿ ಮನೋಹರವಾಗಿ ಕಾಣುತ್ತೆ ಅದನ್ನು ಬಣ್ಣಿಸೋದಕ್ಕೆ ಆಗೋದಿಲ್ಲ. ಹಾಗೇನೆ ಆಶ್ಚರ್ಯಕರವಾಗಿರುವಂತಹ ಪುಣ್ಯಪ್ರದವಾಗಿರುವಂತಹ ಈ ಕೃಷ್ಣನ ಚರಿತಾಮೃತ, ಅದನ್ನು ಹೇಳೋದವರು ಮಹರ್ಷಿಗಳು. ನಾವು ಕೇಳ್ತಾ ಇದ್ದೀವಿ ಇಂತಹ ಶ್ರೇಷ್ಠವಾದಂತಹ ಕೃಷ್ಣನ ಚರಿತಾಮೃತೆಯನ್ನು ಕೇಳೋದ್ರಿಂದ ತೃಪ್ತಿ ಆಗುತ್ತದೆಯೇ? ಎಲ್ಲಿಗೂ ಕೂಡ ತೃಪ್ತಿ ಆಗೋದಿಲ್ಲ. ಅಂತಹ ಶ್ರೇಷ್ಠವಾದಂತಹ ಕಥೆಯನ್ನು, ಮುಂದಿನ ಕಥೆಯನ್ನು ಹೇಳಿ ತಾವು ಮಹರ್ಷಿಗಳೇ ಅಂತ ಕೈ ಮುಗಿದುಕೊಂಡು ಜನಮೇಜಯ ಮಹಾರಾಜ ಪ್ರಾರ್ಥನೆ ಮಾಡ್ತಾ ಇದ್ದಾನೆ.

ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಮಣಿಪುರದಿಂದ ಹೊರಟಿದೆ. ಅದಕ್ಕೆ ಬೆಂಗಾವಲಾಗಿ ಬಬ್ರುವಾಹನ ಇದ್ದಾನೆ. ಮತ್ತು ಕೂಡ ಆ ಸೈನ್ಯದ ರಕ್ಷಣೆ ಮಾಡುವುದಕ್ಕೋಸ್ಕರ ಕೃಷ್ಣ ಅರ್ಜುನರು ಅವರೂ ಕೂಡ ಇದ್ದಾರೆ. ಇದರ ಮಧ್ಯದಲ್ಲಿ ಹಸ್ತಿನಾವತಿಯಲ್ಲಿ ಧರ್ಮರಾಜ ಏನಾಗಿದ್ದಾನೋ ಏನೋ, ಏನು ಚಿಂತೆ ಮಾಡ್ತಿದ್ದಾನೋ ಅಂತ ಅವನಿಗೆ ವಿಷಯವನ್ನು ತಿಳಿಸೋದಕ್ಕೋಸ್ಕರ ಹಸ್ತಿನಾಪುರಕ್ಕೆ ಭೀಮಸೇನನ್ನು ಶ್ರೀಕೃಷ್ಣ ಕಳುಹಿಸಿದ್ದಾನೆ. ಅನಂತರ ಈ ಯಜ್ಞಾಶ್ವವನ್ನು ಹಿಂಬಾಲಿಸ್ಕೊಂಡು ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಆ ಸೈನ್ಯವನ್ನು ನೋಡಿ ದೇವತೆಗಳು ಕೂಡ ಬೆರಗಾಗ್ತಾ ಇದ್ದಾರೆ. ಹೀಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸುಂದರವಾದಂತಹ ಒಂದು ಶರದೃತು ಪ್ರಾಪ್ತವಾಗ್ತದೆ.

ಅಶ್ವಮೇಧ ಯಾಗದ ಕುದುರೆ ಮಣಿಪುರದಿಂದ ಹೊರಟಿದೆ. ಆ ಸಂದರ್ಭದಲ್ಲಿ ಒಂದು ಶರದ್ ಋತು ಪ್ರಾಪ್ತವಾಗಿದೆ. ಆ ಕವಿ ಈ ಶ್ಲೋಕದಲ್ಲಿ ಮತ್ತು ಮುಂದಿನ ಶ್ಲೋಕದಲ್ಲಿ ಆ ಶರದ್ ಋತುವಿನ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವನ ಕಲ್ಪನಾಶಕ್ತಿ, ಅವನ ಆ ವರ್ಣನೆಯ ವಿಶ್ವರೂಪ ದರ್ಶನವನ್ನು ನಾವಿಲ್ಲಿ ಮಾಡಬಹುದು. ಶರದ್ ಋತುವಿನಲ್ಲಿ ರಾಜಹಂಸಗಳೆಲ್ಲ ಸಂಚಾರವನ್ನು ಮಾಡ್ತಾ ಇದೆಯಂತೆ. ವರ್ಷಾಕಾಲದಲ್ಲಿದ್ದಂತಹ ಆ ಪ್ರವಾಹಗಳೆಲ್ಲ ಅಡಗಿ ತಿಳಿನೀರಿನ ಪ್ರವಾಹ ಹರಿಯಲಾರಂಭಿಸ್ತಾ ಇದೆ. ಆಕಾಶ ನಿರ್ಮಲವಾಗಿದೆ, ಮತ್ತು ಬಿಳಿಯ ಮೋಡಗಳು ಆಕಾಶದಲ್ಲಿ ಕಾಣಿಸ್ತಾ ಇದೆ. ಸೂರ್ಯ ಚಂದ್ರರ ಕಿರಣಗಳು ಕೂಡ ನಿರ್ಮಲವಾಗಿದೆ. ಆಕಾಶದಲ್ಲಿ ನಕ್ಷತ್ರಗಳು ತುಂಬ ಹೊಳಿ ಹೊಳಿತಾ ಇದೆಯಂತೆ. ಹೀಗೆ ಪದ್ಮಪುಷ್ಪಗಳ ಮಕರಂದವನ್ನು ಹುಡುಕಿಕೊಂಡು ದುಂಬಿಗಳು ಅರಸ್ತಾ ಇದೆ. ಬೆಟ್ಟಗಳೆಲ್ಲ ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದೆಯಂತೆ. ಅದನ್ನು ಕವಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ, ದಿಗ್ವನಿತೆಯರ ಸೆರಗಗಳನ್ನು ಸೆಳೆದ ಹಾಗೆ ಆ ಬೆಟ್ಟಗಳು ಕಾಣಿಸ್ತಾ ಇವೆ ಎಂಬುದಾಗಿ ಆ ಶರದ್ ಋತುವಿನ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಹಾಗೇನೆ ಆ ನದಿಯನ್ನು ಒಂದು ವಧುವಿಗೆ ಹೋಲಿಸ್ತಾ ಇದ್ದಾನೆ ಕವಿ ಲಕ್ಷ್ಮೀಶಾ.

ಆ ಶರದ್ ಋತುವಿನಲ್ಲಿ ನದಿಗಳ ಅಬ್ಬರವೆಲ್ಲ ಕಡಿಮೆಯಾಗಿದೆ, ಅದರ ಬಗ್ಗಡವೆಲ್ಲ ಹೋಗಿ ತಿಳಿಯ ನೀರು ಕಾಣಿಸ್ತಾ ಇದೆಯಂತೆ. ಸನ್ ಮನುಷ್ಯ ಮನೋಯಥ ಎಂಬುದಾಗಿ ಕವಿ ಹೇಳ್ತಾ ಇದ್ದಾನೆ. ಹಾಗೆ ಈ ನದಿ ಎಂಬುವಂತಹದ್ದು ವಧು ಇದ್ದ ಹಾಗೆ ಅದು ತನ್ನ ಪತಿಯಾದಂತಹ ಸಮುದ್ರ ರಾಜನನ್ನು ಕುರಿತು ಹೋಗ್ತಾ ಇದೆಯಂತೆ. ಆ ನದಿಯೇ ವಧು ರೂಪಕಾಲಂಕಾರವನ್ನ ಕವಿ ಅತ್ಯಂತ ಚಮತ್ಕಾರವಾಗಿ ಇಲ್ಲಿ ಬಳಸ್ತಾ ಇದ್ದಾನೆ. ಆ ನದಿಯ ಮರಳ ದಿನ್ನೆಗಳೇ ನದಿ ವಧುವಿನ ನಿತಂಬ, ಆ ಮೀನುಗಳೇ ಅವಳ ಕಣ್ಣುಗಳು, ಹಂಸಗಳಂತೆ ನಡೆ, ಸುಳಿಗಳೇ ಹೊಕ್ಕಳು, ಚಕ್ರವಾಕಗಳೇ ಸನಗಳು, ಕಮಲವೇ ಮುಖ, ಸೆಳವೇ ಸೊಂಟ, ಶಂಖಗಳಂತಹ ಕಂಠ, ಅಳೆಗಳೇ ತ್ರಿವಳಿ, ಪಾಚಿಯೇ ಕೂದಲು, ಹೀಗೆ ಸುಂದರವಾದ ಪ್ರವಾಹವೇ ಸೌಂದರ್ಯದ ಪ್ರಕಾಶ. ಈ ರೀತಿಯಾಗಿ ಇರುವಂತಹ ಆ ನದಿ ವಧು ತನ್ನ ಪತಿಯಾದಂತಹ ಸಮುದ್ರ ರಾಜನ ಬಳಿಗೆ ನಿಧಾನವಾಗಿ ಹೋಗ್ತಾ ಇದ್ದಾಳೆ. ಅವಳು ಖಂಡಿತವಾಗಿಯೂ ಕೂಡ ತನ್ನ ಪತಿಯನ್ನು ಸೇರ್ತಾಳೆ, ಸೇರದೆ ಬಿಡೋದೇ ಇಲ್ಲ ಎಂಬುದಾಗಿ ಆ ಶರದ್ ಋತುವಿನಲ್ಲಿ ಅಲ್ಲಿಯ ನದಿಗಳು ಪ್ರಕಾಶಮಾನವಾಗಿ ಹೀಗೆ ತೋರ್ತಾ ಇದೆ.

0: ಮೊನ್ನೆ ಆಕಾಶದಲ್ಲಿ ಬಿಳಿ ಮೋಡಗಳು ಕಾಣಿಸ್ಕೊಳ್ತಾ ಇದೆಯಂತೆ. ಈ ಬಿಳಿ ಮೋಡಗಳು ಯಾಕೆ ಅಂತ ಹೇಳಿದ್ರೆ, ವರ್ಷಾಕಾಲದಲ್ಲಿ ಇದ್ದಂತಹ ಕರಿ ಮೋಡಗಳಿಗೆ ನಾಚಿಕೆ ಆಗ್ಬಿಡ್ತಂತೆ, ನಾಚಿಕೆ ಆಗಿ ಅದು ಬಿಳುಪಾಯಿತು ಅಂತ ಕವಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ, ವರ್ಷಾಕಾಲದಲ್ಲಿ ಬಿದ್ದಂತಹ ಮಳೆಯಿಂದ ಆ ಚಂದ್ರಕಾಂತ ಶಿಲೆಗಳೆಲ್ಲ ಕರಗಿಬಿಟ್ಟು ನೀರಾಗಿ ಹರಿತಾ ಇದೆಯಂತೆ. ಚಂದ್ರಕಾಂತ ಶಿಲೆಗಳ ನೀರು ಅತ್ಯಂತ ಪರಿಶುದ್ಧವಾದಂತಹದ್ದು, ಆ ನದಿ ಅತ್ಯಂತ ಪರಿಶುದ್ಧವಾಗಿ ಹರಿತಾ ಇದೆ. ಅದನ್ನು ನೋಡಿ ಕಪ್ಪಾದಂತಹ ಮೋಡಗಳೆಲ್ಲ ನಾಚಿ ಬೆಳ್ಳಗಾಗಿದೆಯೋ ಎಂಬಂತೆ ಬೆಳ್ಳಗಿರುವಂತಹ ಮೋಡಗಳು ಆಕಾಶದಲ್ಲಿ ಕಾಣಿಸ್ತಾ ಇದೆ. ಈ ಶರದ್ ಋತುವಿನಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಆ ಭತ್ತದ ತೆನೆಗಳು ಅದು ತುಂಬಿ ಬಂದಿದೆಯಂತೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಭೂದೇವಿಯ ಹರಿದ್ರಾಶೋಭಿತಳು ಎಂಬಂತೆ ಅದು ತೋರ್ತಾ ಇದೆಯಂತೆ. ಇಂತಹ ಸುಂದರವಾದಂತಹ ಶರದ್ ಋತು, ಆ ಶರದ್ ಋತುವಿನಲ್ಲಿ ಕುದುರೆ ಮುಂದೆ ಮುಂದೆ ಹೋಗ್ತಾ ಇದೆ. ಈ ಎಲ್ಲ ವೀರ ಭಟರು ಕೂಡ ಆ ಕುದುರೆಯನ್ನ ಹಿಂಬಾಲಿಸ್ತಾ ಇದ್ದಾರೆ.
1: ವಿಟನಂತೆ ಕಾಂತಾರತಲ ಸದ್ವಿಲಾಸ ಪರಿಯಟನದಿಂದೊಪ್ಪಿದುದು.

ಆ ಯುದ್ಧಾಶ್ವ ಕಾಡು ಮೇಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಮೈದಾನ ಪ್ರದೇಶದಲ್ಲಿ ಸಂಚರಿಸ್ತಾ ಇದೆಯಂತೆ. ಅದನ್ನು ಕವಿ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಆ ಒಂದು ಯಜ್ಞದ ಅಶ್ವ ಹೇಗಿದೆ ಅಂತ ಹೇಳಿದ್ರೆ ವಿಟನಂತೆ ಇದೆಯಂತೆ. ವಿಟನಂತೆ ಕಾಂತಾರ ತಲ ಸದ್ವಿಲಾಸ ಪರ್ಯಟನದಿಂದ ಅಂತ. ಯಾವ ರೀತಿಯಾಗಿ ಆ ಕಾಂತ ರಥ ಲಸದ್ ಆ ಪ್ರಿಯತಮನ ಜೊತೆ ಯಾವ ರೀತಿ ವಿಟ ಹೋಗ್ತಾನೆಯೋ ಹಾಗೆ ಕಾಂತಾರ ತಲ ಸದ್ವಿಲಾಸ ಆ ಕಾಡಿನಲ್ಲಿ ಸಂಚರಿಸ್ತಾ ಇದೆಯಂತೆ. ಮತ್ತೆ ಕವೀಂದ್ರನಿಗೆ ಹೋಲಿಸ್ತಾ ಇದ್ದಾನೆ, ಶ್ರೇಷ್ಠನಾದ ಕವಿಗೆ ಇಲ್ಲಿ ಅಶ್ವವನ್ನು ಹೋಲಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಕವಿ ತನ್ನ ಚಾತುರ್ಯವಾದಂತಹ ಪದರಚನೆಯಿಂದ ವಿವಿಧವಾದಂತಹ ವಿಷಯಗಳನ್ನು ವರ್ಣನೆ ಮಾಡ್ತಾನೆಯೋ ಹಾಗೆ ತನ್ನ ಪದವಿನ್ಯಾಸ ಕುದುರೆಯ ಪದವಿನ್ಯಾಸಗಳಿಂದ ಅದು ಸುಂದರವಾಗಿ ಅದು ಸಂಚರಿಸ್ತಾ ಇದೆ. ಯಾವ ರೀತಿಯಾಗಿ ಭಟ ಒಬ್ಬ ಸೈನಿಕ ಎಲ್ಲ ಕಡೆಗಳ ಭೂಮಿ ಮೇಲೆ ಸಮುದ್ರ ಮಧ್ಯದಲ್ಲಿ ಅಥವಾ ಬೆಟ್ಟ ಗುಡ್ಡಗಳ ಮೇಲೆ ಓರೆ ಕೋಳೆಗಳಲ್ಲಿ ಯಾವ ರೀತಿ ಅವನು ಸಂಚರಿಸ್ತಾನೋ ಅದೇ ರೀತಿಯಾಗಿ ಈ ಒಂದು ಯೋಧನಂತೆ ರಾಜರ ಸೈನ್ಯದಿಂದ ಕೂಡಿ ಗಿರಿ ತಪ್ಪಲುಗಳಲ್ಲಿ ಆ ಯಜ್ಞದ ಅಶ್ವಮೇಧಯಾಗದ ಕುದುರೆ ಸಂಚರಿಸ್ತಾ ಇದೆ.

ಕಾಲದಲ್ಲಿ ಮಣಿಪುರದಿಂದ ಹೊರಟಂತಹ ಧರ್ಮರಾಜನ ಅಶ್ವಮೇಧ ಯಾಗದ ಕುದುರೆ ಮುಂದೆ ರತ್ನಪುರ ಎಂಬಂತಹ ನಗರಕ್ಕೆ ಬಂದಿದೆಯಂತೆ. ಆ ರತ್ನಪುರ ಮಯೂರಧ್ವಜ ಮಹಾರಾಜನ ರಾಜಧಾನಿ. ಈ ಮಯೂರಧ್ವಜ ಎಂತಹವನು ಅಂತ ಹೇಳಿದರೆ ಅತ್ಯಂತ ಶ್ರೇಷ್ಠನಾದಂತಹ ಪರಮ ವಿಷ್ಣು ಭಕ್ತ. ಅವನು ಈಗಾಗಲೇ 7 ಅಶ್ವಮೇಧಯಾಗಗಳನ್ನು ಮಾಡಿ ಮುಗಿಸಿದ್ದಾನೆ. ಈಗ 8ನೆಯ ಅಶ್ವಮೇಧಯಾಗವನ್ನು ಮಾಡೋದಕ್ಕೋಸ್ಕರ ದೀಕ್ಷಿತನಾಗಿ ನರ್ಮದಾ ನದಿ ತೀರದಲ್ಲಿ ಅವನು ಯಜ್ಞದೀಕ್ಷೆಯಾಗಿ ಕುಳಿತಿದ್ದಾನೆ. ಅವನು ಕೂಡ ತನ್ನ ಅಶ್ವಮೇಧಯಾಗದ ಕುದುರೆಯನ್ನು ಬಿಟ್ಟಿದ್ದಾನೆ. ಆ ಕುದುರೆ ರಸ್ತೆಯಲ್ಲಿ ಬರ್ತಾ ಇದೆ. ಅದರ ರಕ್ಷಣೆಗೋಸ್ಕರ ಮಯೂರಧ್ವಜನ ಮಗನಾದಂತಹ ತಾಮ್ರಧ್ವಜ ತನ್ನ ಸೈನ್ಯದ ಜೊತೆ ಅದನ್ನು ಹಿಂಬಾಲಿಸ್ತಾ ಇದ್ದಾನೆ. ಹೀಗೆ ಒಂದು ಕಡೆಯಿಂದ ಮಯೂರಧ್ವಜನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇದೆ, ಇನ್ನೊಂದು ದಿಕ್ಕಿನಿಂದ ಧರ್ಮರಾಯನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇದೆ. ಎರಡೂ ಕುದುರೆಗಳು ಕೂಡ ರಸ್ತೆಯ ಮಧ್ಯದಲ್ಲಿ ಒಂದು ಪರಸ್ಪರ ಸೇರಿದೆಯಂತೆ. ಆ ಒಂದು ಸುಂದರವಾದಂತಹ ನೋಟವನ್ನು ಕವಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ.

ಅತ್ಯಂತ ಸುಂದರವಾದಂತಹ ಸ್ವಭಾವೋಕ್ತಿಯ ವರ್ಣನೆ ಇದನ್ನ ಕವಿಯಲ್ಲಿ ಮಾಡಿದ್ದಾನೆ. ಲಕ್ಷ್ಮೀಶ ಕವಿಯ ಕವಿತಾ ಸಾಮರ್ಥ್ಯ, ಅವನ ವಿಶ್ವರೂಪ ದರ್ಶನ, ಪ್ರತಿ ಶ್ಲೋಕದಲ್ಲಿಯೂ ಕೂಡ ನಾವು ಅದನ್ನು ಕಾಣಬಹುದು. ಒಂದು ಪ್ರಾಣಿ ಅದೇ ಜಾತಿಯ ಇನ್ನೊಂದು ಪ್ರಾಣಿಯನ್ನು ಕಂಡಾಗ ಏನ್ ಮಾಡುತ್ತೆ? ನಾವು ಕೂಡ ಪ್ರತಿನಿತ್ಯ ನಮ್ಮ ಸುತ್ತಮುತ್ತಲೂ ಅದನ್ನು ನೋಡ್ತಾ ಇದ್ದೇವೆ. ಒಂದು ನಾಯಿ ಇನ್ನೊಂದು ನಾಯಿಯನ್ನು ಕಂಡರೆ, ಒಂದು ಆನೆ ಇನ್ನೊಂದು ಆನೆಯನ್ನು ಕಂಡರೆ, ಒಂದು ಕುದುರೆ ಇನ್ನೊಂದು ಕುದುರೆಯನ್ನು ಕಂಡರೆ, ಅಪರಿಚಿತವಾದಂತಹ ಇನ್ನೊಂದು ಪ್ರಾಣಿಯನ್ನು ಕಂಡರೆ ಏನ್ ಮಾಡುತ್ತೆ ಅನ್ನುವಂತಹದ್ದು. ಹಾಗೆ ಅರ್ಜುನನ ಯಾಗಾಶ್ವ ತಾಮ್ರಧ್ವಜನ ಕುದುರೆಯನ್ನು ಕಂಡು ಧ್ವನಿ ಮಾಡ್ತಾ ಇದೆಯಂತೆ, ಕುದುರೆ ಕೆನೀತಾ ಇದೆಯಂತೆ, ಓಡಿ ಹೋಗುತ್ತೆ ವಾಪಸ್ ಬರುತ್ತೆ, ಅದರ ಮುಖವನ್ನು ಮೂಸಿ ನೋಡ್ತಾ ಇದೆಯಂತೆ, ಮೇಲಕ್ಕೆ ಎಗರ್ತಾ ಇದೆಯಂತೆ, ಅದರ ಕಿವಿಗಳನ್ನು ಹಿಂದಕ್ಕೆ ಎಳೀತಾ ಇದೆಯಂತೆ, ಹಿಂಬದಿಯ ಕಾಲುಗಳಿಂದ ಅದನ್ನು ಒದೀತಾ ಇದೆ, ಮೈಯಿಗೆ ಮೈಯನ್ನು ಉಜ್ಜುತ್ತಾ ಇದೆ. ಆ ಮೈಯಿಗೆ ಮೈಯನ್ನು ಉಜ್ಜಿದ್ರಿಂದ ಕುದುರೆಗಳ ಮೇಲೆ ಮುಕ್ತಾವಳಿಗಳಿದ್ರು, ಭೂಷಣಗಳಿತ್ತು, ಅದೆಲ್ಲ ಕೆಳಗಡೆ ಬೀಳ್ತಾ ಇದೆಯಂತೆ. ಈ ರೀತಿಯಾಗಿ ಎರಡೂ ಕುದುರೆಗಳು ಕೂಡ ಪರಸ್ಪರ ಮೂಸಿ ನೋಡಿ ನೆಕ್ಕಿ ಒಂದನ್ನು ಇನ್ನೊಂದನ್ನು ಎಳೆದು, ಹೀಗೆ ಕುದುರೆಗಳು ಪರಸ್ಪರ ಆ ರಸ್ತೆಯಲ್ಲಿ ನಿಂತಿದೆ. ಇದನ್ನು ನೋಡಿ ಆ ತಾಮ್ರಧ್ವಜನ ಮಂತ್ರಿಯಾದಂತಹ ನಕುಲಧ್ವಜನಿಗೆ ಆಶ್ಚರ್ಯವಾಗಿದೆಯಂತೆ.

0: ಸಕಲ ವಿಸ್ತರವನು ಒಡೆಯಂಗೆ ಕೇಳಿಸಿದನು.
1: ಮಯೂರಧ್ವಜನ ಅಶ್ವಮೇಧಯಾಗದ ಕುದುರೆ ಮತ್ತು ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಎರಡೂ ಕೂಡ ರಸ್ತೆಯ ಮಧ್ಯದಲ್ಲಿ ನಿಂತು ಪರಸ್ಪರ ಒಂದು ಇನ್ನೊಂದನ್ನು ನೋಡ್ತಾ ಇದೆ. ಇದನ್ನು ನೋಡಿದಾಗ ತಾಮ್ರಧ್ವಜನ ಮಂತ್ರಿ ದೂರದಲ್ಲಿದ್ದ, ಇದೇನು ಆಶ್ಚರ್ಯ ಇದು, ಈ ಕುದುರೆ ಯಾರದ್ದು, ಈ ಕುದುರೆಗಳ ಆಟವನ್ನು ನೋಡಿ ಇದು ಎಲ್ಲಿಯ ಕುದುರೆ, ಇದು ಎಲ್ಲಿಂದ ಬಂತು ತನ್ನ ಭಟರನ್ನು ಕಳಿಸಿ ವಿಚಾರಿಸಿ

ತಿಳ್ಕೊಂಬನ್ನಿ ಅಂತ ಹೇಳಿ ಕಳಿಸಿದ್ದಾನೆ. ಆ ಭಟರು ಹೋಗಿ ನೋಡಿದ್ದಾರೆ, ಅದರ ಅಶ್ವಮೇಧ ಯಾಗದ ಕುದುರೆ, ಧರ್ಮರಾಜನ ಅಶ್ವಮೇಧ ಯಾಗದ ಕುದುರೆ, ಇದನ್ನು ಕಟ್ಟಿದವರು ಯುದ್ಧವನ್ನ ಮಾಡಬೇಕು, ಇಲ್ಲದಿದ್ದರೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕಾಗುತ್ತದೆ ಅಂತ ಅದರ ಹಣೆಯ ಮೇಲೆ ಬರೆದಿರುತ್ತೆ. ಆ ಬಂಗಾರದ ಪಟ್ಟಿಯಲ್ಲಿದ್ದಂತಹ ಧರ್ಮರಾಜನ ಬಿರುದುಗಳನ್ನು ನೋಡಿ ಹಸ್ತನಾವತಿಯ ಚಕ್ರವರ್ತಿ ಭರತಖಂಡದ ಮಹಾರಾಜ ಬಿರುದುಗಳನ್ನೆಲ್ಲ ಓದಿ ಬಂದು ತಾಮ್ರಧ್ವಜನಿಗೆ ಅದನ್ನ ನಿವೇದನೆ ಮಾಡ್ತಾ ಇದ್ದಾರೆ. ಅದನ್ನ ಕೇಳಿ ತಾಮ್ರಧ್ವಜ

ಆ ಚಿನ್ನದ ಪಟ್ಟಿಯಲ್ಲಿ ಬರೆದಂತಹ ಧರ್ಮರಾಜನ ಬಿರುದುಗಳನ್ನ ಕೇಳಿ ತಾಮ್ರಧ್ವಜನಿಗೆ ಒಂದೇ ಸಲಕ್ಕೆ ಕೋಪ ಬರ್ತಾ ಇದೆಯಂತೆ. ಆ ಕೋಪದಿಂದ ತಾಮ್ರಧ್ವಜ ಆ ಧರ್ಮರಾಜನ ಆ ಯಜ್ಞದ ಕುದುರೆಯನ್ನು ಕಟ್ಟಿ ಅಂತ ಹೇಳಿ ಆಜ್ಞೆ ಮಾಡಿದ್ದಾನೆ. ಅದೇ ರೀತಿಯಾಗಿ ಕಟ್ಟಿದ್ದಾರೆ. ಹಾಗೆ ತತ್ಕ್ಷಣವೇ ಯುದ್ಧಕ್ಕೆ ಧರ್ಮರಾಜನ ಸೈನಿಕರ ಜೊತೆ ಕೃಷ್ಣಾರ್ಜುನರ ಜೊತೆ ಯುದ್ಧಕ್ಕೆ ಸಿದ್ಧನಾಗಿ ತನ್ನ ಸೈನ್ಯವನ್ನು ಅರ್ಧಚಂದ್ರಾಕಾರದಲ್ಲಿ ನಿಲ್ಲಿಸಿದ್ದಾನೆ. ನಾವು ಇದುವರೆಗೆ 7 ಅಶ್ವಮೇಧಯಾಗಗಳನ್ನು ಮಾಡಿದ್ದೇವೆ. ನನ್ನ ತಂದೆ ಮಯೂರಧ್ವಜ 7 ಅಶ್ವಮೇಧಯಾಗವನ್ನು ಮಾಡಿ ಆಗಿದೆ. ಇದು 8ನೆಯ ಅಶ್ವಮೇಧಯಾಗ. ಇದುವರೆಗೆ ನಮಗೆ ಕೃಷ್ಣನಿಲ್ಲದೆ 7 ಅಶ್ವಮೇಧಯಾಗವನ್ನು ನಾವು ನಡೆಸಿದ್ದೇವೆ. ಇದು 8ನೆಯ ಅಶ್ವಮೇಧಯಾಗ. ಇದು ಕೃಷ್ಣ ಸಹಿತವಾಗಿ ನಡೆಯಲಿ, ನಾವು ಗೆದ್ದೇ ಗೆಲ್ತೇವೆ ಎಂಬಂತಹ ಆತ್ಮವಿಶ್ವಾಸ ಆ ತಾಮ್ರಧ್ವಜನಿಗಿದೆ. ಹಾಗೆ ಸಂತೋಷದಿಂದ ಕೃಷ್ಣನ ಜೊತೆ ಯುದ್ಧ ಮಾಡಬಹುದು ಎಂಬಂತಹ ಸಂತೋಷದಿಂದ ಉಬ್ಬಿದಾನೆ ತಾಮ್ರಧ್ವಜ.

0: ತಾಮ್ರಧ್ವಜನಿಗೆ ಅತ್ಯಂತ ಸಂತೋಷವಾಗ್ತಾ ಇದೆಯಂತೆ. ನನ್ನ ತಂದೆಯ ಮಹಾಯಾಗಕ್ಕೆ ಕೃಷ್ಣ ಬರ್ತಾನೆ, ಕೃಷ್ಣನ ಸಾನ್ನಿಧ್ಯದಲ್ಲಿ ತನ್ನ ತಂದೆಯ ಅಶ್ವಮೇಧಯಾಗ ನಡೆಯುತ್ತೆ, ಮತ್ತು ಕೂಡ ವೀರರಾದಂತಹ ಪಾಂಡವರ ಜೊತೆ ನಾನು ಯುದ್ಧ ಮಾಡಬಹುದು ಎಂಬುದಾಗಿ ತಾಮ್ರಧ್ವಜ ತನ್ನ ಮಂತ್ರಿಯಾದಂತಹ ನಕುಲ ಧ್ವಜನಿಗೆ ಹೇಳ್ತಾ ಇರಬೇಕಾದ್ರೆ ಅವನು ಹೇಳ್ತಾ ಇದ್ದಾನೆ, ನಕುಲ ಧ್ವಜ, ಮಹಾರಾಜ, ಪೌರುಷಹೀನರು, ಅಲ್ಪ ಭಾಗ್ಯರು, ಆ ಕೃಶರೂ ಆದಂತಹ ಇವರು ನಿನ್ನ ಕುದುರೆಯೊಡ ಜೊತೆ ಬಂದಿರುವಂತಹ ರಾಜರು ನಿನ್ನ ಜೊತೆಗೆ ಯುದ್ಧ ಮಾಡಲು ಸಾಧ್ಯವಾಗುತ್ತದೆಯೇ? ನೀನು ಮಹಾಪರಾಕ್ರಮಿ, ನಿನ್ನ ಜೊತೆ ಯುದ್ಧ ಮಾಡುವವರು ಯಾರೂ ಇಲ್ಲ, ಅದು ಸುಳ್ಳು ಎಂಬುದಾಗಿ ಹೇಳ್ತಾ ಇದ್ದಾನೆ. 56 ದೇಶಗಳಲ್ಲಿ ನಿನ್ನ ಜೊತೆ ಯುದ್ಧ ಮಾಡುವವರು ಯಾರೂ ಇಲ್ಲ.
1: ಚಪ್ಪಲ್ನ ದೇಶದೊಳಗಿನ ಮಲೆತು

0: ಧ್ವಜ ನಸು ನಗುತ್ತಾ ತಾಮ್ರಧ್ವಜನಿಗೆ ಹೇಳ್ತಾ ಇದ್ದಾನೆ, ಮಹಾರಾಜ ಈ ಭರತಖಂಡದಲ್ಲಿ 56 ದೇಶಗಳಲ್ಲಿ ನಿನಗೆ ಎದುರಾಗಿ ನಿಂತು ಯುದ್ಧ ಮಾಡುವಂತಹ ವೀರರು ರಾಜರು ಯಾರೂ ಇಲ್ಲವೇ ಇಲ್ಲ. ಮಯೂರ ಧ್ವಜನ ಆಸ್ಥಾನದಲ್ಲಿ ನರ್ತಕಿಯರು ಪ್ರತಿನಿತ್ಯವೂ ಕೂಡ ನರ್ತನವನ್ನು ಮಾಡಿ ಆ ಪುಷ್ಪಾಂಜಲಿಯನ್ನು ಅರ್ಪಿಸ್ತಾ ಇರ್ತಾರೆ. ಆ ಪುಷ್ಪಾಂಜಲಿಯ ಜೊತೆಗೆ ಪ್ರತಿದಿನವೂ ಕೂಡ ಕಪ್ಪ ಕಾಣಿಕೆಗಳನ್ನು ಕೊಡೋದಕ್ಕೋಸ್ಕರ ಆ ಪುಷ್ಪಾಂಜಲಿಯ ಜೊತೆಯಲ್ಲಿ ಈ ಬಬ್ರುವಾಹನ ಬಂದಿದ್ದಾನೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೆ ಈ ಸೈನ್ಯ ಬರ್ತಾ ಇದೆಯಲ್ಲ, ನಾವು 7 ಬಾರಿ ಅಶ್ವಮೇಧ ಯಾಗವನ್ನು ಮಾಡಿದ್ದೀವಿ, ಇಡೀ ಭರತಖಂಡವನ್ನು ಸುತ್ತಿದ್ದೀವಿ, ಆದರೆ ಈ ಒಂದು ಸೈನ್ಯದ ಶಬ್ದ ಹೊಸದಾಗಿದೆ, ಇದೇನೋ ಎಂತೋ ನನಗೆ ಆಶ್ಚರ್ಯಕರವಾಗಿದೆ ಮತ್ತು ಕುತೂಹಲವನ್ನು ಸಂಶಯವನ್ನು ಕೂಡ ಉಂಟು ಮಾಡಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಅವರು ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ನಾಳೆಯೊಳಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳುವವರ ಪಟ್ಟಿ ಅಂತಿಮವಾಗಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವರಿಷ್ಠರು ಸಚಿವಾಕಾಂಕ್ಷಿಗಳ ಪಟ್ಟಿಗೆ ಅನುಮೋದನೆ ನೀಡಿದ ತಕ್ಷಣವೇ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕಿರಿಯ ನಾಯಕರಿಗೆ ಪ್ರಾತಿನಿಧ್ಯ ನೀಡುವುದು ಸೇರಿದಂತೆ ಪಕ್ಷದ ನಾಯಕತ್ವವು ಬಹು ಅಂಶಗಳನ್ನು ಪರಿಗಣಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಕೆಲವು ಮಾನದಂಡಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ, ಅದನ್ನ ಕನ್ಸಿಡರ್ ಮಾಡಬಹುದು. ಅಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗ್ಲೂ ಕೂಡ ಅದನ್ನೇ ಹೇಳೋದು, ನೀವು ಹೊಸ ನಾಯಕತ್ವವನ್ನ ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ ಇಟ್ಕೊಂಡಿದ್ದೆ. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ.
0: ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ, ಪ್ಲೇಸ್ಮೆಂಟ್ ಹಾಗೂ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ ಬಿ ರಾಂಪುರೆ ಮತ್ತು ಗೂಗಲ್ ಫಾರ್ ಎಜುಕೇಷನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ

0: ಉದ್ಯೋಗಾವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಎ ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 220 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಗೂಗಲ್ ಮತ್ತು ಹಲವಾರು ಕಂಪನಿಗಳೊಂದಿಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀವಿ. ಆ ಒಡಂಬಡಿಕೆಯ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ಎಐ ಕಂಟೆಂಟ್ನಲ್ಲಿ ಎಕ್ಸ್ಪೋಸ್ ಕೊಡಬೇಕು ಅನ್ನೋದು. ಮತ್ತು ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಐನ ಕಲಿಯುವಿಕೆ ಬಹಳ ಅಗತ್ಯ. ಎಐ ಕಲಿತರೆ ಮಾತ್ರ ಇವತ್ತು ಅವನಿಗೆ ಉದ್ಯೋಗ ದೊರಕಿಗೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಪ್ರಪಂಚದಲ್ಲಿ ವಿದ್ಯಾರ್ಥಿ ಇಂಜಿನಿಯರ್ಸ್ಗಳಿಗೆ ಒಂದು ಪರಿಸ್ಥಿತಿಗೆ ರೀಚ್ ಆಗ್ತಿದ್ದಾರೆ. ಆ ಕಾರಣಕ್ಕಾಗಿ ಎಐನಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಗೂಗಲ್ ಒಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ.
0: ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ 2026-27 ಸಾಲಿಗೆ ಅರ್ಜಿ ಆಹ್ವಾನಿಸಿರುವ ಕುರಿತು ಕರಪತ್ರವನ್ನು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯದ ಬಡವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲಾಗಿದೆ. ಎಲ್ಲಾ ವರ್ಗದ ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. 2025-26 ಸಾಲಿನಲ್ಲಿ ನೂತನವಾಗಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯನ್ನು ಮಂಡಳಿಯ ವತಿಯಿಂದ ಆರಂಭಿಸಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರಿಗೆ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಹಸು ಸಾಕಾಣಿಕೆಯಂತಹ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವು ನೀಡಲಾಗಿದೆ. ಬ್ರಾಹ್ಮಣ ಸಮುದಾಯದಲ್ಲಿ ಹಿಂದುಳಿದವರು ಈ ಸಾಲ ಯೋಜನೆಯ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಸಂಬಂಧ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಹಣಕಾಸಿನ ನೆರವು, ಮುಸ್ಲಿಮರ ನೇಮಕಾತಿ ಮತ್ತು ಹಣಕಾಸು ನೆರವು ನೀಡಿದ ಪ್ರಕರಣ ಇದಾಗಿದೆ. ಎನ್ಐಎ ದಾಖಲಿಸಿದ ಎಫ್ಐಆರ್ ಆಧರಿಸಿ ಇಡಿ ಪ್ರಕರಣ ದಾಖಲಿಸಿಕೊಂಡಿದೆ. ಇಕ್ರಾ ವೆಲ್ಫೇರ್ ಟ್ರಸ್ಟ್, ಜಿಎಫ್ಎಂ ಟ್ರಸ್ಟ್ ಮೂಲಕ ಹಣ ವರ್ಗಾವಣೆಯಾಗಿರುವ ವಿಚಾರ ಎನ್ಐಎ ತನಿಖೆ ವೇಳೆ ಬಯಲಾಗಿತ್ತು. ಐಸಿಸ್ ಶಿಬಿರಕ್ಕೆ ಸೇರಲು ಹಣ ಬಳಸಲಾಗಿದೆ ಎಂಬುದು ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ಕೆಲ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳ ನಿವಾಸಗಳ ಮೇಲೆ ದಾಳಿ ನಡೆಸಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಮೈಸೂರು ರಾಜಮನೆತನ ನೀಡಿದ ಅಮೂಲ್ಯ ಭೂಮಿಯಲ್ಲಿ ನಿರ್ಮಾಣಗೊಂಡಿರುವ ಜಕ್ಕೂರು ಸರ್ಕಾರಿ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲನ್ನು ರಿಯಲ್ ಎಸ್ಟೇಟ್ ಲಾಬಿಯಿಂದ ರಕ್ಷಿಸಲು ಬಿಜೆಪಿ ನಡೆಸಿದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಕುರಿತಂತೆ ಸತ್ಯ ಗೆದ್ದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಡಿಜಿಸಿಎ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ 2026 2031 5 ವರ್ಷಗಳ ಪರವಾನಗಿಯನ್ನು ನವೀಕರಿಸಿದೆ. ಸುಮಾರು 3 ವರ್ಷಗಳ ಬಳಿಕ ಮತ್ತೆ ಹಾರಾಟ ತರಬೇತಿ ಆರಂಭವಾಗಲಿದೆ. ರಾಜ್ಯದ ಪ್ರತಿಯೊಂದು ಇಂಚು ಸಾರ್ವಜನಿಕ ಭೂಮಿಯನ್ನು ಕಾಪಾಡಲಾಗುವುದು ಎಂದು ಆರ್ ಅಶೋಕ ಹೇಳಿದ್ದಾರೆ. ಇದು ಕೇವಲ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಗೆಲುವಲ್ಲ, ಇದು ಸಾರ್ವಜನಿಕ ಆಸ್ತಿಯ ಹಾಗೂ ಕನ್ನಡಿಗರ ಗೆಲುವು ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲಿಸಿದರು. ಜಿಲ್ಲೆಯ ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿಯೇ

ಮೊದಲ ಸ್ಥಾನದಲ್ಲಿದೆ, ಹಾವೇರಿ ಜಿಲ್ಲೆಯು ಎರಡನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿ ಮತ್ತು ಪ್ರಕ್ರಿಯೆಗಳ ಪ್ರಗತಿಯನ್ನು ಸಾರ್ವಜನಿಕರಿಗೆ ತಿಳಿಸಬೇಕು, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಬೇಕು, ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ನದಿಗಳಿಗೆ ಮತ್ತೆ ಜೀವಕಳೆ ಬಂದಿದೆ. ಜಲಾಶಯಗಳಿಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ರಾಜ್ಯ ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ ಕಳೆದ 4 ದಿನಗಳಲ್ಲಿ ಮಳೆ ಚುರುಕುಗೊಂಡು ಜಲಾಶಯಗಳಿಗೆ 24 ಟಿಎಂಸಿಯಷ್ಟು ನೀರು ಹರಿದು ಬಂದಿದೆ. ಪ್ರಮುಖ 14 ಜಲಾಶಯಗಳಲ್ಲಿ ಶೇಕಡ 43% ನೀರು ಸಂಗ್ರಹವಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದಲ್ಲಿ ಅತಿ ಹೆಚ್ಚು ಶೇಕಡ 79% ಭರ್ತಿಯಾಗಿದೆ. ಕೊಡಗಿನ ಹಾರಂಗಿ ಹಾಗೂ ಚಿತ್ರದುರ್ಗದ ವಾಣಿವಿಲಾಸ ಜಲಾಶಯಗಳಲ್ಲಿ ಶೇಕಡ 78% ನೀರು ಸಂಗ್ರಹವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯಕ್ಕೆ 22,864 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಶೇಕಡ 23% ಮಾತ್ರ ಭರ್ತಿಯಾಗಿದೆ. ಹೊಸಪೇಟೆ ಸಮೀಪದ ತುಂಗಭದ್ರಾ ಜಲಾಶಯ ಶೇಕಡ 24% ಮಾತ್ರ ತುಂಬಿದ್ದು ಸದ್ಯ ಶೇಕಡ 25.8 ಟಿಎಂಸಿ ನೀರು ಸಂಗ್ರಹವಿದೆ. ಮಂಡ್ಯ ಜಿಲ್ಲೆ ಕೆಆರ್ಎಸ್ ಜಲಾಶಯದಲ್ಲಿ ಶೇಕಡ 35% ನೀರು ಸಂಗ್ರಹವಿದೆ. ಹೇಮಾವತಿ ಜಲಾಶಯದಲ್ಲಿ ಶೇಕಡ 61% ನೀರಿದ್ದರೆ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಜಲಾಶಯದಲ್ಲಿ ಶೇಕಡ 61%, ಮೈಸೂರಿನ ಕಬಿನಿಯಲ್ಲಿ ಶೇಕಡ 66% ನೀರು ಸಂಗ್ರಹವಿದೆ ಎಂದು ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ. ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ.
1: ಆಜ್ ಹಿಂದಿ ಕೆ ಕುಛ್ ದೋಹೋ ಕೆ ಬಾರೆ ಮೇ ಕಹಿಯೇ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಛ್ ದೋಹೋ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಛ್ ವಿಚಾರ ಬತಾನಾ ಚಾಹತಾ ಹೂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞಃ

0: सखी सहेली
1: What?

ಇದುವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಸಮಯ 5:17 ಕಾರ್ಯಕ್ರಮ ಯುವವಾಣಿ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
6: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
11: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವಿಶ್ವದರ್ಶನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
12: ಜ್ಞಾನಂ ಹಿ ಪರಮಂ ಧನಂ, ಜ್ಞಾನವೇ ಅತ್ಯಂತ ಶ್ರೇಷ್ಠವಾದ ಸಂಪತ್ತು ಎಂಬ ಧ್ಯೇಯ ವಾಕ್ಯವನ್ನು ಸ್ವೀಕರಿಸಿ ನಮ್ಮ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ವಿಶ್ವದರ್ಶನ PU ಕಾಲೇಜ್ ಯಲ್ಲಾಪುರದ ವಿದ್ಯಾರ್ಥಿಗಳಾದ ನಾವು ಈಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕುಮಾರ್

0: ಧನ್ಯವಾದಗಳು.
1: ಕರ್ನಾಟಕದಲ್ಲಿ ಆಗಿ ಹೋದ ದಾಸರು ಸಂಗೀತವನ್ನು ಸಾಹಿತ್ಯವನ್ನು ಅಭಿವೃದ್ಧಿಪಡಿಸಿದರು. ಭಕ್ತಿ ಪ್ರಧಾನವಾದ ಪುರಂದರ ದಾಸರು ರಚಿಸಿದ ಕೀರ್ತನೆಯನ್ನು ಕುಮಾರ್ ದಿಗಂತ್ ಭಟ್ ಹಾಡಲಿದ್ದಾರೆ.

0: ಇರಲಿ ನಮಗೆ ನಿನ್ನ ದರ್ಶನ ನಮನ ನಿತ್ಯ ಜೀವನ. ಇರಲಿ ನಮಗೆ ನಿನ್ನ ದರ್ಶನ ನಮನ ನಿತ್ಯ ಜೀವನ. ಅರಹುತಿ ಹುದು ನಿತ್ಯ ಸತ್ಯ ದಾಸ್ಯ ಮುಕ್ತ ಗಾಯನ. ಅರಹುತಿ ಹುದು ನಿತ್ಯ ಸತ್ಯ ದಾಸ್ಯ ಮುಕ್ತ ಗಾಯನ. ನಮ್ಮ ಹೃದಯ ವನದ ಮಧ್ಯ ಚಿಗುರುತಲೊಂದು ಹೊಸತನ. ನಮ್ಮ ಹೃದಯ ವನದ ಮಧ್ಯ ಚಿಗುರುತಲೊಂದು ಹೊಸತನ. ನಿನ್ನ ಕುಡಿಗಳೆಲ್ಲರನ್ನು ಪ್ರೀತಿಸುವ ಸಿರಿತನ. ನಿನ್ನ ಕುಡಿಗಳೆಲ್ಲರನ್ನು ಪ್ರೀತಿಸುವ ಸಿರಿತನ. ಓ ಧ್ವಜವೇ ಕರುಣಿಸಮಗೆ ಸತ್ಯಶಾಂತಿ ಅನುದಿನ. ಓ ಧ್ವಜವೇ ಕರುಣಿಸಮಗೆ ಸತ್ಯಶಾಂತಿ ಅನುದಿನ. ನಿನ್ನ ಸೇವೆಗೈಯುವಂಥ ಸುಮತಿ ದ್ಯುಮಣಿ ಜೀವನ. ನಿನ್ನ ಸೇವೆಗೈಯುವಂಥ ಸುಮತಿ ದ್ಯುಮಣಿ ಜೀವನ. ಧನ್ಯವಾದಗಳು.
1: ಹಳ್ಳಿಯ ಹಾಡಿನ ದಾಟಿಯಲ್ಲಿರುವ ಪದ್ಯವನ್ನು ಕುಮಾರಿ ಪೃಥ್ವಿ ಗಾಂವ್ಕರ್ ಪ್ರಸ್ತುತಪಡಿಸಲಿದ್ದಾರೆ. ಈ ಗೀತೆಯ ರಚನೆಯನ್ನು ಹಂಡ್ರಮನೆ ಸುಬ್ರಾಯ್ ಭಟ್ ರಚಿಸಿದ್ದಾರೆ.

ಇಂಗ್ಲಿಷ್ ಸಾಹಿತ್ಯದ ಪ್ರೇರಣೆಯಿಂದ ಭಾವಗೀತಾ ಪ್ರಕಾರವು ಕನ್ನಡದಲ್ಲಿ ಪರಿಚಯವಾಯಿತು. ಕನ್ನಡದಲ್ಲಿ ಅನೇಕ ಭಾವಗೀತೆ ರಚನೆಕಾರರು ಹಾಡುಗಾರರು ಇರುವುದು ಅಭಿಮಾನದ ಸಂಗತಿ. ಕುಮಾರಿ ಶ್ರೀರಕ್ಷ ಹೆಗ್ಡೆ ಕವಿಗಳು ರಚಿಸಿದ ಭಾವಗೀತೆಯನ್ನು ಹಾಡಲಿದ್ದಾರೆ.

0: ಧನ್ಯವಾದಗಳು.
1: ಈವರೆಗೆ ನಮ್ಮ ಸಹಪಾಠಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಆಲಿಸಿದ ತಮಗೆ ನಿರೂಪಕಿ ಹರ್ಷಿಣಿ ಮಾಡುವ ಕೃತಜ್ಞತೆಗಳು.
2: ಇದುವರೆಗೂ ಯುವವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವಿಶ್ವದರ್ಶನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಯಿತು. ಕಾರ್ಯಕ್ರಮ ಸಂಯೋಜನೆ ಟಿ ಶ್ಯಾಮ್ ಪ್ರಸಾದ್.

0: ಆಕಾಶವಾಣಿ ಕಾರವಾರ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರವಾರ ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ.
0: ಇಂದಿನ ಸಂದೇಶ ಸಂಗಮ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮದ ವಿಷಯ ನೀವು ಮೋಸ ಹೋದ ಘಟನೆ. ಈ ವಿಷಯದ ಕುರಿತಾಗಿ ಕೇಳುಗರು ತಮ್ಮ ಸಂದೇಶವನ್ನು 94820249740 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಬಹುದು. ವಿಷಯ ನೀವು ಮೋಸ ಹೋದ ಘಟನೆ. ಈಗಾಗಲೇ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಟಿಸಿ ಬಸವರಾಜ್ ಮರಬನಹಳ್ಳಿ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರವಾರ ಆಕಾಶವಾಣಿಗೆ ಒಳ್ಳೆಯ ಸಂಜೆ, ಮಂಗಳವಾರದ ನಮಸ್ಕಾರಗಳು. ಮೋಸ ಹೋದ ಘಟನೆಗಳು ತ್ರೇತಾಯುಗ ದ್ವಾಪರ ಯುಗದಿಂದಲೂ ಬಂದಿದೆ. ಸೀತಾದೇವಿಯ ಮಾಯಾಜಿಂಕೆಗೆ ಮೋಸ ಹೋಗಿದ್ದು, ಭಿಕ್ಷುಕನ ಮಾತಿಗೆ ಲಕ್ಷ್ಮಣ ಹಾಕಿದ ಗೆರೆ ದಾಟಿ ಮೋಸ ಹೋಗಿದ್ದು, ವಾಲಿ ಸುಗ್ರೀವರ ಕದನದಲ್ಲಿ ಶ್ರೀರಾಮನು ವಾಲಿಗೆ ಮೋಸದಿಂದ ಬಾಣ ಬಿಟ್ಟಿದ್ದು ಅಂತ ರಾಮಾಯಣದಲ್ಲಿ ಆದಂತಹ ಒಂದು ಅದರ ಬಗ್ಗೆ ಒಂದು ಪ್ರಸ್ತಾವನೆ ಇಟ್ಟಿದ್ದಾರೆ ಘಟನೆಗಳ ಬಗ್ಗೆ. ಮಹಾಭಾರತದಲ್ಲಿ ಪಾಂಡವರು ಶಕುನಿಯ ಪಗಡೆ ಮೋಸದಾಟದಲ್ಲಿ ಸೋತಿದ್ದು, ಕರ್ಣನ ರಥದ ಗಾಲಿ ಮುರಿದಾಗ ಶ್ರೀಕೃಷ್ಣನು ಅರ್ಜುನನಿಗೆ ಬಾಣ ಹೊಡೆಯಲು ಹೇಳಿದ್ದು ಮೋಸದಿಂದಲೇ. ಹೀಗಿರುವಾಗ ನಮ್ಮಂತಹ ಮಾನವರ ಪಾಡೇನು ಅಂತ ತಿಳಿಸಿದ್ದಾರೆ. ನಾವು ಸಹ ಕೆಲವೊಮ್ಮೆ ಹಣದ ವಿಚಾರದಲ್ಲಾಗಿರ್ಬೋದು ಮೋಸ ಹೋಗ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ತೆನಾಲಿ ರಾಮನ ಒಂದು ಕಥೆಯನ್ನು ಹೇಳ್ತಾ, ತೆನಾಲಿ ರಾಮನಿಗೆ ಅವರ ಮನೆಗೆ ಕಳ್ಳರು ಹೊಂಚು ಹಾಕಿದ್ದು ವಿಷಯ ಗೊತ್ತಾಗುತ್ತೆ. ಆಗ ಅವ್ರ ಹೆಂಡತಿಗೆ ಹೇಳ್ತಾನೆ, ನೋಡಿ ನಮ್ಮ ಮನೆಗೆ ಕಳ್ಳರು ಬಂದಿದ್ದಾರೆ, ಹಣ ಒಡವೆನೆಲ್ಲ ತೆಗೆದುಕೊಂಡು ಬಾ, ಪೆಟ್ಟಿಗೆಯಲ್ಲಿ ಹಾಕಿ ಹಿಂದಿನ ಬಾವಿಯಲ್ಲಿ ಹಾಕೋಣ ಅಂತ ಕಳ್ಳರಿಗೆ ಕೇಳುವ ಹಾಗೆ ತನ್ನ ಹೆಂಡತಿಗೆ ಹೇಳ್ತಾನೆ. ಅದೇ ರೀತಿ ಅವರು ಬಾವಿಯಲ್ಲಿ ಹಾಕಿ ಹೋಗಿ ಮಲಗ್ತಾರೆ. ಕಳ್ಳರು ಬಾವಿಯ ನೀರನ್ನು ಹಗ್ಗದ ಕೊಡದ ಸಹಾಯದಿಂದ ಎಲ್ಲ ಬಾವಿಯ ನೀರನ್ನು ಖಾಲಿ ಮಾಡಿ ಪೆಟ್ಟಿಗೆಯನ್ನು ತೆಗೆದು ನೋಡಿದಾಗ ಹಳೆ ಮಡಿಕೆ ಚೂರುಗಳು ಅವರಿಗೆ ಸಿಗುತ್ತವೆ ಅಂತ. ಆ ಒಂದು ಅಷ್ಟೊತ್ತಿಗೆ ತೆನಾಲಿರಾಮ ಬರ್ತಾನೆ, ತೋಟಕ್ಕೆ ನೀರು ಸೇದು ಹಾಕಿದಿರಿ ಅಂತ ಕಳ್ಳರಿಗೆ ಧನ್ಯವಾದ ಹೇಳ್ತಾನೆ. ಅಂದರೆ ಈ ಒಂದು ಕಥೆಯಲ್ಲಿ ಕಳ್ಳರೇ ಮೋಸ ಹೋಗಿದ್ದಾರೆ ಅನ್ನೋದನ್ನು ಕಥೆಯನ್ನು ಬಸವರಾಜ್ ಅವರು ತಿಳಿಸಿದ್ದಾರೆ. ಸಂದೇಶವನ್ನು ಕಳಿಸಿದಂತಹ ಟಿ ಸಿ ಬಸವರಾಜ್ ಅವರಿಗೆ ಧನ್ಯವಾದಗಳು.

ಲತಾ ನಾಯ್ಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. 3 ವರ್ಷಗಳ ಹಿಂದೆ ನಡೆದಂತಹ ಘಟನೆ ಬಗ್ಗೆ ತಿಳಿಸಿದ್ದಾರೆ. ಅಂದರೆ ಅವರು ಒಂದು ಚಾರ್ಧಾಮ್ ಯಾತ್ರೆಗೆ ಹೋದಾಗ ನಡೆದಂತಹ ಘಟನೆ. ನಾವು ಗಂಗೋತ್ರಿ ಮತ್ತು ಯಮುನೋತ್ರಿ ಯಾತ್ರೆಯನ್ನು ಮುಗಿಸಿ ನಂತರ ಕೇದಾರ್ನಾಥ್ಗೆ ಹೋಗಿ ತಿರುಗಿ ಬರುವಾಗ ಕುದುರೆ ಮೇಲೆ ಬಂದೆವು. ಆ ಕಿರಿದಾದ ರಸ್ತೆಯಲ್ಲಿ ಕುದುರೆ ಮೇಲೆ ಬರುವುದು ಬಹಳ ಕಷ್ಟವಾಗ್ತಿತ್ತು. ಬರುವಾಗ ನಿಲ್ಲಿಸಿ ಇಳಿದು ಕುದುರೆ ಮಾಲೀಕ ಅಲ್ಲಿ ಒಂದು ಫುಡ್ ಸ್ಟಾಲ್ನಲ್ಲಿ ತಿಂಡಿ ತಿಂದು ಚಹಾ ಕುಡಿದು ಹೋಗೋ ಮುಂದೆ ಸಾಗುವ ಅಂತ ಹೇಳ್ತಾನೆ. ಆದ ಕಾರಣ ಅವರು ಇಳಿದು ಅಲ್ಲಿ ತಿಂಡಿ ತಿಂದು ಆಮೇಲೆ ಬಂದ ನಂತರ ಅವರ ತಾವು ಹತ್ತಿದ 2 ಕುದುರೆ ಹಾಗೂ ಅದರ ಮಾಲೀಕ ನಾಪತ್ತೆ. ರಿಜಿಸ್ಟ್ರೇಷನ್ ಪಾವತಿಯ ಜೊತೆ ನಮ್ಮನ್ನು ಅರ್ಧ ರಸ್ತೆಯಲ್ಲೇ ಬಿಟ್ಟು ಅವರು ಮಾಯವಾದರು. ಮುಂದೆ 7 ಕಿಲೋಮೀಟರ್ ನಮಗೆ ಇಳಿಯಬೇಕಿತ್ತು. ಪುನಃ ಕುದುರೆ ಮಧ್ಯದಲ್ಲಿ ಸಿಗಲಿಲ್ಲ. ನಮ್ಮ ಹತ್ತಿರ ಅಷ್ಟು ಹಣವೂ ಸಹ ಇರಲಿಲ್ಲ. ಕತ್ತಲೆಯಲ್ಲಿ 7 ಕಿಲೋಮೀಟರ್ ಇಳಿದು ನಾವು ರಾತ್ರಿ

ಹನ್ನೆರಡು ಗಂಟೆಗೆ ಹೋಟೆಲಿಗೆ ಬಂದು ಮುಟ್ಟಿದೆವು. ಎಲ್ಲ ಧಾಮದಲ್ಲಿ ಎಟಿಎಂ ಹಣ ಯಾವ ಸ್ಥಳದಲ್ಲಿ ಸಹ ಇರುವುದಿಲ್ಲ. ಆದರೂ ದೇವರ ಮೇಲೆ ಶ್ರದ್ಧೆ ಇಟ್ಟು ಬದ್ರಿನಾಥ ಯಾತ್ರೆ ಮುಗಿಸಿ ಬಂದೆವು. ಸುಂದರ ದೇವರ ಯಾತ್ರೆಯಲ್ಲೂ ಮೋಸ ಮಾಡುವ ಜನರು ಇರುವರು. ಇಂದು ಅದು ಆ ಘಟನೆ ನೆನಪಾದಾಗ ತಮಗೆ ಬೇಸರವಾಗುತ್ತೆ ಅಂತ ಲತಾ ನಾಯ್ಕ್ ಅವರು ಮೋಸ ಹೋದಂತಹ ಒಂದು ಘಟನೆಯನ್ನು ಸಂದೇಶದ ಮುಖಾಂತರ ಕಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ.

ಅವರು ಚನ್ನಗಿರಿ ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಆಕಾಶವಾಣಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ತಿಳಿಸ್ತಾರೆ. ತಮ್ಮ ಜೀವನದಲ್ಲೂ ಅಂತಹ ಒಂದು ಘಟನೆ ನಡೆದಿದೆ. ಅವರ ಯಜಮಾನರಿಗೆ ಒಂದ್ಸಲ ಕರೆ ಬಂದು ಯಾವುದೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಲು ಹೇಳಿ ಅವರು ಆ ಆ್ಯಪನ್ನು ಡೌನ್ಲೋಡ್ ಮಾಡಿದಾಗ ಕರೆ ಮಾಡಿದವರು ಒ ಟಿ ಪಿ ಅನ್ನು ತಿಳಿಸ್ಲಿಕ್ಕೆ ಹೇಳಿದ್ರಂತೆ. ಅವರು ಒ ಟಿ ಪಿಯನ್ನು ಹೇಳಿದಾಗ ಅವರ ಅಕೌಂಟ್ನಲ್ಲಿ ಇರುವಂತಹ ಎಲ್ಲ ಹಣ ಖಾಲಿಯಾಗಿ ಹೋಯಿತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಅಂತ ತಿಳಿಸ್ತಾ ಕೇಳುಗರಿ, ಈ ರೀತಿಯ ಒಂದು ಕರೆಗಳು ಬಂದಾಗ ನಾವು ಜಾಗರೂಕರಾಗಿರಬೇಕು. ಓ ಟಿ ಪಿಗಳನ್ನು ತಿಳಿಸಿ ಅಂತ ಹೇಳಿದಾಗ ಸಹ ಜಾಗರೂಕರಾಗಿರಬೇಕು. ನಾವು ಮೋಸ ಹೋಗಬಾರ್ದು. ನಮ್ಮಿಂದ ಯಾವುದೇ ಆರ್ಥಿಕ ಮಾಹಿತಿಯನ್ನು ಅವರಿಗೆ ನೀಡಬಾರ್ದು. ಈ ಕುರಿತು ಅನೇಕ ಪ್ರಕಟಣೆಗಳು ಜಾಗೃತಿಗಾಗಿ ರೇಡಿಯೋ ಮತ್ತು ಟಿ ವಿಗಳಲ್ಲಿ ಬರ್ತಾ ಇರ್ತವೆ.

ಕಾರವಾರದಿಂದ ನಮ್ರತಾ ನಾಯ್ಕ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಒಂದು ಬಾಲ್ಯದ ದಿನದಲ್ಲಿ ಅವರ ಪೆನ್ಸಿಲನ್ನು ಅವರ ಅಕ್ಕ ತಗೊಂಡಾಗ ಅವರು ತಂಗಿಗೆ ಈ ವಿಷಯವನ್ನು ತಿಳಿಸಿದ್ರಂತೆ. ಏನು ಅಕ್ಕನ ಹತ್ರ ನಾವು ಪೆನ್ಸಿಲ್ ತಗೊಂಡಿದ್ದೀಯಾ ಅಂತ ಕೇಳಬೇಕು, ಆಮೇಲೆ ನಂತರ ಕೇಳ್ತೀನಿ ಅಂತ ಹೇಳಿದ್ಲಂತೆ. ಆಗ ನೀನು ಅವಳ ಹತ್ರ ಏನೂ ಕೇಳಲಿಕ್ಕೆ ಹೋಗಬೇಡ ಅಂತ ಹೇಳಿದ್ಲಂತೆ. ಆದರೆ ಅವ್ರ ತಂಗಿ ಹೇಳಿಬಿಟ್ಲಂತೆ, ನಮ್ರತಾನ ಪೆನ್ಸಿಲನ್ನು ನೀ ತಗೊಂಡಿದ್ದೀಯಾ ಅಂತ. ಆವಾಗ ತಂಗಿ ಮೇಲಿರೋ ವಿಶ್ವಾಸವನ್ನು ನಾ ಕಳ್ಕೊಂಡೆ ಅಂತ ಹೇಳ್ತಾರೆ. ಆದರೆ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ನಾವು ವಿಶ್ವಾಸವನ್ನು ಕಳ್ಕೊಳ್ಬಾರ್ದು. ಪ್ರತಿಯೊಂದು ಸಂಬಂಧಿಗಳ ಮೇಲೆ ನಮಗೆ ವಿಶ್ವಾಸ ಇರಬೇಕಂತ ತಿಳಿಸ್ತಾ ನಮ್ರತಾ ಅವರಿಗೆ ಸಂದೇಶವನ್ನು ಕಳಿಸಿದ್ದಕ್ಕಾಗಿ ಧನ್ಯವಾದಗಳು.

ಪ್ರಿಯಾ ಎಸ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮೋಸ ಅಂದರೆ ನಂಬಿಕೆ ದ್ರೋಹ. ವ್ಯಕ್ತಿಗೆ ತಪ್ಪು ಮಾಹಿತಿಯನ್ನು ನೀಡಿ ತಮ್ಮ ಅನುಕೂಲಕ್ಕೋಸ್ಕರ ಅವರಿಗೆ ಉಪಯೋಗಿಸ್ಕೊಳ್ಳೋದನ್ನು ಮೋಸ ಅಂತ ಹೇಳ್ತಾರೆ. ಜೀವನದಲ್ಲಿ ಮೋಸ ಮಾಡಿದವರು ಕೂಡ ಒಂದು ರೀತಿಯ ಗುರುಗಳೇ ಅಂತ ತಿಳಿಸ್ತಾರೆ. ಏಕೆಂದರೆ ಜೀವನದಲ್ಲಿ ಮತ್ತೆ ಮೋಸ ಹೋಗದಂತೆ ನಾವು ಪಾಠವನ್ನು ಕಲ್ತ್ಕೊಳ್ತೇವೆ. ಒಂದೊಂದು ಸಲ ನಾವು ನಮಗೆ ಮೋಸ ಮಾಡಿಕೊಳ್ತೇವೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೆ ಬೇರೆಯವರ ಮಾತಿಗೆ ಸಮಯವನ್ನು ಮೀಸಲಿಡ್ತೇವೆ. ಬೇರೊಬ್ಬರ ಮೇಲೆ ಇಡುವ ನಂಬಿಕೆಗಿಂತ ನಮ್ಮ ಮೇಲೆ ನಾವು ನಂಬಿಕೆಯನ್ನು ಇಡಬೇಕು. ನಂಬಿಕೆ ಅನ್ನೋದು ಉಸಿರು ಇದ್ದ ಹಾಗೆ, ಮೋಸ ಮಾಡಿದರೆ ಆ ನಂಬಿಕೆ ಹೊರಟೋಗ್ಬಿಡುತ್ತೆ, ಮತ್ತೆ ಬರಲ್ಲ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿದ್ದಕ್ಕಾಗಿ ಪ್ರಿಯಾ ಎಸ್ ಅವರಿಗೆ

ಇದುವರೆಗೂ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಸಂದೇಶ ಸಂಗಮ ಪ್ರಸಾರವಾಯಿತು. ಸಂದೇಶ ಸಂಗಮಕ್ಕೆ ಸಂದೇಶವನ್ನು ಕಳುಹಿಸಿದ, ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಸ್ತುತಿ ಗಾಯತ್ರಿ ಹರಿಕಾಂತ್, ತಾಂತ್ರಿಕ ನೆರವು ಜೈರಾಮನ್ ಹಾಗೂ ಶಿರೀಲ್.

0: ಇದುವರೆಗೆ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಸಂದೇಶ ಸಂಗಮ ಪ್ರಸಾರವಾಯಿತು.
1: ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಾಶ

0: ಘಟನೆಗಳು.
1: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಮಳೆ ಬಂದಾಗ ನೀರು ವೇಗವಾಗಿ ಹರಿದು ಹೋದರೆ ಅದು ಕೇವಲ ನೀರಲ್ಲ, ಜೊತೆಗೆ ಭೂಮಿಯ ಫಲವತ್ತಾದ ಮಣ್ಣನ್ನು ಕೊಚ್ಚಿಕೊಂಡು ಹೋಗುತ್ತದೆ.

ಹರಿಯುವ ನೀರನ್ನು ಹಾಗೆ ಬಿಡಬೇಡಿ. ಸಣ್ಣ ಸಣ್ಣ ಅಡ್ಡಕಟ್ಟೆ ಬದುಗಳು ಮತ್ತು ಇಂಗು ಉಂಡಿಗಳನ್ನು ನಿರ್ಮಿಸಿ ವ್ಯರ್ಥವಾಗಿ ಹರಿಯುವ ನೀರನ್ನು ತಡೆಯೊಡ್ಡಿದರೆ ಇದೇ ನೀರು ನೆಲದ ಗರ್ಭಕ್ಕೆ ಜೀವ ಜಲವ ನೀಡುತ್ತದೆ, ಒಣಗಿದ ಭೂಮಿಗೆ ತಂಪನ್ನು ತರುತ್ತದೆ.

ಓಡುವ ನೀರನ್ನು ನಡೆಸೋಣ, ನಡೆಯುವ ನೀರನ್ನು ನಿಲ್ಲಿಸೋಣ. ನಿಂತ ಜಲವನ್ನು ನೆಲದೊಡಲಿಗೆ ಇಂಗಿಸಿ ನಾಳಿನ ಪೀಳಿಗೆಗೆ ಜೀವ ಜಲವ ಉಳಿಸೋಣ.

0: ರಾಜ ಶರವೇಗದ ಸರದಾರ. ಇವನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹೆಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ನುಳಿಸ್ರಿ.
2: ಇಲ್ಲಾಂದ್ರೆ ನನಗ್ ಕಂಪನಿ ಕೊಡ್ರಿ.

0: ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನಿಲಯದಿಂದ ಈ ಸಂಜೆ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಈ ಸಂಜೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ, 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪರಿಸರ ಅಧ್ಯಯನ ಮತ್ತು ಜನಜಾಗೃತಿ, ಈ ಕುರಿತು ದಾಂಡೇಲಿಯ ಅರಣ್ಯ ವಸತಿ ಮತ್ತು ವಿಹಾರಧಾಮ ಸಂಸ್ಥೆಯ ಹಿರಿಯ ಪರಿಸರ ತಜ್ಞರಾದ ಪ್ರಮೋದ್ ನಾಯಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೀಮಂತವ ಮಂಡರಗಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 7:45 ಗಜಲ್, 8:00 ಚಿತ್ರಗೀತೆಗಳು, 8:15 ಸಂಸತ್ತಿನ ಸಮೀಕ್ಷೆ, 8:30 ಭಾವಗೀತೆಗಳು, 9:30 ಮನಿ ಟಾಕ್, ನಂತರ ಮಂಥನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದ ಕಾರ್ಯಕ್ರಮಗಳು ಮೂಡಿಬರಲಿವೆ.

ಇನ್ನು ನಾಳೆಯ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ 6:10 ಕರುಣಾಳು ಬಾಬಳಿಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:35 ರೈತರಿಗೆ ಸಲಹೆ. 6:40 ಗಾನಸುದೆ ಕಾರ್ಯಕ್ರಮ. 7:15 ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಸಿಟ್ಯಾಗ್. 7:45 ಚಿತ್ರಗೀತೆಗಳು. 8:30 ಮಂಜುಳಗಾನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಗ್ಗದ ಸಿರಿ 8:50 ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:15 ಹೊಸ ಕನ್ನಡ ಚಿತ್ರಗೀತೆಗಳು. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರಿಂದ ಗಾಯನ ಪ್ರಸಾರವಾಗಲಿದೆ. 10:02 ಬೆಂಗಳೂರು ವಿವಿಧ ಭಾರತೀ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಗುವುದು.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಜ್ಯೋತಿ ಗುರುಪ್ರಸಾದ್ ಅವರಿಂದ ಕತೆ ಬದಲಾವಣೆಯ ಕಾಳಿ, ನಂತರ ತೇಜಸ್ವಿನಿ ಹೆಗಡೆ ಅವರಿಂದ ಕವನ ವಾಚನ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಶರ್ಮಾ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಜಾಂಪನ ಆಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:20 ಚಿತ್ರಗೀತೆಗಳು. 12:30 ಚೈತ್ರವನ. ಲಕ್ಷ್ಮೀಶನ ಜಯಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎ ಶಂಕರ ನಾರಾಯಣ. 2:40 ಹಿಂದಿ ಪಾಠ. 3:00 ಮುಂಬೈ ವಿವಿಧ ಭಾರತೀಯ ಕೇಂದ್ರದ ಕಾರ್ಯಕ್ರಮಗಳಲ್ಲಿ ಸಖಿ ಸಹೇಲಿ. 4:00 ಆಜ್

ಮೆಹಮಾನ್ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ನಾಳೆ ಸಂಜೆ 5 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಜೊಯ್ಡಾದ ಸೇವಾಳಿಯ ಸಪ್ತಸ್ವರ ಸೇವಾ ಸಂಸ್ಥೆಯ ಸದಸ್ಯರಿಂದ ಹವ್ಯಕ ಭಾಷೆಯ ವಿಭಿನ್ನ ನಾಟಕ ಹಳ್ಳಿ ಮನೆಯಲ್ಲಿ ಮಾಡರ್ನ್ ಸೊಸೆ ಪ್ರಸಾರವಾಗಲಿದೆ. ನಂತರ ಭಾವಗೀತೆಗಳು 5:30 ಚಿತ್ರಗೀತೆಗಳು 6:30 ರಸವಾರ್ತೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಥಮ ಚಿಕಿತ್ಸೆ ಏಕೆ ಮತ್ತು ಹೇಗೆ ಈ ಕುರಿತು ಡಾಕ್ಟರ್ ಸುರೇಶ್ ನೆಲಗುಳಿ ಅವರೊಂದಿಗಿನ ಸಂದರ್ಶನ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುರು ಬಸವನಗೌಡ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. 7:45 ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. 8:00 ಚಿತ್ರಗೀತೆಗಳು. 8:15 ಸಂಸತ್ತಿನ ಸಮೀಕ್ಷೆ. 8:30 ಭಾವಗೀತೆಗಳು.

ನಾಳೆ ರಾತ್ರಿ 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 9:30 ಕ್ರೀಡಾಲೋಕ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ ಹಾಗೂ ತರಬೇತಿದಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಎನ್ಎಸ್ ಮಂಜು ಅವರೊಂದಿಗಿನ ಸಂದರ್ಶನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದ ಸಪ್ರಸಾರದಲ್ಲಿ. ಇವಿಷ್ಟು ನಿಲಯದಿಂದ ಈ ಸಂಜೆ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ರಾಜ ಶರವೇಗದ ಸರದಾರ. ಇವನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹೆಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ನುಳಿಸ್ರಿ.
2: ಇಲ್ಲಾಂದ್ರ ನನಗ್ ಕಂಪನಿ ಕೊಡ್ರಿ.

ಆಕಾಶವಾಣಿ ಕಾರವಾರ, ಸಮಯ 6:20 ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 6:30 ಅವಲೋಕನ, 6:37 ವಾಣಿಜ್ಯ ಪ್ರಕಟಣೆಯ ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಮೈಲಿಗಲ್ಲನ್ನು ಸಾಧಿಸಿದೆ. ದೇಶದ ಮೊಟ್ಟ ಮೊದಲ ಜಲಜನಕ ಅಂದರೆ ಹೈಡ್ರೋಜನ್ ಚಾಲಿತ ರೈಲಿಗೆ ಕಳೆದ ಜುಲೈ 17ರಂದು ಅಧಿಕೃತವಾಗಿ ಚಾಲನೆ ನೀಡಲಾಗಿದ್ದು, ಹಸಿರು ರೈಲು ಸಂಚಾರದ ದಿಸೆಯಲ್ಲಿ ಭಾರತದ ಬದ್ದತೆಯನ್ನು ಜಗತ್ತಿಗೆ ಸಾರಲಾಗಿದೆ. ಉತ್ತರ ರೈಲ್ವೆಯ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಈ ರೈಲು ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಸಾಂಪ್ರದಾಯಿಕ ಡೀಸೆಲ್ ಇಂಜಿನ್ಗಳು ಇಂಧನವನ್ನು ದಹಿಸಿ ಯಾಂತ್ರಿಕ ಶಕ್ತಿಯನ್ನು ಉತ್ಪಾದಿಸಿದರೆ, ಈ ಹೈಡ್ರೋಜನ್ ರೈಲು ತನ್ನದೇ ಆದ ಸಣ್ಣ ವಿದ್ಯುತ್ ಉತ್ಪಾದನಾ ಘಟಕವನ್ನು ಒಳಗೊಂಡಿರುತ್ತದೆ. ಈ ರೈಲಿನಲ್ಲಿ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಫ್ಯೂಯಲ್ ಸೆಲ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ರೈಲಿನಲ್ಲಿ ಶೇಖರಿಸಲ್ಪಟ್ಟಿರುವ ಹಬೆಯುಕ್ತ ಅನಿಲ ವಾತಾವರಣದಲ್ಲಿನ ಆಮ್ಲಜನಕದೊಂದಿಗೆ ರಾಸಾಯನಿಕ ಪ್ರಕ್ರಿಯೆಗೆ ಒಳಗಾಗಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಈ ವಿದ್ಯುತ್ ರೈಲಿನ ಎಂಜಿನ್ ಮೋಟಾರ್ಗಳನ್ನು ಚಲಾಯಿಸಲು ಬಳಕೆಯಾಗುತ್ತದೆ. ಈ ಇಡೀ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಇಂಧನ ದಹನ ಕ್ರಿಯೆ ನಡೆಯುವುದಿಲ್ಲ. ಇದರ ಪರಿಣಾಮವಾಗಿ ರೈಲಿನಿಂದ ಯಾವುದೇ ಹೊಗೆ ಅಥವಾ ಇಂಗಾಲದ ಹೊರಸೂಸುವಿಕೆ ಇರುವುದಿಲ್ಲ. ಕೇವಲ ನೀರಿನ ಹಬೆ ಮತ್ತು ಶಾಖ ಮಾತ್ರ ಉಪ ಉತ್ಪನ್ನಗಳಾಗಿ ಹೊರಬರುತ್ತವೆ. ಡೀಸೆಲ್ ಇಂಧನಕ್ಕೆ ಹೋಲಿಸಿದರೆ ಹೈಡ್ರೋಜನ್ ಅತ್ಯಂತ ಹೆಚ್ಚಿನ ಇಂಧನ ಸಾಮರ್ಥ್ಯವನ್ನು ಹೊಂದಿದ್ದು, ಪರಿಸರಕ್ಕೆ ಅತ್ಯಂತ ಸುರಕ್ಷಿತ ಮತ್ತು ಸಂವರ್ಧಿತ ಅಂಶವಾಗಿದೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ಈ ಯೋಜನೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಮೇಧಾ ಸರ್ವೋ ಡ್ರೈವ್ ಸಂಸ್ಥೆಯು ತಂತ್ರಜ್ಞಾನ ಸಂಯೋಜನೆ ಮಾಡಿದೆ ಹಾಗೂ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICF ಇದನ್ನು ವಿನ್ಯಾಸಗೊಳಿಸಿದೆ. ಜಾಗತಿಕವಾಗಿ ಕಾರ್ಯಾಚರಣೆ ನಡೆಸುತ್ತಿರುವ ಬಹುತೇಕ ಹೈಡ್ರೋಜನ್ ರೈಲುಗಳು ಕೇವಲ 2-3 ಬೋಗಿಗಳನ್ನು ಹೊಂದಿದ್ದರೆ, ಭಾರತದ ಈ ರೈಲು 10 ಬೋಗಿಗಳ ಬೃಹತ್ ವಿನ್ಯಾಸವನ್ನು ಹೊಂದಿದೆ. ಇದು ಸುಮಾರು 2,600 ಪ್ರಯಾಣಿಕರನ್ನು ಏಕಕಾಲದಲ್ಲಿ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, ಇಷ್ಟು ದೊಡ್ಡ ಮಟ್ಟದ ಜನಸಾಗಣೆಗೆ ಹೈಡ್ರೋಜನ್ ತಂತ್ರಜ್ಞಾನವನ್ನು ಅಳವಡಿಸಿರುವುದು ಜಾಗತಿಕ ಮಟ್ಟದಲ್ಲೇ ವಿಶಿಷ್ಟ ಸಾಧನೆಯಾಗಿದೆ. ಈ ರೈಲು ಜಿಂದ್ ಜಂಕ್ಷನ್ನಿಂದ ಸೋನಿಪತ್ ನಡುವಿನ 89 ಕಿಲೋಮೀಟರ್ ಮಾರ್ಗದಲ್ಲಿ ಚಲಿಸಲಿದ್ದು, ಗರಿಷ್ಠ 75 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕಾರ್ಯಾಚರಣೆ ನಡೆಸಲು ಅನುಮತಿ ನೀಡಲಾಗಿದೆ. ಜಲಜನಕ ಸಂಚಾಲಿತ ರೈಲುಗಳ ಯಶಸ್ವಿ ಕಾರ್ಯಾಚರಣೆಗಾಗಿ ಹರಿಯಾಣದ ಜಿಂದ್ನಲ್ಲಿ ದೇಶದ ಅತಿದೊಡ್ಡ ರೈಲ್ವೆ ಹೈಡ್ರೋಜನ್ ಶೇಖರಣಾ ಮತ್ತು ಇಂಧನ ಮರುಪೂರಣ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಈ ಅತ್ಯಾಧುನಿಕ ಘಟಕದಲ್ಲಿ ಏಕಕಾಲಕ್ಕೆ ಸುಮಾರು 3,000 ಕೆಜಿ ಹೈಡ್ರೋಜನ್ ಸಂಗ್ರಹಿಸಿಡಬಹುದಾಗಿದೆ. ಇಲ್ಲಿ ಇಂಧನ ಮರುಪೂರಣ ಪ್ರಕ್ರಿಯೆಯು 3 ಹಂತಗಳಲ್ಲಿ ನಡೆಯುತ್ತದೆ. ಈ ರೈಲುಗಳ ವ್ಯವಸ್ಥಿತ ನಿರ್ವಹಣೆಗಾಗಿ ದೆಹಲಿಯ ಶಾಕೂರ್ ಬಸ್ತಿಯಲ್ಲಿ ವಿಶೇಷ ಡಿಪೋವನ್ನು ಸಜ್ಜುಗೊಳಿಸಲಾಗಿದೆ. ಹೈಡ್ರೋಜನ್ ಅತ್ಯಂತ ಸುಲಭವಾಗಿ ಉರಿಯುವ ಅನಿಲವಾಗಿರುವುದರಿಂದ ಪ್ರಯಾಣಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಲಾಗಿದ್ದು, ಬಹುಸ್ತರದ ಸುರಕ್ಷತಾ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ರೈಲು ಮತ್ತು ಇಂಧನ ಘಟಕಗಳಲ್ಲಿ ಹೈಡ್ರೋಜನ್ ಸೋರಿಕೆ ಹಾಗೂ ಬೆಂಕಿ ಪತ್ತೆ ಹಚ್ಚಲು ಅತ್ಯಾಧುನಿಕ ಸಂವಹನ ಯಂತ್ರಗಳನ್ನು ಅಳವಡಿಸಲಾಗಿದೆ. ಸಣ್ಣ ಪ್ರಮಾಣದ ಸೋರಿಕೆಯಾದರೂ ತಕ್ಷಣವೇ ಗಾಳಿಯಲ್ಲಿ ಕರಗಿ ಹೋಗುವಂತೆ ರೈಲಿನಲ್ಲಿ ನಿರಂತರ ಗಾಳಿ ಸಂಚಾರದ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಅಸಹಜ ಶಾಖ ಅಥವಾ ಹೊಗೆ ಕಂಡುಬಂದಲ್ಲಿ ಹೈಡ್ರೋಜನ್ ಪೂರೈಕೆಯನ್ನು ಸ್ವಯಂಚಾಲಿತವಾಗಿ ಸ್ಥಗಿತಗೊಳಿಸುವ ತಂತ್ರಜ್ಞಾನವಿದೆ. ಲೋಕೋ ಪೈಲಟ್ ಕ್ಯಾಬಿನ್ನಲ್ಲಿ ಇಡೀ ವ್ಯವಸ್ಥೆಯ ಸ್ಥಿತಿಗತಿಯನ್ನು ತೋರಿಸುವ ಡಿಜಿಟಲ್ ಪರದೆಯಿದ್ದು, ತುರ್ತು ಸಂದರ್ಭದಲ್ಲಿ ರೈಲನ್ನು ಸುರಕ್ಷಿತವಾಗಿಡಲು ವಿಶೇಷ ವ್ಯವಸ್ಥೆ ನೀಡಲಾಗಿದೆ. ಈ ಇಡೀ ಪರಿಸರ ಸ್ನೇಹಿ ವ್ಯವಸ್ಥೆಯನ್ನು ಅಂತಾರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದ್ದು, ಭಾರತದ ಪೆಟ್ರೋಲಿಯಂ ಮತ್ತು ಸ್ಫೋಟಕಗಳ ಸುರಕ್ಷತಾ ಸಂಸ್ಥೆ PESOದಿಂದ ಪರವಾನಗಿ ಪಡೆಯಲಾಗಿದೆ. ಅಲ್ಲದೆ ಜರ್ಮನಿಯ ಸಂಸ್ಥೆಯೊಂದರಿಂದ ಸ್ವತಂತ್ರ ತೃತೀಯ ಸೌಕರ್ಯ ಸುರಕ್ಷತಾ ಮೌಲ್ಯಮಾಪನವನ್ನು ಮಾಡಿಸಲಾಗಿದೆ. ಈ ಹೈಡ್ರೋಜನ್ ರೈಲು ಯೋಜನೆ ಜರ್ಮನಿ, ಚೀನಾ, ಜಪಾನ್ ಮತ್ತು ಅಮೆರಿಕದಂತಹ ಆಯ್ದ ರಾಷ್ಟಗಳ ಸಾಲಿನಲ್ಲಿ ಭಾರತದ ಹೆಸರು ಉಲ್ಲೇಖವಾಗುವಂತೆ ಮಾಡಿದೆ. ಈ ಪ್ರಾಯೋಗಿಕ ಯೋಜನೆಯ ಯಶಸ್ಸಿನ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಕಲ್ಕಾ ಶಿಮ್ಲಾದಂತಹ ಪಾರಂಪರಿಕ ರೈಲು ಮಾರ್ಗಗಳಿಗೂ ಈ ಹೈಡ್ರೋಜನ್ ತಂತ್ರಜ್ಞಾನವನ್ನು ವಿಸ್ತರಿಸಲು ಭಾರತೀಯ ರೈಲ್ವೆ ಯೋಜಿಸಿದೆ. ಕೇಂದ್ರ ಸರ್ಕಾರದ ರಾಷ್ಟೀಯ ಹಸಿರು ಹೈಡ್ರೋಜನ್ ಮಿಷನ್ ಮತ್ತು ಜಾಗತಿಕ ಮಟ್ಟದ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಗುರಿಯನ್ನು ಸಾಧಿಸುವಲ್ಲಿ ಈ ಯೋಜನೆ ಪ್ರಮುಖ ಪಾತ್ರ ವಹಿಸಲಿದೆ. ಈ ಮೂಲಕ ದೇಶದ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚು ಸುಸ್ಥಿರ, ಪರಿಸರ ಸ್ನೇಹಿ ಮತ್ತು ಸ್ವಾವಲಂಬಿಯಾಗಿಸುವಲ್ಲಿ ಇದು ದಿಕ್ಸೂಚಿಯಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಆಕಾಶವಾಣಿ ಅವಲೋಕನ ವಿಷಯ ಭಾರತದ ಪ್ರಥಮ ಹೈಡ್ರೋಜನ್ ಚಾಲಿತ ರೈಲು ಹಸಿರು ರೈಲು ಸಾರಿಗೆಯತ್ತ ಒಂದು ಐತಿಹಾಸಿಕ ಹೆಜ್ಜೆ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು ಭಾರತೀಯ ರೈಲ್ವೆ ವಲಯದಲ್ಲಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಸಾರಿಗೆಯ ಹೊಸ ಯುಗ ಆರಂಭವಾಗಿದೆ ಜಾಗತಿಕವಾಗಿ ಪಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಮುಂಚೂಣಿಗೆ ಬರುತ್ತಿದ್ದು ಭಾರತವು ತನ್ನದೇ ಆದ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ನಿಟ್ಟನಲ್ಲಿ ಪ್ರಮುಖ

0: ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತಿರಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cpsblr@gmail.com.
6: ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
7: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.
8: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
9: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ದ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2,186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ವಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ.

0: ರಾಜ್ಯದಲ್ಲಿ ಬರಗಾಲ, ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ವಾರ್ತೆಗಳ ವಿವರ. ವಿಶ್ವವಿದ್ಯಾಲಯ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಪರಿಶಿಷ್ಟ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಸುದೀರ್ಘ ಸಮಸ್ಯೆಗಳನ್ನು ಆಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತಂತೆ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಪರಿಶಿಷ್ಟ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಮುಂದಿನ ಆಯವ್ಯಯದಲ್ಲಿ ಸ್ಕಾಲರ್ಶಿಪ್ ಹಣವನ್ನು ಹೆಚ್ಚಿಸುವ ಕುರಿತಂತೆ ತೀರ್ಮಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಾತಿ ಪ್ರಮಾಣ ಪತ್ರ ನೀಡಲು 21 ದಿನ ಸಮಯ ನೀಡಲಾಗಿದ್ದು ಯಾವುದೇ ಕಾರಣಕ್ಕೂ ವಿಳಂಬವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರುಜಿ ಅಧೀನದಲ್ಲಿ 270 ಎಕರೆ ಭೂಮಿ ಇದ್ದು, ಅದರಲ್ಲಿ 150 ಎಕರೆ ಭೂಮಿ ಪರಿಶಿಷ್ಟರಿಗೆ ಸೇರಿದ ಭೂಮಿಯಾಗಿದೆ. ಈ ಕುರಿತಂತೆ ಕಂದಾಯ ಇಲಾಖೆಯ ಬೆಂಗಳೂರು ವಿಭಾಗ ಆಯುಕ್ತರಾದಂತಹ ಆದಿತ್ಯ ಆಮ್ಲಾ ಬಿಸ್ವಾಸ್ ಅಧ್ಯಕ್ಷತೆಯಲ್ಲಿ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ ನೀಡಿದೆ. ಬೆಂಗಳೂರು ವಿಭಾಗೀಯ ಆಯುಕ್ತರು ಸಲ್ಲಿಸಿದ ವರದಿ ಮತ್ತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ನಡೆಸಿದ ಸಮೀಕ್ಷೆಗಳ ಸಮಯದಲ್ಲಿ ಮಾಡಿದ ಅವಲೋಕನಗಳನ್ನು ಅನುಸರಿಸಿ ಕಂದಾಯ ಇಲಾಖೆ ಹೊರಡಿಸಿದ ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆದೇಶದ ಪ್ರಕಾರ ಕಗ್ಗಲಿಪುರ ಗ್ರಾಮದ ಸರ್ವೆ ಸಂಖ್ಯೆ 46 ಮತ್ತು ಅಗರ ಮತ್ತು ಜಿಎಂಪಾಳ್ಯ ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡ ಆರೋಪದ ಅತಿಕ್ರಮಗಳನ್ನು ಎಸ್ಐಟಿ ತನಿಖೆ ನಡೆಸಲಿದೆ. ಸರ್ಕಾರಿ ಭೂಮಿಯನ್ನು ವಿವಿಧ ಗುತ್ತಿಗೆ ಒಪ್ಪಂದಗಳ ಮೂಲಕ ಆಕ್ರಮಿಸಿಕೊಳ್ಳಲಾಗಿದ್ದು, ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ನೀಡಲಾದ ಭೂಮಿಯನ್ನು ಮಾರಾಟ ಪತ್ರಗಳು ಮತ್ತು ಒಪ್ಪಂದಗಳ ಮೂಲಕ ವರ್ಗಾಯಿಸಲಾಗಿದೆ. ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಯಲ್ಲಿ ಅಕ್ರಮ ರಚನೆಗಳನ್ನು ನಿರ್ಮಿಸಲಾಗಿದೆ ಎಂಬ ಆರೋಪಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಎಸ್ಐಟಿಗೆ ವಹಿಸಲಾಗಿದೆ. ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ನವದೆಹಲಿಯಲ್ಲಿ ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ, ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಾದ 2186 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲಾ ನಿಗದಿತ ಷರತ್ತುಗಳನ್ನು ಪಾಲಿಸಿದ್ದರೂ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-2026 ಆರ್ಥಿಕ ವರ್ಷಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆಯಾಗಿದ್ದ 2186 ಕೋಟಿ ರೂಪಾಯಿ ಬಿಡುಗಡೆಯಾಗಿಲ್ಲ. ತಂತ್ರಾಂಶದ ತೊಡಕನ್ನೇ ಕಾರಣವಾಗಿಟ್ಟುಕೊಂಡು ಅನುದಾನ ತಡೆಹಿಡಿಯಲಾಗಿದೆ ಎಂಬ ಅಂಶವನ್ನು ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಗ್ರಾಮೀಣಾಭಿವೃದ್ದಿಗೆ ತೊಡಕಾಗಿರುವುದಲ್ಲದೆ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದಲ್ಲಿ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರತಿಯೊಬ್ಬರನ್ನು ಬಂಧಿಸಲಾಗುವುದು ಎಂದು ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಆಯುಕ್ತರು ಮತ್ತು ಬಿಬಿಎಂಪಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವನ್ನು ಜಾರಿಗೊಳಿಸುವಾಗ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸುವುದು ಕಾನೂನಿನ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವ ಯಾರನ್ನೂ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ 5 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ದಾಳಿಯ ಪ್ರಮುಖ ಸೂತ್ರಧಾರ ಬಸವರಾಜ ಪುದುಕೋಟೆಯನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ದಾಳಿಕೋರರ ಮೇಲೆಯೂ ಸೆಕ್ಷನ್ 307ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ನಡುವೆ ಅಧಿಕಾರಿಗಳು ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದ ಜಿಬಿಎ ಅಧಿಕಾರಿಯ ಮೇಲೆ ನಡೆದ ಹಲ್ಲೆ ಅತ್ಯಂತ ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಸರ್ಕಾರಿ ಅಧಿಕಾರಿಯ ಮೇಲೆ ಈ ರೀತಿಯ ಹಲ್ಲೆ ನಡೆಯುವುದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಧಿಕಾರಿಗಳ ಸುರಕ್ಷತೆಯನ್ನು ಖಚಿತಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ

0: ಮಾನ ಪ್ರತಿ ಬುಧವಾರ 9:15 ಆಲಮಟ್ಟಿ ಜಲಾಶಯದ ಎತ್ತರವನ್ನು 519.60 meter meter ಹೆಚ್ಚಿಸಲು ಭೂಸ್ವಾಧೀನ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಸುಮಾರು 80,000 crore ಅಗತ್ಯವಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಆಲಮಟ್ಟಿ ಅಣೆಕಟ್ಟಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 3 ವರ್ಷಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೃಷ್ಣಾ ನದಿ ನೀರು ಹಂಚಿಕೆಯ ವಿಚಾರದಲ್ಲಿ ಮಹಾರಾಷ್ಟ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳ ನಡುವೆ ಇರುವ ವಿವಾದಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ರಾಜ್ಯ ಸರ್ಕಾರ ಒಲವು ವ್ಯಕ್ತಪಡಿಸಿದ್ದು, ಕೇಂದ್ರ ಜಲಶಕ್ತಿ ಸಚಿವರು ಸಂಬಂಧಪಟ್ಟ ರಾಜ್ಯಗಳ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧ ನಗರಗಳಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ನಗರಾಭಿವೃದ್ದಿ ಹಾಗೂ ಕುಡಿಯುವ ನೀರು ಸರಬರಾಜು ಯೋಜನೆಗಳ ವಿಳಂಬ ಕಾಮಗಾರಿಗಳ ಕುರಿತು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಹಣಕಾಸು ನಿಗಮ ಕಚೇರಿಯಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿವಿಧ ಯೋಜನೆಗಳ ಪ್ರಗತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವ ಮತ್ತು ಉದ್ದೇಶಪೂರ್ವಕವಾಗಿ ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರದ ವಾತಾವರಣ ತೀವ್ರಗೊಂಡಿದ್ದು, ರಾಜ್ಯಾದ್ಯಂತ ಬರಗಾಲ ವಿಪತ್ತು ಘೋಷಣೆ ಮಾಡಬೇಕು ಹಾಗೂ ಎನ್ಡಿಆರ್ಎಫ್ ಪರಿಹಾರ ಮಾನದಂಡ ವೈಜ್ಞಾನಿಕವಾಗಿ ನಿಗದಿ ಮಾಡಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಈ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಮನವಿ ಸಲ್ಲಿಸಿ ಮೈಸೂರು ದಸರಾವನ್ನು ಸರಳವಾಗಿ ಆಚರಿಸುವಂತೆ ಮನವಿ ಮಾಡಿತು. ರಾಜ್ಯಾದ್ಯಂತ ಜಲಾಶಯಗಳು ಭರ್ತಿಯಾಗದೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಬರ ಸಂಕಷ್ಟ ಇರುವ ಹಿನ್ನೆಲೆಯಲ್ಲಿ ರಾಷ್ಟೀಕೃತ ಖಾಸಗಿ ಹಾಗೂ ಸಹಕಾರಿ ಬ್ಯಾಂಕ್ಗಳ ಬೆಳೆ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಿಜೆಪಿ ವತಿಯಿಂದ ಇದೇ 25-26 ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, 1 crore ಮನೆಗಳನ್ನು ತಲುಪುವ ಉದ್ದೇಶ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ನಡೆಯುತ್ತಿದ್ದು ಬಿಜೆಪಿಯ ಎಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರತಿ ಕಾರ್ಯಕರ್ತರು ಕನಿಷ್ಠ 20 ಮನೆಗಳನ್ನು ತಲುಪಲು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ನರಗುಂದದಲ್ಲಿ ಹುತಾತ್ಮರಾದಂತಹ ರೈತರ ನೆನಪಿನಾರ್ಥ ಚಾಮರಾಜನಗರ ಜಿಲ್ಲಾ ಕೇಂದ್ರ ಗುಂಡ್ಲುಪೇಟೆ ಪಟ್ಟಣ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರೈತ ಸಂಘ ರೈತ ಹುತಾತ್ಮ ದಿನ ಆಚರಿಸಿತು. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆ ಮಳೆಯಲ್ಲಿ ಕೊರತೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಬಿತ್ತನೆಯಾಗಿಲ್ಲ. ಜೊತೆಗೆ ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರಗಳಿಗೆ ಹೆಚ್ಚು ಬೇಡಿಕೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ ಹಲಮಡಗಿ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ, ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಾರ್ಥ ಗೋಯಲ್ ಅವರನ್ನು ಭೇಟಿ ಮಾಡಿ ಜಿಲ್ಲೆಯ ಮಕ್ಕಳ ಹಕ್ಕುಗಳ ರಕ್ಷಣೆ, ಶಿಕ್ಷಣ ಸುರಕ್ಷತೆ, ಬಾಲ್ಯ ವಿವಾಹ ತಡೆ ಮತ್ತು ಪೋಕ್ಸೋ ಪ್ರಕರಣಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ದೋಷರಹಿತ ಮತ್ತು ಪಾರದರ್ಶಕ ಮತದಾರ ಪಟ್ಟಿ ಸಿದ್ದಪಡಿಸುವಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಎಂದು ವಿಜಯಪುರ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ದ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2,186 crore ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಬಂಧನ. ರಾಜ್ಯದಲ್ಲಿ ಬರಗಾಲ ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 MHz. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರವಾರ

ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
1: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
0: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
1: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
0: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪರಿಸರ ಅಧ್ಯಯನ ಮತ್ತು ಜನಜಾಗೃತಿ ಕುರಿತು ದಾಂಡೇಲಿಯ ಅರಣ್ಯ ವಸತಿ ಮತ್ತು ವಿಹಾರ ಧಾಮಗಳ ಸಂಸ್ಥೆಯ ಹಿರಿಯ ಪರಿಸರ ತಜ್ಞರಾದ ಪ್ರಮೋದ್ ಟಿ ನಾಯ್ಕ್ ಅವರೊಂದಿಗಿನ ಸಂದರ್ಶನ.
3: ಪ್ರಮೋದ್ ಡಿ ನಾಯ್ಕ್ ಅವರೇ ನಮಸ್ಕಾರ.
4: ನಮಸ್ಕಾರ ಸರ್.
3: ನಮ್ಮ ಸುತ್ತಮುತ್ತಲಿರುವಂತಹ ಒಂದು ಪರಿಸರವನ್ನು ಅಧ್ಯಯನ ಮಾಡುವುದು ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಏನು?
4: ನಮ್ಮ ಪರಿಸರ ಬಗ್ಗೆ ಪ್ರತಿಯೊಬ್ಬರೂ ಅರ್ಥಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪರಿಸರ ಅಂದರೆ ಭಾಳ ನೈರ್ಮಲ್ಯವಾದ ಒಂದು ದೇವಸ್ಥಾನ ಅಂತ ಹೇಳಿ ಕಡ್ಡಿಲ್ಲ. ಇದರಲ್ಲಿ ಪ್ರತಿಯೊಬ್ಬರು ನಾಗರಿಕದ್ದು ಕರ್ತವ್ಯ ಇದೆ. ಪರಿಸರವನ್ನು ಎಷ್ಟು ಚಂದ ಮಾಡಿ ಇಟ್ಕೊಳ್ಬೇಕು, ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂಥೇಳಿ. ಅದೇ ಥರ ಎಲ್ಲರೂ ಸಪೋರ್ಟ್ ಮಾಡಿದರೆ ಪರಿಸರನ ಒಂದು ಸುಂದರವಾದ ದೇವಸ್ಥಾನ ಥರ ಇಟ್ಕೊಳ್ಬೋದು.
3: ಸಾಮಾನ್ಯವಾಗಿ ಪರಿಸರ ಅಂದ ತಕ್ಷಣ ಒಂದಷ್ಟು ಮರಗಿಡಗಳು ಕಾಡುಗಳು ಅಂತ ಬಗ್ಗೆ ಯೋಚನೆ ಮಾಡ್ತೀವಿ. ಪೇಟೆಯಲ್ಲಿರುವವರು ಪರಿಸರದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯೋ ಅಥವಾ ಮುತುವರ್ಜಿಯೋ ವಹಿಸುವಂತಹದ್ದು ಕಡಿಮೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಾಗರಿಕರ ಒಂದು ಜವಾಬ್ದಾರಿ ಏನು ಅಂತ ಹೇಳ್ತೀರಿ ಈ ಪರಿಸರ ಸಂರಕ್ಷಣೆಯಲ್ಲಿ?
4: ಅದೇ ಹೇಳಿದೆ, ಈಗ ಪ್ರತಿಯೊಬ್ಬರು ನಾಗರಿಕದ ಕರ್ತವ್ಯ ಏನಿರ್ತದೆ ಅಂದರೆ ಪರಿಸರನ ಸುಂದರವಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋದು ಜವಾಬ್ದಾರಿ ಆಗಿದೆ. ಪ್ರತಿಯೊಬ್ಬರು ನಾಗರಿಕದ ಕರ್ತವ್ಯ ಆಗಿದೆ. ಯಾವುದಾದ್ರು ಅಂತ ಕೇಳಿದ್ರೆ ಯಾವುದೂ ಒಂದು ನಾವೀಗ ಇತ್ತೀಚೆಗೆ ನೀವು ನೋಡ್ತಾ ಇದ್ರಿ, ಪ್ಲಾಸ್ಟಿಕ್ ವ್ಯಾಪಕವಾಗಿ ಎಲ್ಲ ಕಡೆ ಹರಡಿದೆ. ಎಲ್ಲ ನೋಡಿದಲ್ಲಿ ಪ್ಲಾಸ್ಟಿಕ್ಕು, ಗಾರ್ಬೇಜು ಅವೆಲ್ಲ ಕಾಣ್ತಾ ಇರ್ತದೆ. ಇದೇನಾಗ್ತದೆ ಅಂದರೆ ಈಗ ಕಾಡಲ್ಲಿ ಏನೋ ಒಂದು ವಸ್ತುಗಳನ್ನು ತಿಂದು ಅದು ಪ್ಲಾಸ್ಟಿಕ್ದಲ್ಲೇ ಚೆಲ್ತಾರೆ. ಅದು ಒಂದು ಪ್ರಾಣಿಗಳೆಲ್ಲ ತಿಂತವೆ. ಅದು ಪ್ರಾಣಿ ಹೊಟ್ಟೆಯೊಳಗೆ ಹೋದಾಗ ಅದು ಕಂಪ್ಲೀಟಾಗಿ ಡೈಜೆಸ್ಟ್ ಆಗಲ್ಲ, ಅದು ಹೊಟ್ಟೆಯಲ್ಲಿ ಉಳ್ಕೊಂಡ್ಬಿಡ್ತದೆ. ಅದು ಮುಂದೆ ಅದು ಪ್ರಾಣಿಗೆ ಅನೇಕ ತೊಂದರೆಗಳನ್ನು ಕೊಡ್ತದೆ. ಆನಂತರ ಇದು ಮರಗಿಡಗಳನ್ನು ಕಡಿಯೋದಾಗಲಿ, ಆಮೇಲೆ ಬೇಟೆಯಾಡೋದಾಗಲಿ, ಇವೆಲ್ಲ ಒಂದು ಪರಿಸರ ವಿರುದ್ಧವಾಗಿ ನಡೆಯುವಂಥ ಚಟುವಟಿಕೆಗಳು. ಆಮೇಲೆ ಕಲ್ಲು ಎಸೆಯೋದಾಗಲಿ, ಅಲ್ಲಿ ಕಾಡಲ್ಲೆಲ್ಲ ಸುಮಾರಷ್ಟು ಗೂಡುಗಳು ಕಟ್ಟಿರ್ತವೆ ಪಕ್ಷಿಗಳು. ಅವಲ್ಲಿ ಎಲ್ಲಿ ಬೇಕಂದಲ್ಲಿ ಕಲ್ಲು ಎಸೆಯೋದು ಮಾಡೋದು, ಇವೆಲ್ಲ ಮಾಡಿದರೆ ಒಂದು ಪರಿಸರಕ್ಕೆ ವಿರುದ್ಧವಾದ ನಡೆಯುವಂಥ ಚಟುವಟಿಕೆ ಅಂತ ಕಾಣ್ತದೆ. ಈಗ ನಾವೊಂದು ಪ್ರತಿಯೊಬ್ಬರಿಗೂ ಪರಿಸರದ ಕಾಳಜಿ ಅಂತ ಇರಲೇಬೇಕು. ನಾ ಏನು ಅದು ಒಳಗಡೆಯಿಂದ ಬರಬೇಕು, ಬೈ ಹಾರ್ಟ್ ಅಂತ ಹೇಳಲ್ಲ, ಅದಕ್ಕೆ ಅಲ್ಲಿಂದ ಬರಬೇಕು. ನಾವು ಪರಿಸರಕ್ಕೆ ಎಷ್ಟು ನಾವು ರೆಸ್ಪೆಕ್ಟ್ ಕೊಡಬೇಕು, ಪರಿಸರ ಬಗ್ಗೆ ಪ್ರತಿಯೊಂದು ಜೀವಿಗಳ ಬಗ್ಗೆ ಎಷ್ಟೊಂದು ಕಾಳಜಿ ತಗೊಳ್ಬೇಕು ಅಂಥೇಳಿ ಇದೊಂದು ಒಳ್ಳೆಯ ಒಂದು ಸ್ಕೂಲಿಂದನೇ ಶುರು ಆಗಬೇಕು ಮಕ್ಕಳಿಂದ.
3: ಕಳೆದ 3 ದಶಕಗಳಿಂದ ಪರಿಸರದ ಜೊತೆಗೆ ನೀವು ಅಧ್ಯಯನವನ್ನು ಮಾಡುವ

0: ಅಂಥವರು, ಜೊತೆಗೆ ಜನರಿಗೆ ಮಾಹಿತಿಯನ್ನು ನೀಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ರಿ. ವಿಶೇಷವಾಗಿ ಅರಣ್ಯ ವಸತಿ ವಿಹಾರ ಧಾಮಗಳ ಸಂಸ್ಥೆ, ಇದರ ಒಂದು ಹಿರಿಯ ಪರಿಸರ ತಜ್ಞರಾಗಿ ನೀವು ಕೆಲಸ ಮಾಡ್ತಾ ಇದ್ರಿ. ನೀವು ನೋಡಿದ ಹಾಗೆ ಈ ಉತ್ತರ ಕನ್ನಡ ಜಿಲ್ಲೆಯ ಒಂದು ಪರಿಸರ ಅಥವಾ ಕಾಡಾಗ್ಬೋದು ಅಥವಾ ಪರಿಸರ ಆಗ್ಬೋದು, ಹೇಗಿದೆ, ಇದರ ಒಂದು ವಿಶೇಷತೆ ಏನು
1: ಹೇಳಬೇಕಂದ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾಳ ಸುಂದರವಾಗಿ ಇದು ನಮ್ಮ ಕಾಡನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಮ್ಮ ಅರಣ್ಯ ಇಲಾಖೆಯವರ ಪಾತ್ರ ದೊಡ್ಡದಾಗಿದೆ. ಅದೇ ಥರ ನ್ಯಾಚುರಲಿಸ್ಟ್ ಆದವರು, ಪರಿಸರ ಪ್ರೇಮಿಗಳು, ಫೋಟೋಗ್ರಾಫರ್ಸ್ಗಳು, ಇವು ಬಿಟ್ಟು ಮತ್ತು ಪ್ರತಿಯೊಂದು ನಾಗರಿಕರದ್ದು ಅದರಲ್ಲಿ ಕೊಡುಗೆ ಇದೆ. ಈಗ ನಾವು ಹಳ್ಳಿ ಕಡೆ ಎಲ್ಲ ಹೋದರೆ ಅವ್ರಿಗೂ ಈಗ ಅವೇರ್ನೆಸ್ ಬಂದಿದೆ, ಯಾವುದು ಪ್ಲಾಸ್ಟಿಕ್ ಆಗಲಿ ಆಮೇಲೆ ಮರಗಿಡಗಳನ್ನು ಕಡಿದೇ ಇರುವಂಥ ಒಂದು ಈಗ ಎಲ್ಲ ಅಭ್ಯಾಸ ಎಲ್ಲ ಮಾಡಿಕೊಂಡಿದ್ದಾರೆ. ಆದರೂ ಅವರು ಯಾವುದೋ ಒಂದು ಕಡೆಯಿಂದ ಪರಿಸರ ಪ್ರೀತಿ ತೋರಿಸ್ತಾ ಇದ್ದಾರೆ, ಕಾಳಜಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಸುಂದರವಾದ ಒಂದು ಕಾಡು ಫಾರೆಸ್ಟ್ ಇರಲಿಕ್ಕೆ ಕಾರಣ ನಾಗರಿಕರದ್ದು ಕೂಡ ಪಾತ್ರ ಇದೆ ಅದರಲ್ಲಿ.
0: ಕಳೆದ 3 ದಶಕಗಳಲ್ಲಿ ಪರಿಸರ ಅಧ್ಯಯನದಲ್ಲಿ ನೀವು ಕಂಡುಕೊಂಡಂತಹ ಒಂದು ಸತ್ಯ ಏನು, ಏನು ವಿಶೇಷತೆ ಇದೆ?
1: ಈಗ ಮುಂಚೆ ಒಂದು 15 ವರ್ಷ ಹಿಂದೆ ಜನರಿಗೆ ಅಷ್ಟು ಪರಿಸರ ಬಗ್ಗೆ ಕಾಳಜಿ ಮತ್ತು ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ. ಈಗ ಆ ಒಂದು 15 ವರ್ಷ ಕಂಪೇರ್ ಮಾಡಿದರೆ ಮತ್ತು ಈ 15 ವರ್ಷ ಕಂಪೇರ್ ಮಾಡಿದರೆ ಈಗ ಪ್ರತಿಯೊಬ್ಬರಿಗೂ ಒಂದು ಹಾಗೆ ಒಂದು 95% ಅಂತ ಹೇಳಲಿಕ್ಕೆ ಅಡ್ಡಿಲ್ಲ, ಜನರಿಗೆ ಪರಿಸರ ಬಗ್ಗೆ ಕಾಳಜಿ ಇದೆ ಮತ್ತು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದು ಪ್ರೀತಿ ಇದೆ. ಅವರು ಬರ್ತಾರೆ, ಸ್ಟಡಿ ಮಾಡ್ತಾರೆ, ಮಕ್ಕಳಿಗೂ ಇದರಲ್ಲಿ ಭಾಳಷ್ಟು ಆಸಕ್ತಿ ಇದೆ, ನಾವು ನೋಡಿದ್ದೀವಿ. ಮತ್ತು ನಾವು ಕೆಲವೊಂದು ಸ್ಕೂಲ್ಗೆಲ್ಲ ಹೋಗಿ ಪಾಠ ಗಿಟ್ಟ ಮಾಡ್ತೇವೆ, ಒಂದು ದಿವಸದ ಕಾರ್ಯಕ್ರಮ ಹಂಗೆ ಇಟ್ಕೊಂಡು ಪರಿಸರ ಬಗ್ಗೆ ಭಾಳ ಖುಷಿಯಿಂದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ ಮತ್ತು ಪರಿಸರ ಬಗ್ಗೆ ತಿಳ್ಕೊಂಡಿದ್ದಾರೆ. ಒಂದು 15 ವರ್ಷ ಹಿಂಗಡೆ ಯಾವ ಥರ ಇತ್ತು ಆ ಥರ ಇಲ್ಲ, ಈಗ 15 ವರ್ಷ ಈ ಕಡೆ ನೋಡಿದರೆ ಎಲ್ಲ ಚೆನ್ನಾಗಿ ಅವ್ರಿಗೂ ಗೊತ್ತಾಗ್ತದೆ, ಪ್ರಾಣಿ ಪಕ್ಷಿ ಮತ್ತು ಪರಿಸರ ಅಂದರೆ ಯಾವ ಥರ ಮರ ಇದೆ, ಏನಿದೆ, ಪಕ್ಷಿಗಳು ಎಲ್ಲಿಂದ ವಲಸೆ ಬರ್ತವೆ, ಸಣ್ಣ ಮಾಹಿತಿಗಳೆಲ್ಲ ಇದೆ. ಮತ್ತು ಪ್ಲಾಸ್ಟಿಕ್ ಬಗ್ಗೆನೂ ಕೂಡ ಅವ್ರಿಗೆ ಅವೇರ್ನೆಸ್ ಬಂದಿದೆ ಮಕ್ಕಳಿಗೆಲ್ಲ.
0: ಈಗ ಉತ್ತರ ಕನ್ನಡ ಜಿಲ್ಲೆಯನ್ನು ನೋಡಿದರೆ ಕರಾವಳಿ ತಾಲೂಕುಗಳಿವೆ, ಜೊತೆಗೆ ಮಲೆನಾಡು ಪ್ರದೇಶ ಇದೆ, ಜೊತೆಗೆ ಬಯಲು ಪ್ರದೇಶವೂ ಕೂಡ ಇದೆ. ಈ 3 ವೈವಿಧ್ಯತೆಯನ್ನು ನೀವು ಯಾವ ರೀತಿ ನೋಡ್ತೀರಿ?
1: ಈಗ 3 ವೈವಿಧ್ಯತೆ ಅಂದರೆ ಈಗ ನಮ್ಮ ಕಾರವಾರ ಬೆಲ್ಟ್ ಕಡೆ ಹಿಂಗೆ ಹೋಗ್ತಾ ಬರಬೇಕಾದ್ರೆ ಅಣಶಿ ಫಾರೆಸ್ಟ್ ಒಂದು ಎವರ್ ಗ್ರೀನ್ ಪ್ಯಾಚ್ ಇದೆ. ಎವರ್ಗ್ರೀನ್ ಅಂದರೆ ನಿತ್ಯ ಹರಿದ್ವರ್ಣ ಕಾಡು ಅಂತಾರೆ. ಈಗ ನೀವು ದಾಂಡೇಲಿ ಕಡೆ ಬಂದರೆ ಮಾಯ್ಸ್ಟ್ ಡಿಸಿಡಿಯಸ್ ಫಾರೆಸ್ಟ್ ಇದು. ಇದು ಬೇಸಿಗೆ ಕಾಲದಲ್ಲಿ ಮರಗಿಡಗಳೆಲ್ಲ ಒಣಗ್ತವೆ, ಆಮೇಲೆ ಹೌದು ಎಲೆ ಉದುರಿಸುವಂಥದ್ದು. ಈಗ ಅದೇ ಅಣಶಿ ಕಡೆ ನೀವು ಬಂದರೆ ಅಲ್ಲಿ ತಂಪಿರ್ತದೆ, ಎಲೆ ಉದುರಲ್ಲ, ಯಾವಾಗಲೂ ಹಸಿರಾಗಿರ್ತದೆ ಕಾಡು. ಇದೊಂದು ಮಿಕ್ಸ್ಡ್ ವೆಜಿಟೇಷನ್ ಅಂತ ಹೇಳ್ಬೋದು. ದಾಂಡೇಲಿ ಕೂಡ ಸ್ವಲ್ಪ ಅಲ್ಲಿ ಎವರ್ಗ್ರೀನ್ ಪ್ಯಾಚಸ್ ಇದೆ, ಆಮೇಲೆ ಅಣಶಿ ಕಡೆ ಬಂದರೆ ಪೂರಾ ಕಂಪ್ಲೀಟಾಗಿ ಎವರ್ಗ್ರೀನ್ ಪ್ಯಾಚ್ ಇದೆ, ನಿತ್ಯ ಹರಿದ್ವರ್ಣ ಕಾಡಿದೆ. ಅಲ್ಲಿ ಸಿಗುವಂಥ ಪ್ರಾಣಿ ಪಕ್ಷಿಗಳೇ ಬೇರೆ, ಈ ಕಡೆ ಸಿಗುವಂಥ ಪ್ರಾಣಿ ಪಕ್ಷಿಗಳೇ ಬೇರೆ. ಎವರ್ಗ್ರೀನ್ ಅಲ್ಲಿ ನಿತ್ಯ ಹರಿವರ್ಣ ಕಾಡುಗಳಲ್ಲಿ ಬೇರೆ ಬೇರೆ ಥರದ ಪಕ್ಷಿಗಳು ಸಿಗುತ್ತವೆ. ಆಮೇಲೆ ಮಾಯ್ಸ್ಟ್ ಡಿಸಿಡಿಯಸ್ ಫಾರೆಸ್ಟಲ್ಲಿ ನಮ್ಮ ದಾಂಡೇಲಿ ಕಾಡಲ್ಲಿ ಅಲ್ಲಿ ಬೇರೆ ಥರ ಪ್ರಾಣಿ ಪಕ್ಷಿಗಳು ಕಾಣುತ್ತವೆ. ಖಾಲಿ ಒಂದು 25-30 ಕಿಲೋಮೀಟರಲ್ಲಿ ಕೂಡ ಬೇರೆ ಬೇರೆ ಪ್ರಭೇದಗಳು ಕಾಣುತ್ತವೆ.
0: ಸ್ವಲ್ಪ ಕರಾವಳಿ ಜಿಲ್ಲೆಯ ಬಗ್ಗೆ ಅಂದರೆ ಕರಾವಳಿ ಪ್ರದೇಶಗಳಿಗೆ ಬಗ್ಗೆ ಹೇಳಿಗ, ಈ ಕಾಂಡ್ಲವನ ಆಗ್ಬೋದು ಅಥವಾ ಸಮುದ್ರ ತೀರಗಳಾಗ್ಬೋದು, ಕಿನಾರೆಗಳಾಗ್ಬೋದು, ಇದರ ಒಂದು ವಿಶೇಷತೆ.
1: ಕಾಂಡ್ಲವನ ಅಂದರೆ ನಮ್ಮ ಈಗ ಸದಾಶಿವಗಡ ಭಾಗದಲ್ಲಿ ನದಿ ಮತ್ತು ಸಮುದ್ರ ಮಿಕ್ಸ್ ಆಗೋದು, ಕೂಡ್ಕೊಳ್ಳೋ ಜಾಗದಲ್ಲಿ ಒಂದು ಬೇರು ಬಂದಿರ್ತದೆ, ಅದು ಅದಕ್ಕೆ ಕಾಂಡ್ಲಾ ಬೇರು ಅಂತ ಹೇಳ್ತಾರೆ. ಅದೆಲ್ಲ ಒಂಥರ ಅಲ್ಲಿ ಬರುವಂಥ ಗಿಡಗಳೆಲ್ಲ ಅದಕ್ಕೆ ಒಂದು ಕಾಂಡ್ಲವನ ಅಂತ ಹೇಳ್ತಾರೆ. ಅದೇನು ಮಾಡ್ತದೆ ಅಂದರೆ ಬೇರುಗಳು ಬಂದು ನೀರಿಂದ ಮೇಲ್ಗಡೆ ಬಂದು ಉಸಿರಾಡ್ತವೆ, ಅಂದರೆ ಅದು ಕೂಡ ಒಂದು ಬೇರೆ. ಅಲ್ಲಿ ಬರುವಂಥ ಗಿಡಗಳು ಬೇರೆದೇ, ಯಾವುದೇ ಗಿಡಗಳು ನೀರಲ್ಲಿ ಮುಳುಗಿದರೆ ಅದು ಅಷ್ಟು ಬದುಕುವುದಿಲ್ಲ. ಈ ಸಸಿಗಳೇ ತಳಿಗಳೇ ಬೇರೆ, ಅದಕ್ಕೆ ಒಂದು ಬೇರೆ ಥರ ವೆಜಿಟೇಷನ್ ಇರ್ತದೆ ಕಾಂಡ್ಲವನ ಆ ಕಡೆ ಎಲ್ಲ. ಈಗ ನೀವು ಕಾಳಿ ಮಾತಾ ಐಲ್ಯಾಂಡ್ ಇದೆ, ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಕಾಂಡ್ಲವನ. ಅದೇ ಬೇರೆ ಥರನೇ ಗಿಡಗಳಿದ್ದಾವೆ ಅಲ್ಲಿ,
0: ಹೊನ್ನಾವರ ಕಸ
1: ಹೌದು ಹೌದು ಆ ಕಡೆ ಇದೆ. ಎಲ್ಲಿ ನದಿ ಮತ್ತು ಸಮುದ್ರ ಕೂಡ್ಕೊಳ್ತವೆ ಅಲ್ಲಿ ಆ ಥರ ಗಿಡಗಳು ಬೇರೆ ಥರನೇ ಬರ್ತವೆ.
0: ಈಗ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ನೋಡಿದಾಗ ಈಗ ಅಲ್ಲಿರುವಂತಹ ಮೀನುವರೆಗಳ ಉತ್ಪಾದನೆ ಆಗ್ಬೋದು ಅಥವಾ ಬೇರೆ ಬೇರೆ ಜೀವಿಗಳಾಗ್ಬೋದು, ಇವುಗಳ ಒಂದು ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಕಾಂಡ್ಲವನದ ಒಂದು ಮಹತ್ವ ಏನು?
1: ಕಾಂಡ್ಲವನದ್ದು ಮಹತ್ವ ಏನು ಕೇಳಿದ್ರೆ, ಇದು ಸಿಹಿ ಮತ್ತು ಉಪ್ಪು ನೀರು ಕೂಡ್ಕೊಳ್ಳುವಂಥ ಸ್ಥಳಗಳಲ್ಲಿ ಬರುವಂಥ ಇದು ಒಂದು ಕಾಡು. ಇಲ್ಲಿ ಸಿಗುವಂಥ ಏನು ಮೀನುಗಳೇ ಒಂದು ಸ್ವಲ್ಪ ಬೇರೆ ಥರ ಇರ್ತವೆ. ಫಾರ್ ಎಕ್ಸಾಂಪಲ್ಲು ಅಲ್ಲಿ ಒಂದು ಥರದ ಏಡಿ ಸಿಗುತ್ತೆ, ನೀವು ಕಾಳಿಮಾತ ಐಲ್ಯಾಂಡ್ ಕಡೆ ಹೋದರೆ ಒಂಥರದ ಏಡಿ ಸಿಗುತ್ತೆ. ನಾರ್ಮಲ್ ಆಗಿ ನಮ್ಮ ಕಡೆ

0: ಏಡಿ ಕಾಣಿಸ್ತದೆ ಹೆಂಗಂದ್ರೆ ಎರಡೂ ಕೈಗಳು ಮುಂದಿನ ಕೈಗಳು ಸಮವಾಗಿರ್ತವೆ. ಆ ನೀವು ಭಾಗಕ್ಕೆ ಹೋದರೆ ಅಲ್ಲಿ ಒಂದು ಕೈ ದಪ್ಪ ಇರುವಂಥದ್ದು, ಒಂದು ಕೈ ಸಣ್ಣ ಇರುವಂಥದ್ದು, ಅಂದರೆ ಮುಂದಿಂದು ಕೈ ಕೊಂಡಿ ಅಂತಾರೆ ಅದಕ್ಕೆ, ಅದು ಒಂದು ಕೈ ದಪ್ಪ, ಆಮೇಲೆ ಇನ್ನೊಂದು ಕೈ ಸಣ್ಣ. ಆ ಥರ ನಿಮ್ಗೆ ಏಡಿಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಆ ಪ್ರಭೇದನೇ ಬೇರೆ, ಅದು ನಿಮಗೆ ಸಮುದ್ರದಲ್ಲಿ ಆ ಥರ ಸಿಗುವುದಿಲ್ಲ. ಅದು ಖಾಲಿ ಕಾಂದ್ಲವನ ಇರುವಂಥ ಪ್ರದೇಶದಲ್ಲಿ ನಾವು ನೋಡಿದ್ವಿ, ಹೋಗಿದ್ದಾಗ ಅಲ್ಲಿ ನೋಡಿದ್ವಿ. ಒಂದು ಒಂಥರ ವಿಚಿತ್ರವಾಗಿ ಕಂಡಿತ್ತು ನಮಗೆ. ಈ ಕಾಂದ್ಲವನದಲ್ಲಿ ಈ ಥರದ್ದು ಏಡಿಗಳು ಇರ್ತವ, ಸ್ಪೀಸೀಸ್ ಇರ್ತವ, ಪ್ರಭೇದಗಳು ಇರ್ತವ ಅಂತೇಳಿ ನಮಗೆ ಗೊತ್ತಾಗಿದ್ದಲ್ಲಿ.
1: ಈಗ ಮಲೆನಾಡು ಭಾಗದಲ್ಲಿ ಇರುವಂತಹ, ಈಗ ದಾಂಡೇಲಿ ಸುತ್ತಮುತ್ತ ಇರುವಂತಹ ಒಂದು ಹಾರ್ನ್ ಬಿಲ್ ಆಗ್ಬೋದು ಅಥವಾ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಆಗ್ಬೋದು, ಇದರ ಒಂದು ವಿಶೇಷತೆ ಬಗ್ಗೆ ಹೇಳಿ.
0: ವಿಶೇಷತೆ ಏನಂತಂದರೆ, ನಮ್ಮ ಭಾರತ ದೇಶದಲ್ಲಿ 9 ಪ್ರಕಾರದ ಹಾರ್ನ್ ಬಿಲ್ಸ್ ಇದೆ, ಅದಕ್ಕೆ ಕನ್ನಡದಲ್ಲಿ ಮಂಗಟ್ಟೆ ಪಕ್ಷಿ ಅಂತಾರೆ. ಈ 9 ಪ್ರಕಾರದಲ್ಲಿ ದಾಂಡೇಲಿಯಲ್ಲಿ 4 ಪ್ರಭೇದ ಸಿಗ್ತದೆ, 4 ಥರದ್ದು ಹಾರ್ನ್ ಬಿಲ್ ಸಿಗ್ತದೆ. ಅಂದರೆ ನೋಡಿ, 9 ನಮ್ಮ ಭಾರತ ದೇಶದಲ್ಲಿ ಸಿಗುವಂಥ ಟೋಟಲ್ 9 ಇದರಲ್ಲಿ ಹಾರ್ನ್ಬಿಲ್ಲಲ್ಲಿ, ಅಲ್ಲಿ 4 ಥರದ ಹಾರ್ನ್ಬಿಲ್ ದಾಂಡೇಲಿಯಲ್ಲೇ ಸಿಗುತ್ತೆ. ಆ ಉದ್ದೇಶಕ್ಕೇ ದಾಂಡೇಲಿಯಲ್ಲಿ ಸುಮಾರಷ್ಟು ಬರ್ಡ್ ವಾಚಸ್ ಎಲ್ಲ ಬರ್ತಾರೆ, ಪಕ್ಷಿ ವೀಕ್ಷಣೆ ಮಾಡಲಿಕ್ಕೆ, ಫೋಟೋಗ್ರಫಿ ಎಲ್ಲ ಮಾಡಲಿಕ್ಕೆ. ಅದು 4 ಥರ ಹಾರ್ನ್ಬಿಲ್ ಅಂತ ಕೇಳಿದ್ರೆ ದೊಡ್ಡದೊಂದು ಬರ್ತದೆ, ಅದಕ್ಕೆ ಗ್ರೇಟ್ ಪೈಡ್ ಹಾರ್ನ್ಬಿಲ್ ಅಂತಾರೆ, ಅದು ತುಂಬ ದೊಡ್ಡದು. ಆಮೇಲೆ ನೆಕ್ಸ್ಟ್ ಬರೋದು ಮಲಬಾರ್ ಪೈಡ್ ಹಾರ್ನ್ಬಿಲ್ ಅಂತಾರೆ, ಅದು ಸ್ವಲ್ಪ ಚಿಕ್ಕದಾಗಿರ್ತದೆ. ನಂತರ ಮಲಬಾರ್ ಗ್ರೇ ಹಾರ್ನ್ಬಿಲ್, ಆಮೇಲೆ ಇಂಡಿಯನ್ ಗ್ರೇ ಹಾರ್ನ್ಬಿಲ್. ಈ 4 ಥರದ ಹಾರ್ನ್ಬಿಲ್ ನಮ್ಮ ದಾಂಡೇಲಿಯಲ್ಲಿ ಸಿಗುತ್ತೆ. ಈಗ ಏನು ಮಾಡಿದ್ದಾರೆ ಅಂದರೆ, ಮುಂಚೆ ಕಾಣ್ತಾ ಇತ್ತು ಆಗಾಗ, ಈಗ ಅದ್ರ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅರಣ್ಯ ಇಲಾಖೆಯವರು ಈ ಸ್ಪೀಸೀಸ್ನ ಸ್ಟಡಿ ಮಾಡಿಕೊಂಡು ಎಲ್ಲಿ ಬೇಕಾದಲ್ಲಿ ಅವ್ರಿಗೆಲ್ಲ ಒಂದು ಹಾರ್ನ್ಬಿಲ್ ಟ್ರೇಲ್ ಅಂತ ಒಂದು ಮಾಡಿದ್ದಾರೆ. ನಮ್ಮ ಟಿಂಬರ್ ಡಿಪೋ ಏರಿಯಾ ಸ್ವಲ್ಪ ಏರಿಯಾದಲ್ಲಿ ಹಾರ್ನ್ಬಿಲ್ ಟ್ರೇಲ್ ಅಂತ ಮಾಡಿದ್ದಾರೆ. ಭಾಳ ಸುಂದರವಾದ ಅತ್ತಿ ಹಣ್ಣಿನ ಗಿಡಗಳನ್ನೆಲ್ಲ ಬೇರೆ ಬೇರೆ ಜಾತಿದೆಲ್ಲ ಅಲ್ಲಿ ಅವರು ಹಚ್ಚಿದ್ದಾರೆ. ಆದ್ದರಿಂದ ಅದೊಂದು ಹಾರ್ನ್ಬಿಲ್ ಕನ್ಸರ್ವೇಷನ್ ಏರಿಯಾ ಅಂತೇಳಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಈಗ ಮುಂಚಿನ ಪ್ರಕಾರ ಈಗ ಒಂದು 10-15 ವರ್ಷದಲ್ಲಿ ಸುಮಾರಷ್ಟು ಹೇರಳವಾಗಿ ಹಾರ್ನ್ಬಿಲ್ಸ್ ಎಲ್ಲ ಬಂದಿದ್ದಾವೆ, ಭಾಳಷ್ಟು ಮಲ್ಟಿಪ್ಲೈ ಆಗಿದ್ದಾವೆ. ಸುಮಾರಷ್ಟು ನಾವು ಹಾರ್ನ್ಬಿಲ್ಸ್ ಎಲ್ಲ ನೋಡ್ಬೋದು ಸೀಸನಲ್ಲಿ. ಈಗ ಮೊಟ್ಟೆ ಹಾಕೋ ಟೈಮಲ್ಲಿ ಏನಾಗ್ತದೆ ಅಂದರೆ, ನಮ್ಗೆ ಸ್ವಲ್ಪ ಹಾರ್ನ್ಬಿಲ್ ಕಡಿಮೆ ಕಾಣ್ತವೆ. ಅಂದರೆ ಏನು ಮಾಡೋದು, ಅದು ಮೊಟ್ಟೆ ಹಾಕಬೇಕಾದ್ರೆ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಹೋಗಿ ಎತ್ತರ ಮರದಲ್ಲಿ ಪೊಟರೆ ಮಾಡಿಕೊಂಡು ಅದರಲ್ಲಿ ಮರಿ ಹಾಕೋದು, ಅದರದ್ದು ಹ್ಯಾಬಿಟ್, ಆ ಜೀವನ ಕ್ರಮ ಇದೆ. ಬಾಕಿ ಟೈಮಲ್ಲಿ ಏನಾಗ್ತದೆ, ಪ್ಲೇಸಲ್ಲಿ ಎಲ್ಲ ಹಾರ್ನ್ಬಿಲ್ಸ್ ಎಲ್ಲ ಸುಮಾರು ನಮಗೆ ನೋಡ್ಲಿಕ್ಕೆ ಸಿಗ್ತದೆ, ಮತ್ತು ಬೇರೆ ಬೇರೆ ಪ್ರಭೇದದ ನಮ್ಮ ಪಕ್ಷಿಗಳು ನೋಡ್ಲಿಕ್ಕೆ ಸಿಗ್ತದೆ. ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯವರು ಈ ಅತ್ತಿ ಹಣ್ಣಿನ ಗಿಡ ಹೇಳಿದೆಲ್ಲ, ಬೇರೆ ಬೇರೆ ಜಾತಿಯದು ಸುಮಾರಷ್ಟು ಹಚ್ಚಿದ್ದಾರೆ. ಆದ್ದರಿಂದ ನಮಗೆ ಹಣ್ಣು ತಿನ್ನುವಂಥ ಹಕ್ಕಿಗಳು ಭಾಳಷ್ಟು ನೋಡ್ಲಿಕ್ಕೆ ಸಿಗ್ತದೆ. ಪಕ್ಷಿಗಳನ್ನು 3 ಇದರಲ್ಲಿ ಡಿವೈಡ್ ಮಾಡಿದ್ದಾರೆ. ಒಂದು ಫ್ರುಗಿವೋರಸ್ ಅಂದರೆ ಫ್ರೂಟ್ ತಿಂತದದು, ಆಮೇಲೆ ಇನ್ಸೆಕ್ಟಿವೋರಸ್, ಇನ್ಸೆಕ್ಟಿವೋರಸ್ ಅಂದರೆ ಅದು ಹುಳ ಹುಪ್ಪಡಿಗಳನ್ನು ತಿನ್ನೋದು, ಓಮ್ನಿವೋರಸ್ ಅಂದರೆ ಎರಡು ತಿಂತದೆ. ಆ ಥರ 3 ಇದನ್ನು ಭಾಗವನ್ನು ಮಾಡಿದ್ದಾರೆ. ಮತ್ತು ಹಣ್ಣು ಇದ್ದಲ್ಲಿ ಅದು ಕೊಳತ್ ನಂತರ ಹುಳಗಳು ಹತ್ಯೆ ಹತ್ತದೆ ಅದಕ್ಕೆ. ಆಮೇಲೆ ಹುಳ ತಿನ್ನುವಂಥ ಪಕ್ಷಿಗಳು ಕೂಡ ಬರುತ್ತೆ ಅಲ್ಲಿ, ಎರಡು ತಿನ್ನುವಂಥ ಪಕ್ಷಿನೂ ಅಲ್ಲಿ ಬರುತ್ತೆ. ಓಮ್ನಿವೋರಸ್ ಕೂಡ ಈಗ ಹಾರ್ನ್ಬಿಲ್ ಆಗಿ ಎರಡೂ ತಿನ್ನತ್ತೆ, ಅದು ಕೀಟಗಳನ್ನು ತಿಂತದೆ, ಹಾವು ತಿನ್ನತ್ತೆ, ಬೇರೆ ಹಕ್ಕಿಗಳ ಮರಿಗಳನ್ನು ತಿನ್ನತ್ತೆ, ಹಣ್ಣುಗಳನ್ನು ಪೂರ್ತಿಯಾಗಿ ಅತ್ತಿ ಹಣ್ಣುಗಳನ್ನೇ ಅವಲಂಬನೆ ಮಾಡಿರ್ತದೆ ಅದು.
1: ಇದು ಈ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ, ಇದರ ಒಂದು ವಿಶೇಷತೆ ಏನು?
0: ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂದರೆ, ಮುಂಚೆ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ಇತ್ತು, ಈಗ ನಂತರ ಅದು ಅಣಶಿ ಮತ್ತು ದಾಂಡೇಲಿ ಎರಡನ್ನು ಸೇರಿಸ್ಕೊಂಡು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಅವರು ಡಿಕ್ಲೇರ್ ಮಾಡಿದ್ದಾರೆ. ಈ ಹುಲಿ ಪ್ರದೇಶದಲ್ಲಿ ಸುಮಾರಷ್ಟು 30 ಹುಲಿಗಳಿದ್ದಾವೆ. ಆನಂತರ ಮತ್ತೊಂದು ದಾಂಡೇಲಿ ವಿಶೇಷತೆ ಅಂದರೆ ಕಪ್ಪು ಚಿರತೆ, ಇಲ್ಲಿ ಕಪ್ಪು ಚಿರತೆ, ಆಮೇಲೆ ಕಿಂಗ್ ಕೊಬ್ರಾ, ಕಳಿಂಗ ಸರ್ಪ ಮತ್ತು ಹಾರ್ನ್ಬಿಲ್ಲು, ಈ ದಾಂಡೇಲಿ ಕಾಡಿನ ವಿಶೇಷತೆ ಇದೆ. ಈ 3 ಏನಿದೆ ಭಾಳ ಸ್ಪೆಷಲ್ಲಾಗಿ ನಮಗೆ ಇಲ್ಲಿ ಸಿಗುವಂಥದ್ದು, ಹೇರಳವಾಗಿ ಸಿಗುವಂಥದ್ದು ಮೊಸಳೆ, ಅದು ಕಾಮನ್ ಆಗಿದೆ, ಎಲ್ಲ ಕಡೆ ಸಿಗುತ್ತೆ. ಆದರೆ ಈಗ ಮುಂಚಿನಕ್ಕಿಂತ ಈಗ ನೋಡಿದರೆ ಮೊಸಳೆಗಳು ಹೇರಳವಾಗಿದ್ದಾವೆ, ಈಗ ಸುಮಾರಷ್ಟಿದೆ. ಒಂದ್ಸಲ ಮೊಟ್ಟೆ ಇಟ್ಟರೆ ಒಂದು 30-40 ಮೊಟ್ಟೆ ಇಡುತ್ತೆ ಅದು, ಒಂದು ತಾಯಿ ಮೊಸಳೆ. ಅದರಿಂದ ಒಂದು ಬಂದಂಥ ಒಂದು 10-15 ಸೇವ್ ಆಗ್ತವೆ, ಉಳಿದಿದ್ದೆಲ್ಲ ಅಲ್ಲಿ ಇಲ್ಲಿ ಏನಾದರೂ ಬಂದು ತಿನ್ಕೊಂಡು ಹೋಗುವಂಥದ್ದು, ಮೊಟ್ಟೆಗಳನ್ನ ತಿನ್ಕೊಂಡು ಹೋಗುವಂಥದ್ದು ಒಂದು ಅದರದ್ದು ನೇಚರಲ್ಲಿ ಕಾಮನ್ ಆಗಿದ್ದೇ ಇರ್ತದೆ.
1: ವನ್ಯಜೀವಿಗಳ ಬಗ್ಗೆ ಮಾತನಾಡುವಾಗೆಲ್ಲ ನಾವು ಯೋಚನೆ ಮಾಡುವಂತಹದ್ದು ಮಾನವ ಸಂಘರ್ಷದ ಬಗ್ಗೆ.
0: ಹೌದು,
1: ಇಲ್ಲಿಯ ಒಂದು ಪರಿಸ್ಥಿತಿ ಹೇಗಿದೆ ಮತ್ತು ಈ ಸಂಘರ್ಷಕ್ಕೆ ಕಾರಣ ಏನು?
0: ಆ ಥರ ಏನು ಇಲ್ಲಿ ನಮಗೆ ದಾಂಡೇಲಿಯಲ್ಲಿ ಕಾಣ್ತಾ ಇಲ್ಲ, ಯಾಕಂದರೆ ಎಲ್ಲ ಒಂದು ಸ್ನೇಹಭಾವದಿಂದ ಹೊಂದಿಕೊಂಡು ಹೋಗುವಂಥದ್ದು ಒಂದು ಇಲ್ಲಿ ವಾತಾವರಣ ಕಾಣ್ತದೆ. ಇಲ್ಲಿ ದಾಂಡೇಲಿಯಲ್ಲಿ ಕಾಡಲ್ಲಿ ಕೂಡ ಶುರುವಾಗೋದ್ರಲ್ಲಿ, ನಮ್ಮ ನ್ಯಾಷನಲ್ ಪಾರ್ಕ್ ಶುರುವಾಗೋದ್ರಲ್ಲಿ ಕೂಡ ಜನ ಇದ್ದಾರೆ. ಅವರು ಅಷ್ಟೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆ

0: ಅವರಿಗೆ ಸಪೋರ್ಟಿವ್ ಆಗಿದ್ದಾರೆ.
1: ಮತ್ತು ಇಲ್ಲಿ ಹೊಂದಾಣಿಕೆ ಇದ್ದಲ್ಲೇ ಅಲ್ಲಿ ಒಂದು ಕಾರ್ಯಕ್ರಮಗಳು, ಒಂದು ಸಫಾರಿ ಆಗಲಿ, ಅರಣ್ಯದ ಯಾವುದೇ ಒಂದು ರೀತಿಯಾದ ಚಟುವಟಿಕೆಗಳು ಒಂದು ಭಾಳ ಚಂದವಾಗಿ ನಡ್ಕೊಂಡು ಹೋಗ್ತದೆ. ಆ ಥರ ನಾವೊಂದು 30 ದಶಕದಲ್ಲಿ ಎಲ್ಲೂ ಕಂಡಿಲ್ಲ ಈ ಥರ ಅರಣ್ಯದಲ್ಲಿ ಇರುವಂಥ, ಅಂದರೆ ಅರಣ್ಯದ 10 ಕೋಟಿ ಜನ ಏನಿದ್ದಾರೆ ಅವರು ಕೂಡ ಭಾಳ ಸಪೋರ್ಟಿವ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗವರೆಲ್ಲ ಸಪೋರ್ಟ್ ಮಾಡ್ತಾರೆ. ಒಂದು ಒಂದು ಬಾಂಧವ್ಯ ಎಲ್ಲ ಚೆನ್ನಾಗಿದೆ ನಾನು ನೋಡಿದ ಪ್ರಕಾರ. ಆ ಥರ ಎಲ್ಲೂ ಒಂದು ಕಾನ್ಫ್ಲಿಕ್ಟ್ ಆಗಲಿ ಒಂದು ಬೇರೆ ಥರ ಎಂದು ನಾವು ನೋಡಲಿಲ್ಲ ಇನ್ನುವರೆಗೆ.
2: ನೀವು ಪರಿಸರ ಅಧ್ಯಯನವನ್ನು ಯಾವ ರೀತಿ ಕೈಗೊಳ್ತಾ ಇದ್ರಿ, ಜೊತೆಗೆ ಜನರಿಗೆ ಮಾಹಿತಿ ನೀಡುವಂಥ ಒಂದು ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ರಿ?
0: ಈಗ ಸುಮಾರಷ್ಟು ಪುಸ್ತಕಗಳೆಲ್ಲ ಬಂದಿದ್ದಾವೆ, ಪುಸ್ತಕವನ್ನು ಸ್ಟಡಿ ಮಾಡ್ತೇವೆ. ಆದರೆ ಪುಸ್ತಕಕ್ಕಿಂತ ಭಾಳಷ್ಟು ಫೀಲ್ಡ್ ನಾಲೆಜ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ಅಲ್ಲಿ ಫೀಲ್ಡ್ಗೆ ಹೋಗಿ ನಾವು ಪ್ರತಿಯೊಂದು ಸ್ಟಡಿ ಮಾಡಬೇಕಾಗ್ತದೆ. ಈಗೇನು ಒಂದು ಇರುವೆ ಸಿಕ್ತು ಬೇರೆ ಜಾತಿ, ಅದು ಎಲ್ಲಿ ಅದರದ್ದು ಪುಸ್ತಕ ಎಲ್ಲಿ ಇರುವುದಿಲ್ಲ, ಆ ಇರುವೆ ಏನು ಮಾಡ್ತದೆ ಅದಕ್ಕೊಂದು ಡಾಕ್ಯುಮೆಂಟ್ರಿ ಥರ ರೆಕಾರ್ಡ್ ಥರ ನಾವು ಒಂದು ಮಾಡಿಕೊಂಡು ನಮ್ಮ ರೆಫರೆನ್ಸ್ಗೆ ಇಟ್ಕೊಳ್ಬೇಕು. ಆಮೇಲೆ ಈ ಇರುವೆನೇ ಉದಾಹರಣೆಗೆ ಇದೇ ಇರುವೆಯನ್ನು ಸ್ಟಡಿ ಮಾಡಲಿಕ್ಕೆ ಬಂದವರು ಇರ್ತಾರೆ ಕೆಲವೊಬ್ಬರು, ಆ ಇರುವೆ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲ. ಸಡನ್ನಾಗಿ ಕೇಳಿದಾಗ ನಮ್ಮ ಕಡೆ ಅದು ಇರುವೆ ಬಗ್ಗೆ ಮಾಹಿತಿ ಇರ್ತದೆ, ನಾವು ಅವ್ರಿಗೆ ಕೊಡಬೇಕಾಗತ್ತೆ. ಇದು ನಮ್ಮ ಪರಿಸರ ತಜ್ಞರ ಕೆಲಸನೇ ಅಷ್ಟು. ಕಿವಿ, ಕಣ್ಣು ಮತ್ತು ಬುದ್ಧಿ ಭಾಳ ಚುರುಕಾಗಿರಬೇಕು, ಮತ್ತು ಏನೂ ಒಂದು ನೋಡಿದರೂ ಕೂಡ ಅದನ್ನು ಹಿಂಬಾಲಿಸುವಂಥ ಒಂದು ಅಭ್ಯಾಸ ಇರಬೇಕು, ಅದನ್ನು ಸ್ಟಡಿ ಮಾಡುವಂಥ ಅಭ್ಯಾಸ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಹಾರ್ನ್ಬಿಲ್ ಬಗ್ಗೆನೇ ಮಾಹಿತಿ ಇರಲಿಲ್ಲ, ಇದ್ರ ಬಗ್ಗೆ ಎಲ್ಲ ಪರಿಸರ ತಜ್ಞರು ನೋಡಿಕೊಂಡು ತಿಳ್ಕೊಂಡು ಅದು ಹೆಂಗೆ ಮೊಟ್ಟೆ ಇಡ್ತದೆ, ಯಾವ ಥರ ಗೂಡು ಕಟ್ತದೆ, ಆಮೇಲೆ ಅದಕ್ಕೆ ಗಂಡು ಹೆಂಗೆ ಆಹಾರ ಕೊಡ್ತದೆ, ಗಂಡು ಸತ್ತು ಹೋಗ್ಬಿಟ್ರೆ ಪೂರ ಅದರದ್ದು ಫ್ಯಾಮಿಲಿನೇ ಸತ್ತು ಹೋಗ್ಬಿಡ್ತದೆ. ಆ ಥರ ಇದೆಲ್ಲ ಒಂದು ಸ್ಟಡಿ ಮಾಡಿ ಬಂದಂಥ ಒಂದು ಮಾಹಿತಿಗಳು. ಸ್ಟಡಿ ಮಾಡದೆ ಫೀಲ್ಡ್ ನಾಲೆಜ್ ಇಲ್ಲದೆ ಏನೂ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇವನು ಕೂಡ ಬುಕ್ಕು ಕೂಡ ಬರೆಯೋಕ್ಕಾಗಲ್ಲ.
2: ಪರಿಸರ ಅಧ್ಯಯನಕ್ಕೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಬೇಕಾಗ್ತದೆ? ಈಗ ಎಷ್ಟೋ ಸಾರಿ ಬೇರೆ ಪ್ರದೇಶದಿಂದ ಇಲ್ಲಿ ಒಂದು ಪರಿಸರ ಅಧ್ಯಯನ ಮಾಡಲಿಕ್ಕೆ ಬರುವವರು ಇರಬಹುದು, ಅವರಿಗೆ ಒಂದು ಪೂರ್ವ ಸಿದ್ಧತೆ ಎಲ್ಲ ಏನೇನು ಬೇಕಾಗ್ತದೆ?
0: ಪೂರ್ವ ಸಿದ್ಧತೆ ಅಂದರೆ ಒಂದು ಬೈನಾಕ್ಯುಲರ್ ಅಂತ ಬರುತ್ತೆ, ಅದು ಪಕ್ಷಿಗಳ, ಹಾಂ ಪಕ್ಷಿಗಳನ್ನು ನೋಡಬೇಕಂದ್ರೆ ಅದು ಬೈನಾಕ್ಯುಲರ್ ಅಂತ ಭಾಳ ಇಂಪಾರ್ಟೆಂಟ್ ಇದೆ.
2: ಒಳ್ಳೆ ಗುಣಮಟ್ಟ,
0: ಹೌದು ಒಳ್ಳೆ ಗುಣಮಟ್ಟದ್ದು, ನಾವು ಹತ್ತಿರದಿಂದ ನೋಡಿದಂಥ ಒಂದು ಅನುಭವ ಕೊಡ್ತದೆ ಬೈನಾಕ್ಯುಲರ್. ಅದೇ ರೀತಿ ನಮ್ಮ, ಹೌದು, ಒಂದು ಬುಕ್ಕು ಬರ್ಕೊಳ್ಳಿಕ್ಕೆ ಪೆನ್ಸಿಲು, ಪೆನ್ನು, ಮತ್ತು ಭೂತ ಕನ್ನಡಿ ಅಂತಾರೆ, ಏನೊಂದು ಚಿಕ್ಕದು ಏನಾದರೂ ನೋಡು, ಹಾಂ ಮಸೂರ, ಅದನ್ನು ಕೆಲವೊಂದು ಸರಿ ಭಾಳ ಸಣ್ಣದಾಗಿ ಕಾಣ್ತದೆ, ಸಣ್ಣ ಇರುವೆ ಇದ್ದರೆ ಅದಕ್ಕೆ ಪೀನ ಮಸೂರ ಥರ ಬರುತ್ತದೆ, ಅದೊಂದು ಇಟ್ಕೊಳ್ಬೇಕು ಜೊತೆಯಲ್ಲಿ. ಬಾಕಿ ಎಲ್ಲ ಪಾಕೆಟ್ಸ್ಗಳು
2: ನಮ್ಮ,
0: ಹಾಂ ಡ್ರೆಸ್ ಕಲರು ಒಂದು ಒಳ್ಳೆ ಪ್ರಶ್ನೆ. ಡ್ರೆಸ್ ಕಲರ್ ಅಂದರೆ ಅದು ನೇಚರ್ಗೆ ಬ್ಲೆಂಡ್ ಆಗಿರಬೇಕು, ಅಂದರೆ ನೇಚರ್ಗೆ ಜೊತೆಗೆ ಹೊಂದಿಕೊಂಡು ಹೋಗಿರಬೇಕು. ಉದಾಹರಣೆಗೆ ಈಗ ನಮ್ಮ ಡ್ರೆಸ್ ನೋಡಿ, ಆಲಿವ್ ಗ್ರೀನ್ ಪ್ಯಾಂಟ್ ಇದೆ, ಆಮೇಲೆ ಮೈಲ್ಡ್ ಗ್ರೀನ್ ಮತ್ತು ಗ್ರೇ ಮಿಕ್ಸು ಒಂದು ಶರ್ಟ್ ಇರ್ತದೆ, ಅದೇ ಥರ ಅದು ನಾವು ನೇಚರಲ್ಲಿ ಹೋದರೆ ನಾವು ಯಾವುದೂ ಒಂದು ಪ್ರಾಣಿಗಳಿಗೆ ಏನೋ ಒಂದು ಬೇರೆ ಒಂದು ಇದು ಬಂದಿದೆ ಅಂತ ಗೊತ್ತಾಗಬಾರ್ದು, ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು. ಆ ಥರ ಈಗ ನಾವು ಉದಾಹರಣೆಗೆ ಹಳದಿ ಕಲರು ಅಥವಾ ಕೆಂಪು ಕಲರು, ಬಿಳಿ ಕಲರು ಬಟ್ಟೆಗಳನ್ನೆಲ್ಲ ಹಾಕೊಂಡಿದ್ರೆ ಅದು ನೇಚರ್ಗೊಂದು ಬ್ಲೆಂಡ್ ಆಗೋದಿಲ್ಲ, ಅಂದರೆ ನೇಚರ್ಗೊಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ಲಿರುವಂಥ ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗೆ, ಅದೇನೋ ಒಂದು ಬೇರೆ ಥರ ಏನೋ ಬಂತಪ್ಪ ಅಂಥೇಳಿ ಅದಕ್ಕೆ ಒಂದು ಭಯ ಇರುತ್ತೆ. ಅದೇ
2: ಈಗ ಪಕ್ಷಿ ವೀಕ್ಷಣೆ ಆಗ್ಬೋದು ಅಥವಾ ನೀವು ಇರುವೆ ಅಂತ ಹೇಳಿದಿರಿ ಅಥವಾ ಬೇರೆ ಬೇರೆ ಚಿಕ್ಕ ಸಣ್ಣ ಪುಟ್ಟ ಪ್ರಾಣಿಗಳಾಗ್ಬೋದು, ಹುಲಿಯೇ ಆಗ್ಬೋದು, ಇಂಥವುಗಳ ವೀಕ್ಷಣೆಗೆ ಒಂದು ಸರಿಯಾದಂಥ ಒಂದು ಸಮಯ ಅಂದರೆ ಯಾವುದು, ವರ್ಷ ಪೂರ್ತಿ ನೋಡಬಹುದಾ ಅಥವಾ ನಿರ್ದಿಷ್ಟವಾದಂಥ ಒಂದು ಸಮಯ ಕಾಲಮಿತಿ ಏನಾದರೂ ಉಂಟಾಗ?
0: ಅಂದರೆ ಈಗ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಮಳೆ ಬೀಳೋದ್ರಿಂದ ಕೆಲವೊಂದು ಭಾಳಷ್ಟು ಎನಿಮಲ್ಗಳಿಂದ ಮಳೆಯನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದು ಸುರಕ್ಷಿತ ಪ್ರದೇಶಕ್ಕೆ ಹೋಗ್ತದೆ. ಎಲ್ಲಿ ಮಳೆ ಆಗೋದಿಲ್ವೋ, ಉದಾಹರಣೆಗೆ ಹುಲಿ, ಹುಲಿಯಲ್ಲಿ ಹೋಗುತ್ತೆ ಅಂತ ಕೇಳಿದ ಒಂದು ಗುಹೆಯಲ್ಲಿ ಹೋಗಿ ಕೂತ್ಕೊಳ್ತದೆ.
2: ಗುಹೆ ಇದೆ?
0: ಹಾಂ ಇಲ್ಲಿ ಸುಮಾರಷ್ಟು ಗುಹೆ ಇದೆ, ದಾಂಡೇಲಿ ಫಾರೆಸ್ಟಲ್ಲಿದೆ. ಆಮೇಲೆ ಗುಹೆ ಸಿಕ್ಕಿಲ್ಲ ಅಂದರೆ ಮರದ ದೊಡ್ಡ ಪೊಟ್ರೆ ಇರ್ತದೆ, ಪೊಟ್ರೆಗಳಿಗೂ ಹೋಗಿ ಕೂತ್ಕೊಳ್ತವೆ. ದಪ್ಪ ದಪ್ಪ ಮರದ ಇರ್ತವೆ, 200-300 ವರ್ಷದ್ದು, ಅದು ಒಂದು ಹೋಲ್ ಥರ ಆಗಿರುತ್ತೆ, ಅದಕ್ಕೆ ಅದು ಹೋಗಿ ಶೆಲ್ಟರ್ ತೊಗೊಳ್ತವೆ, ಅದು ಆಶ್ರಯ ಪಡಿತವೆ. ಆಮೇಲೆ ಒಂದು ಗುತ್ತಿ ಥರ ಇದ್ದರೆ, ಅಲ್ಲಿ ಬಾಂಬುದು ಒಂಥರ ಬುಷ್ ಇದ್ದರೆ ಅಲ್ಲಿ ಜಾಸ್ತಿ ಒಂದು ಮಳೆ ಡ್ರಿಪ್ ಆಗೋದಿಲ್ಲ. ಆಮೇಲೆ ಬೇರೆ ಇದು ಹರ್ಬಿ ವರ್ಸ್ ಅಂತ, ಅಂದರೆ ಹರ್ಬಿ ವರ್ಸ್ ಅಂದರೆ ಹಸಿರು ತಿನ್ನುವಂಥ ಪ್ರಾಣಿಗಳು, ಅವು ಕೂಡ ಎಲ್ಲ ಗುಂಪಲ್ಲಿ ಎಲ್ಲ ಒಂದು ಸೈಡಲ್ಲಿ ಹೋಗಿ ಸೇರಿಕೊಂಡು ಇರ್ತವೆ.
2: ಈಗ ಸರಿಯಾದಂಥ ಒಂದು ಸಮಯ ಅಂದರೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲೇ ಹೋಗಿ ಅಧ್ಯಯನ ಮಾಡಬೇಕು ಅಥವಾ ಸಾಯಂಕಾಲ ರಾತ್ರಿ ಹೊತ್ತು ಕೂಡ ನೋಡಲಿಕ್ಕೆ ಅವಕಾಶ ಇದೆಯಾ, ಹೇಗೆ?
0: ಹೌದು, ಈಗ ಮಳೆಯಲ್ಲಿ ನೀವು ಹೇಳಿದ ಪ್ರಕಾರ ಮಳೆಯಲ್ಲಿ ಅಷ್ಟೊಂದು ಪ್ರಾಣಿಗಳು ನಮಗೆ ನೋಡಿ ಸಿಗುವುದಿಲ್ಲ, ಇಲ್ಲ ಮಳೆಗಾಲದಲ್ಲಿ ಭಾಳ ಕಡಿಮೆ ಸಿಗತ್ತೆ. ಆದರೆ ಇದು ನಮ್ಮ ಕಾಡು ಕೋಣ ಅವೆಲ್ಲ ಕಾಮನ್ ಆಗಿ ಸಿಗ್ತದೆ, ಅದಕ್ಕೆ ಮಳೆ ಅಂದರೆ ಅದೇನು ಕಾಮನ್.

0: ಏನು ತೊಂದರೆ ಇಲ್ಲ. ಈಗ ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ನಮಗೆ ಭಾಳಷ್ಟು ಎನಿಮಲ್ ನೋಡಿರ್ತವೆ. ಬೇಸಿಗೆ ಕಾಲದಲ್ಲಿ ಎಲ್ಲ ವಾಟರ್ ಹೋಲ್ಸ್ ಅಂತ ಇರ್ತವೆ, ವಾಟರ್ ಟ್ಯಾಂಕ್, ಅದಕ್ಕೆ ನೀರು ಕುಡಿಲಿಕ್ಕಂತ ಮಾಡಿದಂಥ ಒಂದು ಟ್ಯಾಂಕ್ ಅದು. ಅಲ್ಲಿ ಎಲ್ಲ ಬರ್ತವೆ, ಟೆಂಪ್ರೇಚರ್ ಜಾಸ್ತಿ ಆದಾಗ, ಸೆಕೆ ಜಾಸ್ತಿ ಆದಾಗ ಅದು ನೀರು ಕಡೆ ಬಂದು ನೀರು ಕುಡ್ಕೊಂಡು ಹೋಗುವಂಥ ಒಂದು ರೂಢಿ ಅದರದ್ದು ಪ್ರಾಣಿಗಳದ್ದು. ಟೈಗರ್ ಆಗಲಿ ಯಾವುದೂ ಪ್ರಾಣಿ ಆಗಲಿ ವಾಟರ್ ಹೋಲ್ಗೆ ಬರ್ತವೆ, ಆವಾಗ ನಮ್ಗೆ ನೋಡ್ದಕ್ಕೆ ಸಿಗುತ್ತೆ. ಆನಂತರ ಚಳಿಗಾಲದಲ್ಲಿ ಉದಾಹರಣೆಗೆ ಇದು ನಮ್ಮ ಕ್ಯಾಟ್ಸ್ ಎಲ್ಲ ಮೇಟಿಂಗ್ ಟೈಮ್, ಅದು ಕ್ಯಾಟ್ಸ್ ಅಂದರೆ ಇದು ಲೆಪರ್ಡು, ಟೈಗರು, ಬ್ಲ್ಯಾಕ್ ಪ್ಯಾಂಥರ್, ಅದು ಮೇಟಿಂಗ್ ಸೀಸನ್ ಒಂದು. ಆ ಟೈಮಲ್ಲಿ ಜೋಡಿಯಾಗಿ ನಮಗೆ ಸಿಗುತ್ತೆ ಕ್ಯಾಟ್ಸ್ಗಳೆಲ್ಲ. ಅದಕ್ಕೆ ಭಾಳಷ್ಟು ಎನಿಮಲ್ಸ್ ನಮಗೆ ಚಳಿಗಾಲದಲ್ಲಿ ಮತ್ತು ಬೇಸಿಗೆಗಾಲದಲ್ಲಿ ಸಿಗೋದು, ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆನೆ.
1: ಆಮೇಲೆ ಪ್ರವಾಸಿಗರ ದೃಷ್ಟಿಯಿಂದ ನೋಡಿದಾಗ ಇಂಥ ಅಧ್ಯಯನ ಮಾಡಬೇಕಿದ್ರೆ ಇವರು ಯಾವ ರೀತಿ ಒಂದು ಸಂಯಮ ಇರಬೇಕು ಅಂತ?
0: ಸಂಯಮ ಅಂದರೆ ಯಾವುದೇ ಒಂಥರ ಜೋರಾಗಿ ಮಾತಾಡೋದಾಗಲಿ, ಕಿರುಚೋದಾಗಲಿ, ಡ್ರೋನ್ ಫೋಟೋ ತೆಗೆಯೋದಾಗಲಿ, ಅದೆಲ್ಲ ನಾವು ಇದರಲ್ಲಿ ಪಾರ್ಕಲ್ಲಿ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಕ್ಯಾಮ್ರಾ ಯೂಸ್ ಮಾಡಬೇಕಾದ್ರೂ ಕೂಡ ಅದು ಫ್ಲ್ಯಾಶನ್ನು ಆಫ್ ಮಾಡಿರಬೇಕು. ಶಬ್ದ ಬರುವಂಥದ್ದು ಅಥವಾ ಮೊಬೈಲ್ ಅದು ಹೌದು ಅದು ಹಾಡು ಕೇಳಬಾರ್ದು. ಮತ್ತು ರಿಂಗ್ ಟೋನ್ಸ್ ಬರ್ತಕ್ಕೆ ಯಾರು ಕಾಲ್ ಮಾಡಿದರೆ ಅದಕ್ಕೆ ರಿಂಗ್ ಟೋನ್ ಬರುತ್ತೆ, ಅದು ಕೂಡ ಆಫ್ ಸೈಲೆಂಟ್ ಮೋಡಲ್ಲಿ ಇಟ್ಕೊಂಡು ಹೋಗೋದು ಭಾಳ ಒಳ್ಳೆಯದು. ಆದಷ್ಟು ನಮ್ಮಿಂದ ಆ ಪ್ರಾಣಿಗಳಿಗೆ ಏನು ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು, ಅದು ಮುಖ್ಯ. ಯಾಕಂದರೆ ನಾವು ಅದರ ಮನೆಯಲ್ಲಿ ಹೋಗ್ತಾ ಇದ್ವಿ, ಅದರದ್ದು ಏರಿಯಾದಲ್ಲಿ ಹೋಗ್ತಾ ಇದ್ದೀವಿ, ಅಂದರೆ ನಾವು ಎಷ್ಟು ಕಾಳಜಿ ತಗೋಬೇಕು. ಆಮೇಲೆ ನೀವು ಹೇಳಿದ ಆವಾಗ ಹೇಳಿದ್ರೆ ಡ್ರೆಸ್ ಕೂಡ ಒಂದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಸ್ಟ್ರಾಂಗ್ ಪರ್ಫ್ಯೂಮು ಹಚ್ಕೊಂಡು ಹೋಗಬಾರ್ದು, ಅದು ಕೂಡ ಏನಾಗ್ತದೆ ಅಂದರೆ ಡಿಸ್ಟರ್ಬೆನ್ಸ್ ಆಗ್ತದೆ, ನೊಣಗಳು ಬಂದು ಅಟ್ಯಾಕ್ ಮಾಡುವಂಥ ಚಾನ್ಸಸ್ಸು ಇರ್ತದೆ. ಈ ಥರ ಎಲ್ಲ ನಾವು ರೂಲ್ಸನ್ನು ಫಾಲೋ ಮಾಡ್ಕೊಂಡು ಹೋದರೆ ನಾವು ಸೇಫ್ ಆಗಿರ್ತೀವಿ, ಎನಿಮಲ್ಗೂ ಏನು ಕೂಡ ಧಕ್ಕೆ ಆಗೋದಿಲ್ಲ.
1: ಕಾಡಿನ ಪಕ್ಕದಲ್ಲೇ ಒಂದಷ್ಟು ಜಮೀನು ಇದ್ದುಕೊಂಡು ಅಡಿಕೆ ತೋಟವೋ ಅಥವಾ ಭತ್ತದ ಗದ್ದೆಯೋ ಅಥವಾ ಬೇರೆ ಕೃಷಿಯನ್ನು ಮಾಡ್ತಾ ಇರುವಂಥ ರೈತರು ಹೇಳುವಂಥದ್ದು ವನ್ಯಜೀವಿಗಳ ಒಂದು ಸಂಘರ್ಷ ಆಗ್ತಾ ಇದೆ ಅಂತ ಹೇಳಿ, ಇದಕ್ಕೆ ಏನು ಪರಿಹಾರ?
0: ಇದಕ್ಕೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಆ ಪ್ರಕಾರ ಅವರು ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ.
1: ಸಹಜೀವನ
0: ಇಲ್ಲ, ಅದು ಇದು ಹಾಗೆ ನೋಡಿಕೊಂಡ್ರೆ ಇನ್ನೂ ತನಕ ಏನು ಕಾನ್ಫ್ಲಿಕ್ಟ್ ಆಗಿಲ್ಲ. ಅವಾಗ ಹೇಳಿದಲ್ಲ ಎಲ್ಲ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ, ಅರಣ್ಯ ಇಲಾಖೆಯವರು ಆಮೇಲೆ ಅಲ್ಲಿ ಇರುವಂಥ ಜನ ಎಲ್ಲ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ಅವ್ರದ್ದೇ ಒಂದು ಅರಣ್ಯ ಇಲಾಖೆಯವ್ರದ್ದು ಒಂದು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಅದನ್ನು ಅವರು ಪ್ರಾಬ್ಲಮ್ ಎಲ್ಲ ಅದು ಸಾಲ್ವ್ ಮಾಡ್ತಾರೆ ಅಂತಂದರೆ.
1: ನಿಮ್ಮ ನೆನಪಿನಲ್ಲಿ ಉಳಿಯುವಂಥ ಒಂದು ವಿಶೇಷ ಘಟನೆಗಳೇನಾದ್ರೂ ಉಂಟ ಈ ಪರಿಸರ ಅಧ್ಯಯನಕ್ಕೆ ಹೋದ ಸಂದರ್ಭದಲ್ಲಿ?
0: ಹಾಂ, ಒಂದು ಸಲ ಆಗಿತ್ತು. ನಾವು ಕವಳ ರೋಡಿಂದ ಬರಬೇಕಾದ್ರೆ ನನಗೆ ಅನ್ಸದ ಒಂದು 2003 or 2004 ಇದು, ನಾವು ನಮ್ಮದು ಓಪನ್ ಜೀಪ್ ಇರುತ್ತೆ ಸಫಾರಿ ಮಾಡಬೇಕಾದ್ರೆ, ಆ ಕಡೆ ಡ್ರೈವರ್ ಇದೆ, ಮಧ್ಯದಲ್ಲಿ ಒಬ್ಬರು ಅಲ್ಲಿ ಗೋವಾದಿಂದ ಬಂದಂಥ ಒಂದು ಗೈಡ್ ಇದ್ದರು, ಆಮೇಲೆ ಅವ್ರ ಪಕ್ಕದಲ್ಲಿ ನಾನು ಕುಂತಿದ್ದೆ ಫ್ರಂಟಲ್ಲಿ, ಆಮೇಲೆ ನಮ್ಮ ಹಿಂದ್ಗಡೆ ಎಲ್ಲ ಫಾರಿನ್ ಗೆಸ್ಟ್ಸ್ ಎಲ್ಲ ಇದ್ದರು. ಅವಾಗ ಬರಬೇಕಾದ್ರೆ ಏನಾಯಿತು, ಏನೂ ಸಿಕ್ಕಿರಲಿಲ್ಲ ನಮ್ಗೆ, ಹಾಗೆ ಬರ್ತಾ ಇದ್ವಿ. ಸಡನ್ನಾಗಿ ಬುಷಿಂದ ಟೈಗರ್ ಹೆಡ್ ಪಾಪ್ಔಟ್ ಆಯಿತು, ಅಂದರೆ ಕಾಣ್ತು ನಮಗೆ. ಆವಾಗ ನೋಡಿದಾಗ ಎಲ್ಲರಿಗೂ ಭಯ, ಹೆದರಿಕೆ. ಆವಾಗ ನೋಡಿ ಟೈಗರ್ ಇದೆ ನೋಡಿ ಅಂತ ಹೇಳಿ ಹೇಳಬೇಕಾದ್ರೆ ಅದು ಭಯಗೊಂಡು ಗುರ್ರು ಗುರ್ರು ಅಂತೇಳಿ ಎರಡು ಸಲ ಮೈ ಮೇಲೆ ಬಂದಂಗೆ ಮಾಡಿ ಹಂಗೆ ಗುಡ್ಡ ಹತ್ತಿತ್ತು. ಗುಡ್ಡ ಹತ್ತಿದಾಗ ನಾನೆಲ್ಲ ತೋರಿಸ್ತಾ ಇದ್ದೆ, ನೋಡಿ ಟೈಗರ್ ಇದೆ ಫೋಟೋಗ್ರಫಿ ಮಾಡಿ. ಅಲ್ಲಿ ಮಾಡ್ತಾ ಇದ್ದಾರೆ ಟೈಗರ್ ಎಲ್ಲ ಫೋಟೋಗ್ರಫಿ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಅದು ಆ ಕಡೆ ಹೋಯಿತು ಮೇಲುಗಡೆ. ನಾವು ರಿಸಾರ್ಟಿಗೆ ಬಂದ ನಂತರ ಅವರು ಫೋಟೋಗ್ರಫಿ ಮಾಡಿದ್ರಲ್ಲ, ಅವರು ಬಂದು ಚೆಕ್ ಮಾಡಿದಾಗ ಅಲ್ಲಿ ಟೈಗರ್ ಇಲ್ಲ, ಬರೀ ಗಿಡ ಮರಗಳು ಅಷ್ಟೇ ಇದ್ದವು. ಅಷ್ಟು ಆ ಥರ ಹೆದರ್ಬಿಟ್ಟಿದ್ದಾರೆ ಅವರು, ಅಂದರೆ ಅವ್ರಿಗೆ ಟೈಗರ್ ನೋಡಿದ ಕೂಡಲೇ ಆ ಥರ ನೋಡಿರಲಿಲ್ಲ ಅವರು. ಅದನ್ನು ಭಾಳ ಹತ್ತಿರದಿಂದ ನೋಡಿದಾಗ ಅದು ಹೆದರಿಕೊಟ್ಟು ಅವರು ಯಾರು ಸೈ ಫೋಟೋಗ್ರಫಿನೇ ಮಾಡಲಿಲ್ಲ. ನಂತರ ನಮಗೆ ನಮ್ಮ ಜೊತೆಯಲ್ಲಿ ಬಂದಿದ್ದಲ್ಲ ಅವ್ರಿಗೆ ಫಾರಿನ್ ಎಲ್ಲ ಗೆಸ್ಟ್ ಕರ್ಕೊಂಡು ಗೈಡ್ ಅಂತೇಳಿ ಒಬ್ಬರು ಬಂದಿದ್ದರು, ಅವ್ರಿಗೆ ಇಲ್ಲಿ ಅಲ್ಲಿಂದ ಬರ್ತಾ ಬರ್ತಾನೆ ಜ್ವರ ಶುರುವಾಯಿತು. ಜ್ವರ, ಹಾಂ, ಜ್ವರ ಹೀಗೆ ಶುರುವಾಯಿತು ಅಂತ ಕೇಳಿದ್ರೆ ಹೋಗಬೇಕಾದ್ರೂ ಅವ್ರಿಗೆ ಅಷ್ಟು ನಡುಕ. ಆ ನಂತರ ಅವರು ಒಂದು 3-4 ತಿಂಗಳಿಂದ ಬಂದರು. ನಂತರ ಆಮೇಲೆ ಆ ಜಾಬೇ ಬಿಟ್ಬಿಟ್ರು ಅವರು, ಇನ್ನೂ ತನಕ ಬರಲಿಲ್ಲ ಅವರು ಅಲ್ಲಿ.
1: ಈಗ ಪರಿಸರ ಅಧ್ಯಯನಕ್ಕಾಗಿ ಬರುವಂಥ ಒಂದು ಜನಸಾಮಾನ್ಯರ ಒಂದು ಕ್ಯಾಟಗರಿ ಬೇರೆ, ಈ ಅರಣ್ಯ ವಿದ್ಯಾರ್ಥಿಗಳು ಅಥವಾ ಅರಣ್ಯ ಕಾಲೇಜಿನ ವಿದ್ಯಾರ್ಥಿಗಳು, ಇವರ ಒಂದು ದೃಷ್ಟಿಕೋನ ಏನಿರ್ತದೆ ಪರಿಸರ ಅಧ್ಯಯನ ಅಂದರೆ?
0: ಹಾಂ, ಇದು ಅರಣ್ಯದು ಸ್ಟೂಡೆಂಟ್ಸ್ ಇದ್ದಲ್ಲ, ವಿದ್ಯಾರ್ಥಿಗಳಿದ್ದಲ್ಲ, ಅರಣ್ಯ ಕಾಲೇಜಿನ ವಿದ್ಯಾರ್ಥಿಗಳು, ಅವ್ರಿಗೂ ಇಲ್ಲಿ ಬಂದಿದ್ದಾಗ ನಾವು ನೋಡಿದ್ವಿ, ಒಂದು 4-5 ಸಲ ನಾವು ಬ್ಯಾಚನ್ನ ಅಟೆಂಡ್ ಮಾಡಿದ್ವಿ. ಅವ್ರಿಗೂ ಕೂಡ ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿದಾಗ ಅವರಲ್ಲಿ ಕೂಡ ಒಂದು ಭಾಳಷ್ಟು ನಾಲೆಜ್ ಇದೆ. ಈಗ ಅರಣ್ಯ ಕಾಲೇಜಿಗೆ ಬಂದಂಥ ವಿದ್ಯಾರ್ಥಿಗಳನ್ನು ಕೇಳಿದ್ರೆ

0: ಪ್ರತಿಯೊಂದು ಗಿಡಗಳ ಬಗ್ಗೆ ಗೊತ್ತು, ಪ್ರಾಣಿಗಳ ಬಗ್ಗೆ ಗೊತ್ತು, ಆಮೇಲೆ ಬಾಟ್ನಿಕಲ್ ನೇಮ್, ಸೈಂಟಿಫಿಕ್ ನೇಮ್, ಇದೆಲ್ಲ ಬಗ್ಗೆ ನಾಲೆಜ್ ಭಾಳ ಚೆನ್ನಾಗಿದೆ. ಅಂದರೆ ಈಗ ಮುಂದೆ ಅದು ಒಳ್ಳೆಯದಾಗಿ ಅವರು ಡೆವಲಪ್ಮೆಂಟ್ ಮಾಡಿಕೊಂಡು ಹೋಗ್ತಾರೆ. ಜಾಬ್ ಸಿಕ್ಕರು ಕೂಡ, ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಅವ್ರಿಗೆ ಜಾಬ್ ಸಿಕ್ಕರು ಕೂಡ ಅವರು ಒಂದು ಒಳ್ಳೆ ಲೆವೆಲ್ಗೆ ಹೋಗ್ತಾರೆ ಅಂತ ಒಂದು ಭಾವನೆ ಇದೆ.
1: ಅರಣ್ಯ ಅಂದ ತಕ್ಷಣ ನಾವು ವನ್ಯಜೀವಿಗಳ ಬಗ್ಗೆ ಹೆಚ್ಚು ಮಾತನಾಡ್ತೀವಿ, ಕಾಡಿನ ಬಗ್ಗೆ ಮಾತನಾಡ್ತೀವಿ. ಈ ಕಾಡಿನ ಒಳಗಡೆ ಇರುವಂತಹ ಒಂದು ಔಷಧೀಯ ಮಹತ್ವ ಇರುವಂತಹ ಗಿಡಗಳು ಮತ್ತು ಆರ್ಕಿಡ್ಸ್ಗಳು, ಇದರ ಬಗ್ಗೆ ಹೇಳಿ.
0: ಹಾ, ಇದು ನಮ್ಮ ದಾಂಡೇಲಿ ಕಾಡಲ್ಲಿ ಯಾವ್ದಕ್ಕೆ ಕೇಳಿದ್ರೆ ಔಷಧಿ ಸಸ್ಯಗಳೇನಿದಾವೆ ಅದು ಇನ್ನು ಭಾಳಷ್ಟು ರಿಸರ್ಚ್ ಮಾಡೋದಿದೆ. ಕೆಲವೊಂದು ಔಷಧಿ ಸಸ್ಯಗಳ ಬಗ್ಗೆ ಗೊತ್ತೇನೆ ಇಲ್ಲ, ಸುಮಾರಷ್ಟು ಔಷಧಿ ಸಸ್ಯಗಳ ಬಗ್ಗೆ ಗೊತ್ತಿದೆ, ಆದರೂ ಇನ್ನೂ ಭಾಳಷ್ಟು ರಿಸರ್ಚ್ ಮಾಡುವಂಥ ಔಷಧಿ ಸಸ್ಯಗಳು ಕೂಡ ಇದ್ದಾವೆ. ಆಮೇಲೆ ಆರ್ಕಿಡ್ಸು ಕೂಡ ಭಾಳಷ್ಟು ವೆರೈಟಿ ಆಫ್ ಆರ್ಕಿಡ್ಸ್ ಎಲ್ಲ ಇಲ್ಲಿ ಬರ್ತದೆ ದಾಂಡೇಲಿ ಕಾಡಲ್ಲಿ. ಆರ್ಕಿಡ್ಸ್ ಅಂದರೆ ಮರದ ಮೇಲೆ ಬರುತ್ತೆ ಅದು, ಅದು ಮಾರ್ಚ್ ಏಪ್ರಿಲ್ ಮೇ ಟೈಮಲ್ಲಿ ಅದಕ್ಕೆ ಹೂವು ಆಗ್ತವೆ. ಆರ್ನಮೆಂಟಲ್ ಫ್ಲವರ್ದು ಒಳ್ಳೆ ಫ್ಲವರ್ದು ಸುಮಾರಷ್ಟು ಆರ್ಕಿಡ್ಸ್ ನಮ್ಮ ಭಾರತ ದೇಶದಿಂದ ಎಕ್ಸ್ಪೋರ್ಟ್ ಎಲ್ಲ ಆಗ್ತವೆ ಒಳ್ಳೆ ಫ್ಲವರ್ದು.
1: ವಿಶೇಷವಾಗಿ ಕೆಲವು ಆರ್ಕಿಡ್ಸ್ನ ಹೆಸರು ಏನಾದರೂ ಅಥವಾ ವಿಶೇಷ ಇರುವಂತಹದ್ದು ಇದನ್ನು ಹೇಳ್ಬೋದು?
0: ಹಾ, ಒಂದು ಬೆಂಡಾ ಆರ್ಕಿಡ್ಸ್ ಇದೆ, ಆಮೇಲೆ ಅದಕ್ಕೆ ಫಾಕ್ಸ್ ಟೈಲ್ ಆರ್ಕಿಡು ಅಂತಾರೆ, ಆಮೇಲೆ ಬಲ್ಬೋಫಿಲ್ಲಮ್ ಆರ್ಕಿಡ್ ಅದಾವೆ. ಈ ಥರ ಸುಮಾರಷ್ಟು ವೆರೈಟಿ ಆಫ್ ಆರ್ಕಿಡ್ಸ್ ಎಲ್ಲ ನಮ್ಮ ದಾಂಡೇಲಿಯಲ್ಲಿ ಇದೆ.
1: ಅದರ ಸಂರಕ್ಷಣೆ ಕೂಡ ಆಗ್ತಾ ಇದೆ?
0: ಹಾಂ, ಸಂರಕ್ಷಣೆ ಕೂಡ ಆಗ್ತಾ ಇದೆ. ಅಂದರೆ ಅದು ಯಾರು ಅದು ಮುಟ್ಟುದಿಲ್ಲಲ್ಲ, ಅದ್ರ ಪಾಡಿಗೆ ಅದು ಬೆಳೀತದೆ. ಅದೊಂದು ಎಪಿಫೈಟ್, ಅದು ಎಪಿಫೈಟ್ ಅಂದರೆ ಅದು ಬೇರೆ ಮರದ ಬ್ರ್ಯಾಂಚ್ ಮೇಲೆ ಬೆಳೀತದೆ, ಆ ಮರದಕ್ಕೇನು ಹಾರ್ಮ್ ಮಾಡೋದಿಲ್ಲ. ಪ್ಯಾರಾಸೈಟ್ ಅಂದರೆ ಆ ಮರಕ್ಕೆ ಹಾರ್ಮ್ ಮಾಡ್ತದೆ, ಎಪಿಫೈಟ್ ಅಂದರೆ ಅದು ಏನು ಹಾರ್ಮ್ ಮಾಡೋದಿಲ್ಲ, ಅದ್ರ ಸಪೋರ್ಟ್ ತಗೊಂಡು ಅದು ಬೆಳೀತದೆ.
1: ಸರ್, ಈಗ ಪರಿಸರ ಸಂರಕ್ಷಣೆಯಲ್ಲಿ ಜನರ ಪಾತ್ರದ ಬಗ್ಗೆ ಕೊನೆಯ ಪ್ರಶ್ನೆ ಇದು, ಹೇಳಿ ಈ ಜನರು ಏನು ಮಾಡಬಹುದು ಅಂತ.
0: ಹೌದು, ಈಗ ಭಾಳ ಮಹತ್ವದ ಪ್ರಶ್ನೆ ಇದು. ಜನರದ್ದು ನನ್ನ ಪಾತ್ರ ಆವಾಗ ಸ್ಟಾರ್ಟಿಂಗಲ್ಲೇ ಹೇಳಿದೆ, ತಮಗೆ ಭಾಳ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬ ನಾಗರಿಕ ಕರ್ತವ್ಯ ಇದೆ. ಫಾರ್ ಎಕ್ಸಾಂಪಲ್, ಈಗ ಸಮ್ಮರಲ್ಲಿ ಎಲ್ಲೋ ಒಂದು ಕಾಡಿಗೆ ಬೆಂಕಿ ಬೀಳ್ತದೆ, ಬೆಂಕಿ ಬಿದ್ದಾಗ ಅದು ನೋಡ್ಕೊಂಡು ಹೋಗೋದಲ್ಲ, ಅದು ನಮ್ಮ ನಾಗರಿಕರ ಕರ್ತವ್ಯ ಅನ್ನೋದು. ಅದು ಆದಷ್ಟು ಜನರನ್ನೆಲ್ಲ ಒಟ್ಟುಗೂಡಿಸಿ ಆ ಬೆಂಕಿನ ಆರಿಸೋದು ಒಂದು ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ಅದೇ ಥರ ಅರಣ್ಯ ಇಲಾಖೆಯವರೆಗೂ ತಿಳಿಸ್ಬೇಕು ಈ ಕಡೆ ಬೆಂಕಿ ಬಿದ್ದಿದೆ ಅಂಥೇಳಿ. ಮತ್ತು ಇದು ಪ್ಲಾಸ್ಟಿಕ್ ಬಗ್ಗೆ ಯಾರು ಬೇರೆಯವರು ಯಾರು ಪ್ಲಾಸ್ಟಿಕ್ ಎಸ್ತಾರೆ ಅವ್ರು ಕರೆದು ಹೇಳಿ ತಿಳಿಸ್ಕೊಂಡು ಈ ಥರ ಪ್ಲಾಸ್ಟಿಕನ್ನು ಬಿಸಾಡಬೇಡಿ ಕಾಡಲ್ಲಿ, ಇದರಿಂದ ವನ್ಯಜೀವಿಗೆಲ್ಲ ತೊಂದರೆ ಆಗ್ತದೆ. ಆಮೇಲೆ ವೇಸ್ಟ್ ಸೆಲ್ಗಳೆಲ್ಲ ಬಿಸಾಕ್ತಾರೆ, ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ, ಅದು ಪ್ಲಾಸ್ಟಿಕ್ ಬಾಟಲ್ಸ್ ಆಗಲಿ, ನೀರು ಕುಡಿದಾದ ನಂತರ ಬಿಸಾಡೋದು, ಆಮೇಲೆ ಇವೆಲ್ಲ ಅಲ್ಲಿ ಬಿಸಾಡೋದು ಅಂದರೆ ಒಂದು ನೇಚರ್ಗೆ ನಾವು ಅಗೇನ್ಸ್ಟ್ ಹೋದಂಗೆ, ನೇಚರ್ಗೆ ಡಿಸ್ರಿಸ್ಪೆಕ್ಟ್ ಮಾಡ್ದಂಗೆ. ಆ ಥರ ನಾವು ಪ್ರತಿಯೊಬ್ಬರು ನಾಗರಿಕ ಕರ್ತವ್ಯ ಆಗಿರಬೇಕು. ಎಷ್ಟು ಮನೆ ನಾವು ಸ್ವಚ್ಛವಾಗಿ ಇಟ್ಕೊಳ್ತೇವೆ ಅದೇ ಥರ ನಮ್ಮ ಪರಿಸರ ಕಾಡನ್ನು ಸುಂದರವಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ.
1: ಕೊನೆಯ ಇನ್ನೊಂದು ಪ್ರಶ್ನೆಯನ್ನು ಸೇರಿಸ್ತೇನೆ. ಈ ಪರಿಸರ ಅಧ್ಯಯನ ಮಾಡಿರುವಂಥ ಒಂದು ವಿಚಾರವನ್ನು ನೀವು ಸಂರಕ್ಷಣೆ ಮಾಡುವಂಥ, ಅಂದರೆ ವಿಚಾರವನ್ನು ನೀವು ದಾಖಲೀಕರಿಸುವಂಥದ್ದು ಹೇಗೆ ಅಂತ.
0: ಈಗ ಹಾಂ, ಇದು ಈಗ ನನಗೆ ಇದು ಮಾಡಿದರೆ ನಾನು ಪ್ರತಿಯೊಂದು ಏನಾದ್ರು ನೋಡ್ಕೊಂಡಿರ್ತೀನಿ, ಹೊಸದಾಗಿ ಏನಾದ್ರು ಕಲ್ತಿರ್ತೀನಿ, ಅದನ್ನ ಹೋಗಿ ನನ್ನ ನೋಟ್ಬುಕ್ಕಲ್ಲೆಲ್ಲ ಬರೆದು ಇಟ್ಕೊಳ್ತೀನಿ. ಯಾವಾಗಲೂ ಅದು ಯೂಸ್ ಆಗುತ್ತೆ. ಆಮೇಲೆ ಈಗ ಹೊಸದಾಗಿ ನಾವು ಏನಾದ್ರು ಪಕ್ಷಿಯನ್ನು ನೋಡಿದ್ವಿ, ಅದ್ರ ಬಗ್ಗೆ ನಾವೆಲ್ಲ ಡೀಟೇಲ್ ತಿಳ್ಕೊಳ್ತೇವೆ. ಮೈಗ್ರೇಟ್ರಿ ಬರ್ಡ್ಸ್ ಬರ್ತವೆ, ಕೆಲವೊಂದು ಹೊಸದಾಗಿ ಮೈಗ್ರೇಟ್ರಿ ಬರ್ಡ್ಸ್ ಎಲ್ಲ ಬರ್ತವೆ, ಅದ್ರ ಬಗ್ಗೆ ನಾವೆಲ್ಲ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಈ ಡೇಟಿಗೆ ಬಂದಿತ್ತು, ಈ ಇಲ್ಲಿ ತನಕ ಉಳಿತು, ಆಮೇಲೆ ಮತ್ತೆ ಅದ ನಂತರ ಕಾಣಲಿಲ್ಲ, ಮೋಸ್ಟ್ಲಿ ಅದು ಹಾರು ಹೋಗಿರ್ತದೆ ವಾಪಸ್ಸಾಗಿ ತನ್ನ ಪ್ರವೇಶ ಪ್ಲೇಸಿಗೆ. ಆ ಥರ ನಾವು ಇದೊಂದು ರೆಕಾರ್ಡಿಂಗ್ ಅಂದರೆ ಅದರದ್ದು ಟ್ರ್ಯಾಕ್ ಒಂದು ಇಟ್ಕೊಳ್ಬೇಕು, ಅದು ನೋಟ್ಬುಕ್ ಒಂದು ಮೇಂಟೈನ್ ಮಾಡಬೇಕು ಅಥವಾ ಡೈರಿ ಮೇಂಟೈನ್ ಮಾಡಿಕೊಂಡು ನಮ್ಮ ಪ್ರತಿ ದಿನನಿತ್ಯದ ನಾವು ಏನೇನು ನೋಡಿರ್ತೀವಿ ಪ್ರತಿಯೊಂದು ದಿವಸ ನಾವು ಕಾಡಿಗೆ ಹೋದಾಗ ಒಂದು ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಮಗೆ. ಆ ಥರ ಏನು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದ್ದಾಗ ನಮಗೆ ಖುಷಿ ಕೊಡುವಂಥದ್ದು ಅದೆಲ್ಲ ನಮ್ಮ ಡೈರಿಯಲ್ಲಿ ನೋಟ್ಬುಕ್ಕಲ್ಲಿ ನಾವು ಬರಿತಾ ಇರಬೇಕು.
1: ಅದು ಮೈಗ್ರೇಟ್ರಿ ಬರ್ಡ್ಸ್ ಅಂತ ಇದೆಯಲ್ಲ.
0: ಹೌದು, ಮೈಗ್ರೇಟ್ರಿ ಬರ್ಡ್ಸ್ ಇದ್ದಾವೆ. ಮೈಗ್ರೇಟ್ರಿ ಬರ್ಡ್ಸ್ ಅಂದರೆ ಬೇರೆ ದೇಶದಿಂದೆಲ್ಲ ಬಂದು ಇಲ್ಲಿ ವಲಸೆ ಬರ್ತವೆ. ಸೈಬೇರಿಯಾ, ಆಮೇಲೆ ಬೇರೆ ಬೇರೆ ಕಂಟ್ರಿಯಿಂದೆಲ್ಲ ಬರ್ತವೆ ಇಲ್ಲಿ ದಾಂಡೇಲಿಗೆ ಬರ್ತವೆ. ಹೌದು, ಫಾರ್ ಎಕ್ಸಾಂಪಲ್ ಇದು ಉಲ್ಲಿ ನೆಕ್ಸ್ಟ್ ಟೋರ್ಕ್, ವೈಟ್ ನೆಕ್ಸ್ಟ್ ಟೋರ್ಕ್ ಅಂತ, ಅದು ಸೈಬೇರಿಯಾದಿಂದ ಎಲ್ಲ ಬರೋದು. ಸುಮಾರಷ್ಟು ಹಿಂಗೆ ಬರ್ಡ್ಸ್ ಎಲ್ಲ ಇದ್ದಾವೆ, ಅವೆಲ್ಲ ಮೈಗ್ರೇಟ್ರಿ ಆಗಿ ಬೇರೆ ಕಂಟ್ರಿಯಿಂದ ಈ ಕಡೆ ಬರ್ತವೆ. ರಿವರ್ ಟರ್ನು, ಆಮೇಲೆ ನಂತರ ಇದು ನಮ್ಮ ಲೋಕಲ್ ಮೈಗ್ರೇಟ್ರಿನೂ ಕೂಡ ಇದೆ, ಅದರಲ್ಲಿ ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಇದೆ, ನಂತರ ಚೆಸ್ಟ್ ಹೆಡೆಡ್ ಬೀಟ್ರು, ಅದು ಕೂಡ. ಈ ಥರ ಭಾಳಷ್ಟು ಪಕ್ಷಿಗಳಿದ್ದಾವೆ. ಸಮ್ಮರಲ್ಲಿ ಬರುವಂಥ ಪಕ್ಷಿ ಬೇರೆ, ವಿಂಟರಲ್ಲಿ ಬರುವಂಥ ಪಕ್ಷಿ ಬೇರೆ, ನಂತರ ಮಳೆಯಲ್ಲಿ ಬರುವಂಥ ಪಕ್ಷಿಗಳು ಬೇರೆ. ಈ ಬೇರೆ ಬೇರೆ ಸೀಸನಲ್ಲಿ ಬಂದು ಇಲ್ಲಿ ವೆದರ್ ಚೇಂಜ್ ಮಾಡಿಕೊಂಡು ಅಥವಾ ಮೊಟ್ಟೆ ಇಟ್ಕೊಂಡು ಮರಿ ಮಾಡಿಕೊಂಡು ವಾಪಸ್ ತನ್ನ ಪ್ಲೇಸಿಗೆ ಹೋಗುತ್ತೆ. ಬ್ಲ್ಯಾಕ್ ಐಬಿಸು ಇದೆ, ಇವೆಲ್ಲ ಬೇರೆ ಕಡೆಯಿಂದ ಬರುವಂಥ ಪಕ್ಷಿಗಳು.
1: ಪ್ರಮೋದ್ ಅವರೀಗ ನೀವು ಪರಿಸರ

0: ಪಾತ್ರದ ಜೊತೆ ಜೊತೆಗೆ ಬೇರೆ ಹವ್ಯಾಸವನ್ನು ಕೂಡ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರಿ. ಏನು
1: ಪೇಂಟಿಂಗ್ ಎಲ್ಲ ಮಾಡ್ತೇನೆ, ಪೇಂಟಿಂಗ್ ಮಾಡ್ತೇನೆ, ಆಮೇಲೆ ಸ್ಟ್ಯಾಚ್ಯೂಸು ಮರದಲ್ಲಿ ಕಾರ್ವಿಂಗ್ ಕೆತ್ತನೆ ಮಾಡೋದು, ಆಮೇಲೆ ಇನ್ನು ನಮ್ಮ ಸ್ಟೋನಲ್ಲಿ ಕಾರ್ವಿಂಗ್ ಅದು ಕೂಡ ಮಾಡೋದು. ನಂತರ ಕಾರ್ಟೂನ್ಸ್ ಎಲ್ಲ ಮಾಡ್ತೇನೆ, ಕವನ ಆಮೇಲೆ ಸಾಹಿತ್ಯವೆಲ್ಲ ಬರೀತೇನೆ. ಆಮೇಲೆ ಮತ್ತೆ ಯಾರಿಗೆ ಬೇಕಾದವ್ರಿಗೆ ಮೆಡಿಸಿನಲ್ ಸಸ್ಯದ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತೇನೆ. ಮತ್ತು ರೀಸೆಂಟಾಗಿ ನಾನು ಒಂದು 14 ವರ್ಷ ಹಿಂದೆ ಒಂದು ಕೊಂಕಣಿ ಲಿಪಿ, ಸ್ವತಂತ್ರವಾದ ಕೊಂಕಣಿ ಲಿಪಿಯನ್ನು ನಾನು ಮಾಡಿದ್ದೆ. ನಮ್ಮ ಕೊಂಕಣಿ ಭಾಷೆಗೆ ಲಿಪಿ ಇಲ್ಲ, ಅದರಿಂದ ಕೊಂಕಣಿ ಭಾಷೆಗೆ ಒಂದು 14 ವರ್ಷದಿಂದ ಒಂದು ಲಿಪಿಯನ್ನು ಕಂಡುಹಿಡಿದೆ.
0: ಬಹುಶಃ ಹವ್ಯಾಸದ ಬಗ್ಗೆ ಇನ್ನೊಮ್ಮೆ ಮಾತನಾಡುವ, ಸದ್ಯಕ್ಕೆ ಪರಿಸರ ಅಧ್ಯಯನ ಮತ್ತು ಜನಜಾಗೃತಿ ಮೂಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರಿ ಪ್ರಮೋದ್ ಅವರೇ. ನಿಮ್ಮ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಳ್ಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ.
2: ಪರಿಸರ ಅಧ್ಯಯನ ಮತ್ತು ಜನಜಾಗೃತಿ ಕುರಿತು ದಾಂಡೇಲಿಯ ಅರಣ್ಯ ವಸತಿ ಮತ್ತು ವಿಹಾರ ಧಾಮಗಳ ಸಂಸ್ಥೆ ಹಿರಿಯ ಪರಿಸರ ತಜ್ಞರಾದ ಪ್ರಮೋದ್ ಟಿ ನಾಯಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

0: ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
1: ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸೀಮಂತವ್ವ ಮಂಡರಗಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು.

0: 真的。
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೀಮಂತವ ಮಂಡರಗಿ ಹಾಗೂ ಸಂಕಟಿಗರಿಂದ ಸಂಪ್ರದಾಯದ ಹಾಡುಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 7:34 ವಾಣಿಜ್ಯ ಪ್ರಕಟಣೆಯ ನಂತರ 7:35 ಕನ್ನಡದಲ್ಲಿ ವಾರ್ತೆ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
1: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
2: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
1: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ದೇಶದ ಜವಳಿ ರಫ್ತು ಶೇಕಡಾ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 288 GW ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹೂಡಾ ಮುಖಾಮುಖಿ. ವಾರ್ತೆಗಳ ವಿವರ: ಜಾಗತಿಕವಾಗಿ ಎದುರಾಗುವ ಅಡೆತಡೆಗಳು ಮತ್ತು ಭೌಗೋಳಿಕ ರಾಜಕೀಯ ಅಡೆತಡೆಗಳ ಹೊರತಾಗಿಯೂ ಕರಕುಶಲ ವಸ್ತುಗಳು ಸೇರಿದಂತೆ ಭಾರತದ ಜವಳಿ ಮತ್ತು ಉಡುಪುಗಳ ರಫ್ತು 2025-26 325,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದ್ದು ಶೇಕಡಾ 1.8% ಬೆಳವಣಿಗೆ ದಾಖಲಿಸಿದೆ. 2024-25 ರಫ್ತು 319,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿತ್ತು. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಜವಳಿ ಮತ್ತು ಉಡುಪು ಕ್ಷೇತ್ರದ ಜಾಗತಿಕ ಸ್ಪರ್ಧಾತ್ಮಕತೆ ಮತ್ತು ರಫ್ತು ಸಿದ್ದತೆ ಬಲಪಡಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಮತ್ತು ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶಗಳು ಮತ್ತು ಉಡುಪು ಘಟಕಗಳ ಯೋಜನೆ, ಜವಳಿಗೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹ ಯೋಜನೆ, ರಾಷ್ಟೀಯ ತಾಂತ್ರಿಕ ಜವಳಿ ಮಿಷನ್, ಜವಳಿ ವಲಯದಲ್ಲಿ

0: ಸಾಮರ್ಥ್ಯಾಭಿವೃದ್ಧಿಗಾಗಿ ಸಮರ್ಥ ಯೋಜನೆ ಮತ್ತು ರಫ್ತು ಉತ್ತೇಜನ ಮಿಷನ್ ಅಡಿಯಲ್ಲಿ ಮಾರುಕಟ್ಟೆ ಪ್ರವೇಶ ಬೆಂಬಲ ಮತ್ತು ಬಡ್ಡಿ ಸಬ್ಸಿಡಿ ಸೇರಿದಂತೆ ವಿವಿಧ ಘಟಕಗಳ ಪ್ರಾರಂಭವು ಈ ಉಪಕ್ರಮಗಳಲ್ಲಿ ಸೇರಿವೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 2014ರಲ್ಲಿ 76 GW ಈ ವರ್ಷದ ಜೂನ್ 30ರ ವೇಳೆಗೆ 288 GW ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯಸ್ಸೋ ನಾಯಕ್ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಸೌರಶಕ್ತಿಯ ಸ್ಥಾಪಿತ ಸಾಮರ್ಥ್ಯ 162 GW ಹೆಚ್ಚು, ಪವನ ವಿದ್ಯುತ್ ಸುಮಾರು 58 GW, ಜಲವಿದ್ಯುತ್ 57 GW ಮತ್ತು ಜೈವಿಕ ವಿದ್ಯುತ್ 11 GW ಹೆಚ್ಚು ಎಂದು ಹೇಳಿದ್ದಾರೆ. 2013-14ರ ಆರ್ಥಿಕ ವರ್ಷದಿಂದ 2025-26ರ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ವಲಯ ಸುಮಾರು $46 billion ವಿದೇಶಿ ನೇರ ಹೂಡಿಕೆ ಎಫ್ಡಿಐ ಅನ್ನು ಆಕರ್ಷಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಅವಧಿಯಲ್ಲಿ 12 ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು ನವೀಕರಿಸಬಹುದಾದಂತಹ ಇಂಧನ ವಲಯಕ್ಕೆ 12 lakh crore rupees ಹೆಚ್ಚು ಹಣವನ್ನು ವಿನಿಯೋಗಿಸಿವೆ ಎಂದು ಸಚಿವ ಶ್ರೀಪಾದ್ ಯಸ್ಸೋ ನಾಯಕ್ ಮಾಹಿತಿ ನೀಡಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎನ್ಸಿಬಿ 27 ದೇಶಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು 19 ದೇಶಗಳೊಂದಿಗೆ ತಿಳಿವಳಿಕೆ ಒಪ್ಪಂದದ ಮೂಲಕ ಮಾದಕ ದ್ರವ್ಯ ನಿಯಂತ್ರಣದಲ್ಲಿ ಅಂತಾರಾಷ್ಟೀಯ ಸಹಕಾರ ಬಲಪಡಿಸಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಮಾದಕ ದ್ರವ್ಯಗಳ ಅಕ್ರಮ ಸಾಗಾಣೆ ಪರಿಶೀಲಿಸಲು ಮತ್ತು ತಡೆಯಲು ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿದೆ. ಮಾದಕ ದ್ರವ್ಯ ಸಾಗಣೆ ಮತ್ತು ಮಾದಕ ದ್ರವ್ಯಗಳ ದುರುಪಯೋಗದ ಸವಾಲನ್ನು ಪರಿಹರಿಸಲು ಮಾದಕ ದ್ರವ್ಯ ನಿಯಂತ್ರಣದ ವಿಷನ್ ಡಾಕ್ಯುಮೆಂಟ್ ಅನ್ನು ಕಳೆದ ತಿಂಗಳು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮ್ಯಾನ್ಮಾರ್, ನೇಪಾಳ, ಥೈಲ್ಯಾಂಡ್, ಶ್ರೀಲಂಕಾ, ಇಂಡೋನೇಷ್ಯಾ, ಸಿಂಗಾಪುರ ಮತ್ತು ಅಮೆರಿಕದಂತಹ ದೇಶಗಳೊಂದಿಗೆ ಮಾದಕ ದ್ರವ್ಯ ಸಂಬಂಧಿತ ವಿಷಯಗಳ ಕುರಿತು ಭಾರತ ನಿಯಮಿತವಾಗಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸುತ್ತದೆ. ಎನ್ಸಿಬಿ ಬಲಪಡಿಸಲು ದೇಶಾದ್ಯಂತ ವಲಯ ಕಚೇರಿಗಳನ್ನು 13-30 ಹೆಚ್ಚಿಸಲಾಗಿದೆ ಎಂದು ಸಚಿವ ನಿತ್ಯಾನಂದ ರೈ ಮಾಹಿತಿ ನೀಡಿದ್ದಾರೆ. ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಮೇಘಾಲಯ ಮುಖ್ಯಮಂತ್ರಿ ಕಾರ್ನಾಡ್ ಸಂಗ್ಮಾ ಅವರು ಲಕಡಾಂಗ್ ಅರಿಶಿನ ಮಿಷನ್ ಗೋಲ್ಡನ್ ಸ್ಪೈಸ್ಗೆ ಚಾಲನೆ ನೀಡಿದರು. ಮಿಷನ್ ಗೋಲ್ಡನ್ ಸ್ಪೈಸ್ ಎಂಬುದು ಸಚಿವಾಲಯದ ಉಪಕ್ರಮವಾಗಿದ್ದು 175 crore rupees ವೆಚ್ಚದ ಯೋಜನೆಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ವಿಶ್ವದ ಅತಿ ಹೆಚ್ಚು ನೈಸರ್ಗಿಕವಾಗಿ ಕಂಡುಬರುವ ಕರ್ಕ್ಯುಮಿನ್ ಅಂಶದೊಂದಿಗೆ ಲಕಡಾಂಗ್ ಅರಿಶಿನವು ತನ್ನ ಅಸಾಧಾರಣ ಗುಣಮಟ್ಟಕ್ಕಾಗಿ ಜಾಗತಿಕವಾಗಿ ಮೆಚ್ಚುಗೆಯನ್ನು ಪಡೆದಿದೆ. ಇದು ಭಾರತದ ಅತ್ಯಂತ ವಿಶಿಷ್ಟ ಕೃಷಿ ಸಂಪತ್ತಿನಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು 7,000 hectares ಕೃಷಿಯನ್ನು ವಿಸ್ತರಿಸುತ್ತದೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸುತ್ತದೆ, 3,000 ಹೆಚ್ಚು ಮಹಿಳಾ ನೇತೃತ್ವದ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಮತ್ತು 2028-29ರ ಆರ್ಥಿಕ ವರ್ಷದ ವೇಳೆಗೆ 100 crore rupees ಮೌಲ್ಯದ ಲಕಡಾಂಗ್ ಅರಿಶಿನ ಆರ್ಥಿಕತೆಯನ್ನು ನಿರ್ಮಿಸುತ್ತದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ದೆಹಲಿಯ ಸರ್ಫಜಂಗ್ ಆಸ್ಪತ್ರೆಯಿಂದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ತಕ್ಷಣ ಸ್ಥಳಾಂತರಿಸುವಂತೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ. ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಂಗ್ಮು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಮತ್ತು ನ್ಯಾಯಮೂರ್ತಿ ತೇಜಸ್ ಕರಿಯ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ವಾಂಗ್ಚುಕ್ ಅವರನ್ನು ದಿನದ 24 hours ಮೇಲ್ವಿಚಾರಣೆ ಮಾಡಲು ತಜ್ಞರ ತಂಡವನ್ನು ರಚಿಸುವಂತೆ ಮೇದಾಂತ ಆಸ್ಪತ್ರೆಯ ನಿರ್ದೇಶಕರಿಗೆ ನ್ಯಾಯಪೀಠ ನಿರ್ದೇಶನ ನೀಡಿತು. ಅಲ್ಲದೆ ಗೀತಾಂಜಲಿ ಆಂಗ್ಮು ಅವರು ಬಯಸಿದಾಗಲೆಲ್ಲ ಆಸ್ಪತ್ರೆಯಲ್ಲಿ ತಮ್ಮ ಪತಿಯನ್ನು ಭೇಟಿ ಮಾಡಲು ಅವಕಾಶ ನೀಡಬೇಕೆಂದು ಹೈಕೋರ್ಟ್ ಆದೇಶ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೀಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ದ ನವದೆಹಲಿಯಲ್ಲಿ ನಿನ್ನೆ ನಡೆದ ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರರ ವಿರುದ್ದ ಪೊಲೀಸ್ ಪಡೆಗಳು ಪೆಲೆಟ್ ಗನ್ಗಳನ್ನು ಬಳಸಿವೆ ಎಂದು ಹೇಳುವ ಮೂಲಕ ಸಾಮಾಜಿಕ ಮಾಧ್ಯಮ ಪೋಸ್ಟರ್ಗಳನ್ನು ಸರ್ಕಾರ ತಳ್ಳಿಹಾಕಿದೆ. ಪ್ರತಿಭಟನಾಕಾರರ ವಿರುದ್ದ ಪೊಲೀಸರು ಮೊಳೆಗಳು ಅಳವಡಿಸಲಾದ ಲಾಠಿಗಳನ್ನು ಬಳಸಿದ್ದಾರೆ ಎಂದು ಆರೋಪಿಸಿರುವ ಸಾಮಾಜಿಕ ಮಾಧ್ಯಮ ಹೇಳಿಕೆಗಳನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಹೇಳಿಕೆಗಳು ನಕಲಿ ಎಂದು ಸ್ಪಷ್ಟಪಡಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ತಮಿಳುನಾಡಿನ ಕೊಯಮತ್ತೂರು ಮತ್ತು ತಿರುಪೂರ್ಗೆ ಭೇಟಿ ನೀಡಲಿದ್ದಾರೆ.

0: ಮಾತನಾಡುತ್ತಿದ್ದಾರೆ. ತಮ್ಮ ಭೇಟಿಯ ವೇಳೆ ಅವರು ಕೊಯಮತ್ತೂರಿನ ಜಿಕೆಎನ್ಎಂ ನರ್ಸಿಂಗ್ ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ತಿರುಪೂರಿನ ಅವಿನಾಶಿನಲ್ಲಿರುವಂತಹ ಅವಿನಾಶಿ ಲಿಂಗೇಶ್ವರ ಶಿವನ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಫಿಲಿಪೈನ್ಸ್ನ ಮನಿಲಾಕ್ಕೆ ಎರಡು ದಿನಗಳ ಭೇಟಿಯನ್ನು ನೀಡಲಿದ್ದು ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ಸಭೆ ಸೇರಿದಂತೆ ಆಸಿಯಾನ್ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆಸಿಯಾನ್ ಸಂಬಂಧಿತ ಸಭೆಗಳ ಹೊರತಾಗಿ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಈ ಭೇಟಿಯು ಆಕ್ಟ್ ಈಸ್ಟ್ ನೀತಿಯ ಅಡಿಯಲ್ಲಿ ಆಸಿಯಾನ್ನೊಂದಿಗೆ ಭಾರತದ ಆಳವಾದ ಸಂಬಂಧವನ್ನು ಒತ್ತಿ ಹೇಳುತ್ತದೆ ಮತ್ತು ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತನ್ನ ಬಲವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇಂದು ಜೆಮ್ಸ್ ಆಫ್ ಇಂಡಿಯಾ ಚಾಲೆಂಜ್ನ ಪ್ರಾಯೋಗಿಕ ಹಂತವನ್ನು ಪ್ರಾರಂಭಿಸಿದೆ. ಇದು ತಳಮಟ್ಟದ ಡಿಜಿಟಲ್ ಸೃಜನಕಾರರನ್ನು ಗುರುತಿಸಲು, ಪೋಷಿಸಲು ಮತ್ತು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ. ವೇವ್ಸ್ ಒಟಿಟಿ ಅಡಿಯಲ್ಲಿ ಮೈ ವೇವ್ಸ್ ವೇದಿಕೆಯಲ್ಲಿ ಆರಂಭಿಸಲಾದ ಈ ಸ್ಪರ್ಧೆಯು ನಾಗರಿಕರು ತಮ್ಮ ಜಿಲ್ಲೆಗಳ ವಿಶಿಷ್ಟ ಕಥೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಕಿರು ವಿಡಿಯೋಗಳನ್ನು ರಚಿಸಲು ಆಹ್ವಾನಿಸುತ್ತದೆ. ಭಾಗಿಯಾಗುವವರು ಆಗಸ್ಟ್ 1 ರಿಂದ 31 ರವರೆಗೆ ಮೈ ವೇವ್ಸ್ ವೇದಿಕೆಯಲ್ಲಿ ಮೈ ವೇವ್ಸ್ ವಿಭಾಗದ ಮೂಲಕ 1 ರಿಂದ 3 ನಿಮಿಷಗಳ ವಿಡಿಯೋಗಳನ್ನು ಸಲ್ಲಿಸಬಹುದು. ಪ್ರಾಯೋಗಿಕ ಹಂತವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅರುಣಾಚಲ ಪ್ರದೇಶ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ಡಿಯು, ಗೋವಾ ಮತ್ತು ಲಡಾಖ್ ಅನ್ನು ಒಳಗೊಂಡಿದೆ. ಈ ಉಪಕ್ರಮವು ಪ್ರತಿ ಜಿಲ್ಲೆಗೆ 20 ಸೃಜನಕಾರರಿಗೆ ತಲಾ 50,000 ರೂಪಾಯಿಗಳ ಜಿಲ್ಲಾ ಮಟ್ಟದ ಪ್ರಶಸ್ತಿ, 2 ಲಕ್ಷ ರೂಪಾಯಿಗಳ ರಾಜ್ಯ ಮಟ್ಟದ ಪ್ರಶಸ್ತಿ ಮತ್ತು ರಾಷ್ಟ್ರವ್ಯಾಪಿ ಬಿಡುಗಡೆಯ ಸಮಯದಲ್ಲಿ 5 ಲಕ್ಷ ರೂಪಾಯಿಗಳ ರಾಷ್ಟೀಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇದರ ಯಶಸ್ಸಿನ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಎಚ್ಎಸ್ ಪ್ರಣಾಯ್ ಚಾಂಗ್ಝೌನಲ್ಲಿ ಇಂದು ಮಲೇಷ್ಯಾದ ಲಿಯಾಂಗ್ ಜುನ್ ಹಾವೋ ವಿರುದ್ದ 21-10, 21-14 ಅಂತರದಲ್ಲಿ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಭಾರತದ ಶಟ್ಲರ್ ಪಿವಿ ಸಿಂಧು ನಾಳೆ ನಡೆಯುವ ಮಹಿಳಾ ಸಿಂಗಲ್ಸ್ ವಿಭಾಗದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದವರೇ ಆದ ಉನ್ನತಿ ಹುಡಾ ಅವರನ್ನು ಎದುರಿಸಲಿದ್ದಾರೆ. ದೇವಿಕಾ ಸಿಹಾ ಕೂಡ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಾ ಕರುಣನ್ ಸ್ಪರ್ಧೆಗೆ ಇಳಿಯಲಿದ್ದಾರೆ. ತನಿಷಾ ಕ್ರಾಸ್ಟ್ ಮತ್ತು ಧ್ರುವ್ ಕಪಿಲ, ರೋಹನ್ ಕಪೂರ್ ಮತ್ತು ಋತ್ವಿಕಾ ಶಿವಾನಿ ಘಟೆ ಮೆಷರ್ ಡಬಲ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಹಾರ್ಮೋನ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸುವ ನಿಟ್ಟಿನಲ್ಲಿ ಇರಾನ್ ಮತ್ತು ಅಮೆರಿಕ ಸತತ 10ನೇ ದಿನವೂ ಪರಸ್ಪರ ವಾಯುದಾಳಿಗಳನ್ನು ನಡೆಸಿವೆ. ಹಾರ್ಮೋನ್ ಜಲಸಂಧಿಯಲ್ಲಿ ಚಲಿಸುತ್ತಿದ್ದ ತೈಲ ನೌಕೆಯೊಂದರ ಮೇಲೆ ಇರಾನ್ ದಾಳಿ ನಡೆಸಿದೆ. ಇನ್ನೊಂದೆಡೆ ಈ ಪ್ರಮುಖ ಸಮುದ್ರ ಮಾರ್ಗದ ಮೇಲಿನ ನಿಯಂತ್ರಣಕ್ಕಾಗಿ ಎರಡೂ ದೇಶಗಳ ನಡುವಿನ ಹೋರಾಟ ತೀವ್ರಗೊಂಡಂತೆ ಇರಾನ್ನ ಒಳಗಿನ ಗುರಿಗಳ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ವಾಯುದಾಳಿ ನಡೆಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 288 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸು ನಾಯಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹುಡಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.

0: ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಗಜೀತ್ ಸಿಂಗ್ ಅವರು ಹಾಡಿರುವ ಗಜಲ್ಗಳು

ಇದುವರೆಗೂ ಜಗಜೀತ್ ಸಿಂಗ್ ಅವರು ಹಾಡಿದ ಗಜಲ್ಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು.

ಎಸ್ ಚಾಣಕ್ಯವರು ಹಾಡಿದ ಕಳಿಂಗ ಸರ್ಪ ಚಿತ್ರದ ಗೀತೆ ಕೇಳಿದಿರಿ. ಸಾಹಿತ್ಯ ಜಿ ಉದಯಶಂಕರ್ ಅವರದಾಗಿತ್ತು. ಚಿತ್ತಾರದ ಚಿಗುರು ಚಿತ್ರದ ಗೀತೆ ಹಾಡಿದವರು ರಾಜೇಶ್ ಹಾಗೂ ಪಲ್ಲವಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ.

ಇಂಚರ ರಾವ್ ಸಂಗಡಿಗರು ಹಾಡಿದ ಫ್ಯಾಷನ್ ಚಿತ್ರದ ಗೀತೆಯನ್ನ ಕೇಳಿದಿರಿ. ಸಾಹಿತ್ಯ ಉಳುವಿ ಪ್ರಸಾದ್ ಅವರದಾಗಿತ್ತು. ಹುಡುಗಾಟ ಚಿತ್ರದ

ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 8:15 ಸಂಸತ್ತಿನ ಸಮೀಕ್ಷೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಬಿಆರ್ ಲಕ್ಷ್ಮಣರಾವ್ರು ರಚಿಸಿದ ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 8:45 ಹಿಂದಿಯಲ್ಲಿ 9:00 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆ.

ಆಕಾಶವಾಣಿ ಕಾರವಾರ ಇದುವರೆಗೂ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಸಮಯ 9:30 ಮನಿ ಟಾಕ್, ನಂತರ ಮಂಥನ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 11:00 ಹಿಂದಿಯಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಡಿಎ ನಿರಂಜನ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುತ್ತಾರೆ ಕಾರ್ತಿಕ್ ಕೌಶಿಕ್, ಹಾಗೂ ಮೃದಂಗ ನುಡಿಸುತ್ತಾರೆ ಆರ್ ನರಸಿಂಹನ್. ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಎ ನಿರಂಜನ್ ಅವರ ಹಾಡುಗಾರಿಕೆ. ಮೊದಲಿಗೆ ಕೇಳಿ ಶಂಕರಂ ಅಭಿರಾಮಿ. ಮನೋಹರಿ ರಾಗ ರೂಪಕ ತಾಳದಲ್ಲಿರುವ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯಿದು.

ಶಂಕರಂ ಅಭಿರಾಮಿ ಮನೋಹರಿ ರಾಗ ರೂಪಕ ತಾಳದಲ್ಲಿದ್ದ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯನ್ನು ಕೇಳಿದ ಮೇಲೆ ಇನ್ನೀಗ ಕೇಳೋಣ ತಲ್ಲಿ ನಿನ್ನು ನೆರ ನಮ್ಮಿ ನಾನು. ಕಲ್ಯಾಣಿ ರಾಗ ಮಿಶ್ರ ಚಾಪು ತಾಳದಲ್ಲಿರುವ ಶ್ಯಾಮಶಾಸ್ತ್ರಿಗಳ ಕೃತಿ.

ಡಿಎ ನಿರಂಜನ್ ಅವರ ಹಾಡುಗಾರಿಕೆಯಲ್ಲಿ ಇದುವರೆಗೆ ನೀವು ತಲ್ಲಿ ನಿನ್ನು ನೆರ ನಮ್ಮಿ ನಾನು, ಕಲ್ಯಾಣಿ ರಾಗ ಮಿಶ್ರ ಚಾಪು ತಾಳದಲ್ಲಿದ್ದ ಶ್ಯಾಮ ಶಾಸ್ತ್ರಿಗಳ ಕೃತಿಯನ್ನ ಕೇಳಿದ್ರಿ. ಅವರದೇ ಹಾಡುಗಾರಿಕೆಯನ್ನು ಮುಂದುವರಿಸುತ್ತೇನೆ. ಈಗ ಕೇಳೋಣ ನಂಬಿದೆ ನಿನ್ನ ಪಾದವ. ಇದು ಪುರಂದರದಾಸರ ಕೃತಿ, ಬಹುದಾರಿ ರಾಗ ಆದಿ ತಾಳದಲ್ಲಿದೆ.

ನಂಬಿದೆ ನಿನ್ನ ಪಾದವ ಇದಾಗಿತ್ತು ಬಹುದಾರಿ ರಾಗ ಆದಿತಾಳದಲ್ಲಿದ್ದ ಪುರಂದರದಾಸರ ಕೃತಿ. ಕೆಳಗರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ನೀವು ಡಿಎ ನಿರಂಜನ್ ಅವರ ಹಾಡುಗಾರಿಕೆಯನ್ನು ಕೇಳಿದ್ರಿ. ಇವರಿಗೆ ಪಕ್ಕವಾದ್ಯದಲ್ಲಿ ವಯೋಲಿನ್ ನುಡಿಸಿದವರು ಕಾರ್ತಿಕ್ ಕೌಶಿಕ್, ಹಾಗೆಯೇ ಮೃದಂಗ ನುಡಿಸಿದವರು ಆರ್ ನರಸಿಂಹನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆತ್ಮೀಯ ಕೇಳುವರಿಗೆಲ್ಲ ಇವತ್ತಿನ ಗೀತಾ ಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬನ್ನಿ, ಕನ್ನಡ ಹಾಗೂ ಹಿಂದಿ ಚಿತ್ರಗಳಿಂದ ಆಯ್ದ ಸುಮಧುರವಾಗಿರುವಂತಹ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಸಾಹಸ ಸಿಂಹ ಚಿತ್ರದಿಂದ ಒಂದು ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಚಿ ಉದಯಶಂಕರ್ ವಿರಚಿತ ಗೀತೆ, ಸತ್ಯಂ ಅವರ ಸಂಗೀತ.

ಕನ್ನಡ ಗೀತೆಯನ್ನು ಕೇಳಿದ ಮೇಲೆ ಇನ್ನೀಗ ಒಂದು ಹಿಂದಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಲತಾ ಮಂಗೇಶ್ಕರ್ ಅವರು ಗೀತೆಗೆ ಧ್ವನಿಯಾಗಿದ್ದಾರೆ. ದೇವ್ ಕೊಹ್ಲಿ ಅವರು ಬರೆದಿರುವಂತಹ ಗೀತೆ ಇದು. ರಾಮ್ ಲಕ್ಷ್ಮಣ್ ಅವರ ಸಂಗೀತ.

ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವಿದು. ಈ ಕಾರ್ಯಕ್ರಮದಲ್ಲಿ ನೀವು ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಒಂದೇ ಗುರಿ, ಇದು ಕನ್ನಡದ ಚಿತ್ರ. ಈ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಯನ್ನು ಹಾಡಿದ್ದಾರೆ. ಶ್ರೀ ಉದಯ್ ಶಂಕರ್ ಬರೆದಿರುವಂತಹ ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಸ್ವರ ಕಲ್ಪನೆಯಲ್ಲಿ.

ಮೆನೆ ಪ್ಯಾರ್ ಕಿಯಾ ಇದು ಚಿತ್ರದ ಹೆಸರು. ಈ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಲತಾ ಮಂಗೇಶ್ಕರ್ ಅವರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಗೂಡಿಸಿರುವಂತಹ ಇನ್ನೊಂದು ಗೀತೆ ಇದು. ಅಸಾದ್ ಭೋಪಾಲಿ ಇವರು ಬರೆದಿರುವಂತಹ ಗೀತೆ, ರಾಮ್ ಲಕ್ಷ್ಮಣ್ ಅವರ ಸಂಗೀತ.

ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಹೌದು, ಈ ಸುಂದರವಾಗಿರುವಂತಹ ಸಾಲುಗಳನ್ನು ಬರೆದಿದ್ದವರು ಆರ್ ಎನ್ ಜೆ ಗೋಪಾಲ್. ಎಷ್ಟು ಅದ್ಭುತವಾಗಿರುವಂತಹ ಸಾಲುಗಳು ಇವು. ಇಂತಹ ಗೀತೆಗಳನ್ನು ಮತ್ತೆ ಮತ್ತೆ ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ. ಆದರೆ ಸಮಯದ ಮಿತಿ ಇದೆಯಲ್ಲ. ಹೌದು, ಇದುವರೆಗೆ ನೀವು ಗುಣ ನೋಡಿ ಹೆಣ್ಣು ಕೊಡು ಈ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದ್ರಿ. ಆರ್ ಎನ್ ಜೆ ಗೋಪಾಲ್ ವಿರಚಿತ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ಈ ಗೀತೆಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ಎಸ್ ಜಾನಕಿ ಅವರು ಈ ಗೀತೆಗೆ ಧ್ವನಿಯಾಗಿದ್ದರು.